ಆಕಾಶವಾಣಿ ಮಂಗಳೂರು. ಇಂದು ಸೋಮವಾರ, 1948 ರಾಷ್ಟ್ರೀಯ ಶಕವರ್ಷ, ಆಷಾಢ ಮಾಸದ 15 ದಿನ, ಅಂದರೆ 2026 ಇಸವಿಯ ಜುಲೈ ತಿಂಗಳಿನ 6 ತಾರೀಕು. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:58:52. ನಲ್ಮೆಯ ಕೇಳುಗರಿಗೆಲ್ಲ ನಿಲಯದ ಪರವಾಗಿ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ. ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ನಾಗರತ್ನ. ನಮ್ಮೆಲ್ಲ ಕೇಳುಗರಿಗೆ ಶುಭೋದಯ.

ಮುಂದೆ ಕೇಳಿ ಬಸವೇಶ್ವರರ ವಚನ. ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಹಾಡಿದ್ದಾರೆ ರೇಣುಕಾ ನಾಕೋಡ್.

ಶುಭ್ರ ಪರಿಸರವನ್ನು ನಮ್ಮದಾಗಿಸಿಕೊಂಡರೆ ಆರೋಗ್ಯಕರ ಜೀವನ ನಮ್ಮದಾಗುತ್ತದೆ. ಪರಿಸರದಿಂದ ನಾವೇ ಹೊರತು ನಮ್ಮಿಂದ ಪರಿಸರವಲ್ಲ. ಹಾಗಾಗಿ ಪರಿಸರ ಸಂರಕ್ಷಣೆ ನಮ್ಮ ಕರ್ತವ್ಯ.

0: ಆಕಾಶವಾಣಿ ಮಂಗಳೂರು, ಸಮಯ 6:30. ಇದೀಗ ಚಿಂತನ, ಮೀನಾಕ್ಷಿ ರಾಮಚಂದ್ರ ಅವರಿಂದ.
1: ವಿಭಿನ್ನ ಪರಿಸರಗಳ, ವಿಭಿನ್ನ ಮನಸ್ಥಿತಿಗಳ ಜನರು ಒಟ್ಟಾಗಿ ಒಂದೇ ಆಶಯವನ್ನು ಇರಿಸಿಕೊಂಡು ಸಾಮರಸ್ಯದಿಂದ ಮುನ್ನಡೆಯುವುದನ್ನೇ ಒಗ್ಗಟ್ಟು ಎಂದು ಹೇಳಬಹುದು. ಜಾಗತೀಕರಣ, ತಾಂತ್ರಿಕ ಪ್ರಗತಿ, ರಾಜಕೀಯ ಮೇಲಾಟ ಹಾಗೂ ಪ್ರಾಕೃತಿಕ ಸಮಸ್ಯೆಗಳನ್ನು ಎದುರಿಸುತ್ತಿರುವ ಆಧುನಿಕ ಜಗತ್ತಿನಲ್ಲಿ ಜಾಗತಿಕ ಶಾಂತಿಗಾಗಿ ಒಗ್ಗಟ್ಟು ಅತಿ ಅವಶ್ಯಕವಾಗಿದೆ. ಒಗ್ಗಟ್ಟು ಒಂದು ರೀತಿಯಲ್ಲಿ ಸ್ವೀಕಾರ ಮನೋಭಾವ, ಎಲ್ಲರನ್ನು ಎಲ್ಲವನ್ನೂ ಇದ್ದ ಹಾಗೆ ಸ್ವೀಕರಿಸುವುದು. ಹಲವು ನೀರ ಸೆಲೆಗಳು ಸೇರಿ ನದಿಯಾದಂತೆ, ಹಲವು ನದಿಗಳು ಸೇರಿ ಸಾಗರವಾಗುವಂತೆ ಒಂದು ಹಲವಾಗುವುದು. ಏಕಶಕ್ತಿ ಹಲವು ಶಕ್ತಿಗಳ ಒಂದಿಗೆ ಮಿಲನಗೊಂಡು ಇನ್ನಷ್ಟು ಶಕ್ತಿಯನ್ನು ಸಂಚಯಿಸುತ್ತಾ ಸಾಗುವುದು ಮತ್ತು ಹೊಸ ರೂಪಗಳನ್ನು ಪಡೆಯುತ್ತಾ ನೂತನ ಅನ್ವೇಷಗಳನ್ನು ಮಾಡುತ್ತಾ ಸಮಷ್ಟಿ ಹಿತಕ್ಕಾಗಿ ಏಕತೆಯನ್ನು ನೀಗಿಕೊಂಡು ತನ್ನನ್ನು ತಾನೇ ಸಮರ್ಪಿಸಿಕೊಳ್ಳುವುದು, ಸಾಧಿಸಲು ಸಾಧ್ಯವಾಗದುದನ್ನು ಸಾಧಿಸಲು ಸಾಧ್ಯವಾಗಿಸಿಕೊಳ್ಳುವುದು. ಈ ಸೃಷ್ಟಿಯ ಹೆಚ್ಚಿನ ಜೀವಿಗಳು ಒಟ್ಟಾಗಿ ಬದುಕುವುದನ್ನೇ ಆಶಿಸುತ್ತವೆ. ಮಾನವನು ಸಂಘಜೀವಿಯೇ, ಅದಕ್ಕಾಗಿಯೇ ಅವನು ಸಮಾಜವನ್ನು ಸೃಷ್ಟಿಸಿಕೊಂಡಿದ್ದಾನೆ. ಆತನ ಬದುಕಿನಲ್ಲಿ ಏಕತೆ ಅಥವಾ ಒಗ್ಗಟ್ಟು ಯಾಕೆ ಮುಖ್ಯ ಅಂದರೆ ಅದು ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ. ಆಫ್ರಿಕನ್ ಗಾದೆಯೊಂದು ಹೀಗೆ ಹೇಳುತ್ತದೆ, ನೀವು ವೇಗವಾಗಿ ಹೋಗಲು ಬಯಸಿದರೆ ಏಕಾಂಗಿಯಾಗಿ ಹೋಗಿ, ನೀವು ದೂರ ಹೋಗಲು ಬಯಸಿದರೆ ಒಟ್ಟಿಗೆ ಹೋಗಿ. ಮನುಷ್ಯ ವೈಯಕ್ತಿಕ ಮಿತಿಗಳನ್ನು ಮೀರಿ ಗುಂಪಿಗೆ ತನ್ನನ್ನು ಸಮರ್ಪಿಸಿಕೊಂಡರೆ ಪೂರ್ಣತೆಯನ್ನು ಸಾಧಿಸಲು ಅವನಿಗೆ ಸಾಧ್ಯವಾಗುತ್ತದೆ. ಒಟ್ಟಾಗಿ ನಿಂತವರನ್ನು ಸುಲಭವಾಗಿ ಒಡೆಯಲು ಸಾಧ್ಯವಿಲ್ಲ. ಒಗ್ಗಟ್ಟಿನ ಕುರಿತಾದ ಅನೇಕ ಕಥೆಗಳು ವಿಶ್ವದ ಆದ್ಯಂತ ಸೃಷ್ಟಿಯಾಗಿ ಒಗ್ಗಟ್ಟಿನ ಮಹತ್ವವನ್ನು ಸಾರುತ್ತಲೇ ಇವೆ. ಇತಿಹಾಸದ ಉದ್ದಕ್ಕೂ ನಾಗರಿಕತೆಗಾಗಿ ಒಟ್ಟಾಗಿ ಶ್ರಮಿಸಿದ ಸಮಾಜಗಳು, ಸ್ವಾತಂತ್ರ್ಯಕ್ಕಾಗಿ ದೇಶವೇ ಒಂದಾಗಿ ನಡೆಸಿದ ಹೋರಾಟಗಳು,

0: ನ್ಯಾಯಕ್ಕಾಗಿ ಹೋರಾಡಿ ಒಗ್ಗೂಡಿ ನಡೆಸಿದ ಚಳುವಳಿಗಳು, ಪ್ರಾಕೃತಿಕ ವಿಕೋಪಗಳ ಸಂದರ್ಭಗಳಲ್ಲಿ ಜನರು ಒಗ್ಗೂಡಿ ಎದುರಿಸಿದ ಕಥೆಗಳು ಒಗ್ಗಟ್ಟಿನ ಮಹತ್ವವನ್ನು ವಿವರಿಸುತ್ತವೆ. ವ್ಯಕ್ತಿಗಳನ್ನು ಗುಂಪಿಗೆ, ಸಮುದಾಯಗಳನ್ನು ರಾಷ್ಟ್ರಕ್ಕೆ ಮತ್ತು ಕನಸುಗಳನ್ನು ಸಾಧನೆಗಳಿಗೆ ಬಂಧಿಸುವ ಕಣ್ಣಿಗೆ ಕಾಣಿಸದ ಅಪರಿಮಿತ ಶಕ್ತಿ ಒಗ್ಗಟ್ಟಿಗೆ ಇದೆ. ಅದು ಪ್ರಗತಿಗೆ ಚಾಲನೆ ನೀಡುವುದರ ಮೂಲಕ ಸಾಮಾಜಿಕ ಹಾಗೂ ರಾಷ್ಟ್ರೀಯ ಅಭಿವೃದ್ಧಿಗೆ ಅಮೂಲ್ಯವಾದ ಕೊಡುಗೆಗಳನ್ನು ಕೊಡುತ್ತದೆ. ಸಾಂಘಿಕ ಶಕ್ತಿಯ ಗುಟ್ಟೆ ಅದು. ಪ್ರಗತಿಪರ ರಾಷ್ಟ್ರದ ಏಕೈಕ ಶಕ್ತಿಯೇ ಒಗ್ಗಟ್ಟು. ಒಂದು ಕುಟುಂಬದ, ಒಂದು ಊರಿನ, ಒಂದು ರಾಜ್ಯದ, ಒಂದು ದೇಶದ ಪೂರ್ಣ ಅಸ್ತಿತ್ವ ನಿಂತಿರುವುದು ಏಕತೆಯ ಬಲದಿಂದ. ಕುಟುಂಬಗಳು, ಸಮುದಾಯಗಳು, ರಾಜ್ಯಗಳು, ರಾಷ್ಟ್ರಗಳು ಪರಸ್ಪರ ಒಗ್ಗಟ್ಟನ್ನು ಸಾಧಿಸುವುದರ ಮೂಲಕ ವಿಶ್ವಶಾಂತಿಯನ್ನು ಸಾಧಿಸಬಹುದು. ವಿಶ್ವಶಾಂತಿಯನ್ನು ಸಾಧಿಸಲು ರಾಷ್ಟ್ರಗಳು, ರಾಷ್ಟ್ರೀಯ ಶಾಂತಿಗೆ ರಾಜ್ಯ ಸರ್ಕಾರಗಳು, ಸಾಂಸ್ಥಿಕ ಶಾಂತಿಗಾಗಿ ಸಂಸ್ಥೆಗಳು ಮತ್ತು ಸಾಮಾಜಿಕ ಶಾಂತಿಗೆ ವ್ಯಕ್ತಿಗಳು ಒಗ್ಗಟ್ಟಾಗಿ ಶ್ರಮಿಸಬೇಕಾಗುತ್ತದೆ. ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕ ಭಿನ್ನತೆಗಳು ಒಂದು ದೇಶದ ಒಗ್ಗಟ್ಟಿಗೆ ಎದುರಾಗುವ ಸವಾಲುಗಳಾಗಿವೆ. ಅಸಮಾನತೆಗಳನ್ನು ನೀಗಿಸಿ ಒಟ್ಟುಗೂಡಿಸಿದರೆ ಮಾತ್ರ ಅವು ಸ್ಥಿರವಾಗಿ ನಿಲ್ಲಲು ಸಾಧ್ಯ. ಒಗ್ಗಟ್ಟಿನಲ್ಲಿ ವ್ಯಕ್ತಿಯೊಬ್ಬನ ಹಿತಾಸಕ್ತಿ ಮುಖ್ಯವಲ್ಲ, ಅಲ್ಲಿ ಸಮಷ್ಟಿಯ ಹಿತವನ್ನು ಮಾತ್ರ ಗಣಿಸಬೇಕು. ಎಲ್ಲರಿಂದ ಮತ್ತು ಎಲ್ಲರಿಗಾಗಿ ಎನ್ನುವ ಸೂತ್ರದಲ್ಲಿ ಪ್ರತಿಯೊಂದು ಜೋಡಣೆಯಾಗಬೇಕು. ಹಲವು ಕಡ್ಡಿಗಳ ಹಿಡಿಸೂಡಿಯನ್ನು ಒಟ್ಟುಗೂಡಿಸಿ ಕಟ್ಟುವಲ್ಲಿ ಒಂದು ದಾರವು ಎಷ್ಟು ಅಗತ್ಯವೋ ಹಾಗೆ ಒಂದು ಗುಂಪಿಗೆ ಓರ್ವ ಸಮರ್ಥ ನಾಯಕನೂ ಬೇಕೇ ಬೇಕು. ಉಳಿದವರು ಅವನಿಗೆ ಪೂರ್ಣ ಸಹಕಾರವನ್ನು ನೀಡಬೇಕು. ಇಂದಿನ ಯುವಜನತೆಯು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳಿಗೆ ಇರುವ ಒಂದೇ ಒಂದು ದಿವ್ಯವಶದ ಎಂದರೆ ಅದು ಮತ್ತೆ ಕೂಡು ಕುಟುಂಬದ ಕಡೆಗೆ ತಿರುಗುವುದು. ಡಿವಿಜಿಯವರು ಹೇಳಿದಂತೆ, ಹುಲ್ಲಾಗು ಬೆಟ್ಟದಡಿ, ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು, ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಕಗ್ಗದ ಸಾಲುಗಳ ತಾತ್ಪರ್ಯವನ್ನು ಅರಿತು ಒಂದಾಗಿ ಬಾಳಿದರೆ ಅದುವೇ ಸ್ವರ್ಗ.
1: ಇದುವರೆಗೆ ಮೀನಾಕ್ಷಿ ರಾಮಚಂದ್ರ ಅವರಿಂದ ಚಿಂತನ ಕೇಳಿದಿರಿ.

ಆಕಾಶವಾಣಿ ಮಂಗಳೂರು. ಪ್ರಿಯ ಕೇಳುಗರೆ, ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇನ್ನು 6:40 ಪ್ರಾಯೋಜಿತ ಕಾರ್ಯಕ್ರಮ ಕೆಳದಿ ಶಿವಪ್ಪನಾಯಕ UAHS ನೇಗಿಲ ಮಿಡಿತ. ಪ್ರಾಯೋಜಕರು ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ, ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ರೈತರಿಗೆ ಸಲಹೆ 6:50. 7:15 ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ರಾಗರಂಜನಿ 7:45. 8:30 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ. 9:00 ಸುಗಮ ಸಂಗೀತದಲ್ಲಿ ಭಾವಗೀತೆಗಳನ್ನು ಕೇಳುವಿರಿ. 9:20 ಹಿಂದಿ ಚಿತ್ರಗೀತೆಗಳು. 10:00 CIET ಮತ್ತು NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 10:30 ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ SMS ಮೆಲೋಡೀಸ್. 11:00 ವನಿತಾವಾಣಿ, ಹೋಮಿಯೋಪತಿ ವೈದ್ಯರಾಗಿರುವ ಡಾಕ್ಟರ್ ನಿವೇದಿತಾ ರೈ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ರಶ್ಮಿ ಜೆ ರೈ. 11:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ ಕೇಳಲಿದ್ದೀರಿ. ಮಧ್ಯಾಹ್ನ 12:05 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ವನಿತಾ ವಿಹಾರ. ಹುಬ್ಬಳ್ಳಿಯ ಲಿಂಗರಾಜ ಮಹಿಳಾ ಮಂಡಳದ ಸದಸ್ಯೆಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಒತ್ತಡ ನಿರ್ವಹಣೆ ಮತ್ತು ಯೋಗ. ಈ ಕುರಿತು ಮೈಸೂರು ತಾಲೂಕು ಮಾದಹಳ್ಳಿಯ ಅರ್ಕಧಾಮದ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ ಅರ್ಕ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು NK ಶಿವಮೂರ್ತಿ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:00 ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 12:20 ಸ್ವರ

ಮಾಧುರ್ಯದಲ್ಲಿ ರಘುನಂದನ ಭಟ್ ಹಾಡಿರುವ ವಚನಗಳು. 1:30 ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮದ 24ನೆಯ ಸಂಚಿಕೆ ಕೇಳುಗರೇ ಪ್ರಸ್ತುತಪಡಿಸುವ ಅಚ್ಚುಮೆಚ್ಚಿನ ಹಾಡುಗಳ ಕಾರ್ಯಕ್ರಮ. ಇಂದಿನ ಪ್ರಸ್ತುತಿ ರಾಮ್ ಎಲ್ಲಂಗಳ ವಾಮಂಜೂರು. 2:15 ಹಿಂದಿ ಚಿತ್ರಗೀತೆಗಳು, 2:40 ಕನ್ನಡ ಚಿತ್ರಗೀತೆಗಳ ಪ್ರಸಾರವಿದೆ.

ಇಂದು ಸಾಯಂಕಾಲದ ಪ್ರಸಾರದಲ್ಲಿ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ವೃಂದಾ ಎಸ್ ಕುಮಾರ್, ವಿದ್ಯಾರ್ಥಿಗಳು ಲಕ್ಷ್ಮೀ ಕಂಜುಗಾರ್ ಮತ್ತು ಇಂದಿರಾ ಕಂಜುಗಾರ್, 5:45 ಹಿಂದಿ ಚಿತ್ರಗೀತೆಗಳು, ಭಕ್ತಿಗೀತೆಗಳು 6:10, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು, ಈ ಕುರಿತು ಕೊಯ್ಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸಲಿದ್ದಾರೆ ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು, ರಾತ್ರಿ 8:00 ಯುವವಾಣಿ, ಯಶಸ್ವಿ ನಾಯಕ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಳಿಕ ಐಶ್ವರ್ಯ ಆರ್ ರಾವ್ ಅವರಿಂದ ದೇವರ ನಾಮಗಳು, ನಂತರ ಡಾಕ್ಟರ್ ಸ್ವಾತಿ ಎನ್ ಅವರಿಂದ ಮನೋವಿಕಾಸಕ್ಕೆ ಬೇಕು ಮಾನ್ಯತೆ, ಈ ಕುರಿತು ಭಾಷಣ ಕೇಳಲಿದ್ದೀರಿ. ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಅಕ್ಷತಾ ಶೇಖರ್ ಅವರಿಂದ ಭಾಷಣ, ವಿಷಯ ತುಳುವೆರ್ನ ಪರಪೋಕು ಗೊಬ್ಬುಲೆದ ಗಮ್ಮತ್. ರಾತ್ರಿ 9:15 ಸ್ಪಾಟ್ಲೈಟ್, 9:30 ಜನಪದ ವೈವಿಧ್ಯ, ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಹೆಚ್ಗೌಡ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 10:00 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುತ್ತೂರು ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ, 10:30 ಕನ್ನಡ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ. ಇವು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

0: ಆಕಾಶವಾಣಿ ಮಂಗಳೂರು. ಸಮಯ 6:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಮಣ್ಣಿನ ಮಕ್ಕಳ ಕಣ್ಣಲ್ಲಿ ಬೆಳಕು, ನೀರಿನ ಹೂಡಲು ಮಾಹಿತಿ ಬೇಕು.
2: ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UHS ನೇಗಿಲ ಮಿಡಿತ.
3: ಎಲ್ರಿಗೂ ನಮಸ್ಕಾರ. ನನ್ನ ಪರಿಚಯ ಡಾಕ್ಟರ್ ಆರ್ ಗಿರೀಶ್, ವಿಜ್ಞಾನಿ, ಸಸ್ಯ ಸಂರಕ್ಷಣೆ, ಕೃಷಿ ವಿಜ್ಞಾನ ಕೇಂದ್ರ, ಶಿವಮೊಗ್ಗ. ಜೇನು, ಜೇನು ಕೃಷಿ ಅಂದ ತಕ್ಷಣ ಎಲ್ಲರಿಗೂ ಒಂದ್ ಕಡೆ ತುಪ್ಪ, ಜೇನು ಅಂದ ತಕ್ಷಣ ಮನ್ಸಿಗೆ ಬರೋದೇ ತುಪ್ಪ. ಈ ಒಂದು ಜೇನ್ನ ನಾವು ಸಂಗ್ರಹಣೆ ಮಾಡೋದು ಜೇನು ಹುಳುಗಳಿಂದ. ಸೊ ಪ್ರಕೃತಿಲಿ ಅಂತ ನೋಡೋದಾದ್ರೆ ಪ್ರಭೇದಗಳು ಜೇನಲ್ಲೂ ಇದಾವೆ. ನಾವು ಯಾಕಂದ್ರೆ ಸುಮಾರು ಪ್ರಭೇದಗಳು, ಕೀಟಗಳಲ್ಲಿ ಮಾತಾಡ್ಬೇಕಾದ್ರೆ ಜೇನು ಒಂದು ಹುಳ. ಸೊ ಆ ಜೇನಲ್ಲೇ ನಮ್ಗೆ ಸುಮಾರು ಒಂದು 3 ಪ್ರಭೇದಗಳನ್ನ ನಾವು ನೋಡ್ತೀವಿ. ಅದ್ರ ಜೊತೆಗೂ ಇನ್ನೂ ಒಂದು ಜೇನು ಜಾತಿನೂ ಕೂಡ ಮಾತಾಡ್ತೀವಿ. ಒಂದು ಹೆಜ್ಜೇನು ಅಂತ ಕರಿತೀವಿ, ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ಕರಿತೀವಿ. ಇವು ಗಾತ್ರದಲ್ಲಿ ದೊಡ್ಡದಾಗಿರ್ತವೆ, ಒಂದೇ ಕುಟುಂಬ ಕಟ್ಟುವಂಥದ್ದು, ಒಂದೇ ಅರಿನ ಕಟ್ಟಿ ವಾಸ ಮಾಡುವಂಥವು. ಸೊ ಇದು ನಮಗೆ ಪ್ರಕೃತಿಯಲ್ಲಿ ಎಲ್ಲಿ ನೋಡ್ತೀವಿ ಅಂತಂದರೆ ಎತ್ತರದ ಪ್ರದೇಶದಲ್ಲಿ ನೋಡ್ತೀವಿ. ಹೆಜ್ಜೇನು ಅಥವಾ ಬೆಟ್ಟದ ಜೇನು ಅಂತ ನೋಡೋದಾದರೆ ಹೆಸರಲ್ಲಿ ಹೇಳಿದಾಗೆ ಇದು ಕುಟುಂಬ ದೊಡ್ಡದಾಗಿರುತ್ತೆ, ಮತ್ತು ಇದು ಎತ್ತರ ಪ್ರದೇಶದಲ್ಲಿ ಕೂಡ್ ಕಟ್ಟುವಂಥದ್ದು. ಇದನ್ನು ನಾವು ನೋಡಬೇಕಾದ್ರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ನೋಡ್ತೀವಿ, ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ನೋಡ್ತೀವಿ, ಎತ್ತರವಾಗಿ ಬೆಳೆದಿರುವಂಥ ಮರಗಳು, ಅಥವಾ ಕೆಲವು ಸತಿ ದೊಡ್ಡ ದೊಡ್ಡ ಟವರ್ಗಳಿದ್ರೆ ಆ ಟವರ್ಗಳಿಗೆ ಅಥವಾ ನೀರಿನ ಟ್ಯಾಂಕ್ಗಳಿಗೆ ಈ ಒಂದು ಜೇನು ಮೇಲೆ ಹೋಗಿ ಬೆಳಕಲ್ಲೇ ವಾಸ ಮಾಡುವಂತ ಜೇನು ಪ್ರಭೇದ ಅಂತಂದ್ರೆ ಹೆಜ್ಜೇನು ಅಂತ ಹೇಳ್ಬೋದು. ಮತ್ತೆ ಇದು ನಮ್ಗೆ ಪ್ರಕೃತಿಯಲ್ಲಿ ದಟ್ಟವಾಗಿ ಅರಣ್ಯದಲ್ಲಿರುತ್ತೋ ಅಂತ ಕಡೆ ಜಾಸ್ತಿ ನಾವು ನೋಡ್ತೀವಿ. ಸೊ ಇವು ಎಲ್ಲಾ ಜಾತಿ ಕಾಡು ಮರಗಳಲ್ಲೂ ಕೂಡ ಆಹಾರ ಸಂಗ್ರಹಣೆ ಮಾಡಿಕೊಂಡು ಪರಾಗ ಮತ್ತು ಮಕರಂದ ಎರಡನ್ನೂ ಶೇಖರಣೆ ಮಾಡಿ ಕುಟುಂಬ ನಿರ್ವಹಣೆ ಮಾಡಿಕೊಂಡು ವಾರ್ಷಿಕ ಅಂತ ನೋಡೋದಾದ್ರೆ ಹೆಜ್ಜೇನಲ್ಲಿ ನಮ್ಗೆ ಸುಮಾರು ಒಂದು 20-25 kg ಜೇನುತುಪ್ಪನ ಒಂದು ಕುಟುಂಬದಿಂದ ಪಡಿಬಹುದು. ಬಟ್ ಇದು ಸಾಕಾಣಿಕೆ ಯೋಗ್ಯವಲ್ಲ.

0: ಯಾಕೆ ಅಂದ್ರೆ ಇದು ಒಂದೇ ಹರಿ ಕಟ್ಟೋದ್ರಿಂದ ತುಪ್ಪ ಸಂಗ್ರಹಣೆ ಮಾಡೋದು ಕಷ್ಟ ಆಗ್ತವೆ. ಮತ್ತೆ ಎರಡನೇದಾಗಿ ಸಿಟ್ಟಿನ ಸ್ವಭಾವ ಜಾಸ್ತಿ ಇದಕ್ಕೆ. ಸ್ವಲ್ಪ ಟೆಂಪರೇಚರ್ ವೇರಿಯೇಷನ್ ಆಯ್ತು, ಬಿಸಿ ಆಯ್ತು, ಸೆಕೆ ಆಯ್ತು ಅಂದ್ರೆ ಸಿಟ್ಟೆದ್ದು ಅಲ್ಲಿರೋ ಸುತ್ತಮುತ್ತ ಇರುವಂತ ಪ್ರಾಣಿಗಳು ಮನುಷ್ಯರು ಎಲ್ಲರಿಗೂ ಅಟ್ಯಾಕ್ ಮಾಡಿ ಚುಚ್ಚು ಅಂತ ಕೆಲಸ ಮಾಡ್ತವೆ. ಬಟ್ ಇದು ಗಾತ್ರದಲ್ಲಿ ದೊಡ್ಡದಾಗಿರೋದ್ರಿಂದ ಇದ್ರ ವಿಷಾನು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಸಾಕಾಣಿಕೆಗೆ ಯೋಗ್ಯ ಇಲ್ಲ. ಬಟ್ ಪ್ರಕೃತಿಯಲ್ಲಿ ದಟ್ಟವಾಗಿ ನಾವು ನೋಡ್ತೀವಿ. ಮತ್ತೆ ಇನ್ನೊಂದು ಎರಡನೇ ಪ್ರಭೇದ ಅಂತ ಬಂದ್ರೆ ಲಿಟಲ್ ಬಿ ಅಂತ ಕರಿತೀವಿ. ಲಿಟಲ್ ಬಿ ಅಂತಂದ್ರೆ ನಮ್ಮಲ್ಲಿ ಪೊದೆ ಜೇನು ಅಂತ ಕರಿತೀವಿ. ಸೊ ಇದು ಜನರಲ್ ಆಗಿ ಮನೆಗಳ ಹತ್ರ ನಾವು ಎಲ್ಲೆಲ್ಲಿ ಪೊದೆಗಳಿರುತ್ತೆ ಅಂತ ಕಡೆ ನಾವು ನೋಡ್ತೀವಿ. ಪೊದೆ ಜೇನು ಏಪಿಸ್ ಫ್ಲೋರಿಯಾ ಅಂತ ಕರಿತೀವಿ. ಸೊ ಇದು ಗಾತ್ರದಲ್ಲಿ ಸಣ್ಣದು, ಕುಟುಂಬ ಸಂಖ್ಯೆನು ಸಣ್ಣದು, ಸುಮಾರು 1,000-3,000 ಹುಳ ಒಂದು ಕುಟುಂಬದಲ್ಲಿ ಇರುತ್ತೆ. ಬಟ್ ಇದು ಮತ್ತು ಇದನ್ನು ಒಂದೇ ಹರಿ ಕಟ್ಟುವಂಥದ್ದು, ಮತ್ತೆ ಸಣ್ಣ ಸಣ್ಣ ಪೊದೆಗಳಲ್ಲಿ ಇರುತ್ತೆ. ಮತ್ತೆ ಇದನ್ನ ಪ್ರಕೃತಿಯಲ್ಲಿ ಪರಾಗಸ್ಪರ್ಶಕ್ಕೆ ಸಹಾಯ ಮಾಡೋದ್ರಿಂದ ನಾವು ಇದನ್ನು ಕೂಡ ನಿರ್ವಹಣೆ ಮಾಡೋದಕ್ಕೆ ಹೇಳ್ತೀವಿ, ಬಿಟ್ಟರೆ ನಾಶ ಮಾಡೋದಕ್ಕೆ ಹೇಳಲ್ಲ. ನಾವು ಹೆಚ್ಚಾಗಿ ಮಾತಾಡೋದು ಸಾಕಾಣಿಕೆ ಮಾಡ್ತಿರೋ ತಳಿ ಅಂತಂದ್ರೆ ಏಪಿಸ್ ಸೆರೆನಾ ಇಂಡಿಕಾ ಅಂತೇಳಿ. ಇದನ್ನ ನಾವು ಉತ್ತು ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವತ್ತು ಏನು ನಾವು ಪೆಟ್ಟಿಗೆಗಳಲ್ಲಿ ಜೇನು ಸಾಕಾಣಿಕೆ ಮಾಡ್ತಿದ್ದೀವಿ, ಈ ತಳಿ ಅನ್ನೋದಾದ್ರೆ ಏಪಿಸ್ ಸೆರೆನಾ ಇಂಡಿಕಾ ಅಂತ ಕರಿತೀವಿ. ಸೊ ಇದನ್ನ ನಾವು ಯಾಕೆ ಸಾಕಾಣಿಕೆ ಮಾಡ್ತೀವಿ ಅಂತಂದ್ರೆ ಇದನ್ನ ನಿರ್ವಹಣೆ ಮಾಡಬಹುದು. ಎಲ್ಲೋ ಒಂದ್ ಕಡೆ ಇದು ಜೇನು ಕುಟುಂಬ ಅಂತ ನೋಡೋದಾದ್ರೆ ಸಮಾನಾಂತರ ಹರಿಗಳನ್ನ ಅಂತ ಹೇಳ್ತೀವಿ. ಸುಮಾರು ಸಣ್ಣ ಸಣ್ಣ ಹರಿಗಳು 1-8 ಹರಿಗಳನ್ನ ಒಂದ್ರ ಪಕ್ಕದಲ್ಲಿ ಒಂದು ಕಟ್ಟುವಂತದನ್ನ ನೋಡ್ತೀವಿ. ಸೊ ಇದರಲ್ಲಿ ಇನ್ನೊಂದು ಅಂತಂದ್ರೆ ತುಪ್ಪದ ಹರಿಗಳೇ ಬೇರೆ ಇರುತ್ತೆ, ಕುಟುಂಬದ ಹರಿಗಳೇ ಬೇರೆ ಇರುತ್ತೆ. ಸೊ ಹಂಗಾಗಿ ಎಲ್ಲೋ ಒಂದ್ ಕಡೆ ಇದನ್ನ ನಿರ್ವಹಣೆ ಮಾಡೋದಕ್ಕೂ ಮತ್ತೆ ತುಪ್ಪ ತೆಗೆಯೋದಕ್ಕೂ ಅನುಕೂಲ ಆಗಿರೋದ್ರಿಂದ ಈ ತಳಿನ ನಾವು ಇವತ್ತು ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ ಮಾಡ್ತಿದೀವಿ. ತುಡುವೆ ಜೇನು ಅಥವಾ ಪೊಟ್ರೆ ಜೇನು ಅಂತ ಕರಿತೀವಿ. ಇವು ಮೂರು ತಳಿಗಳು, ಹೆಜ್ಜೇನು, ಕೋಲ್ ಜೇನು ಮತ್ತೆ ತುಡುವೆ ಜೇನು, ಇವು ಮೂರು ಎಪಿಡೆ ಅಂತ ಕುಟುಂಬಕ್ಕೆ ಸೇರೋದು. ಅಂದ್ರೆ ಇವು ಮೂರುಕೂ ಚುಚ್ಚು ಅಂತ ಮುಳ್ಳಿದವೆ. ಅಂದ್ರೆ ಮೂರು ಪ್ರಭೇದದಲ್ಲಿ ಯಾವ ಜೇನ್ ಹತ್ರ ಹೋದ್ರು ಇವು ನಮ್ಗೆ ಚುಚ್ಚುತ್ತೆ. ಬಟ್ ಅದ್ರ ವಿಷ ಅಂತ ಬಂದ್ರೆ ಹೆಜ್ಜೇನಲ್ಲಿ ಜಾಸ್ತಿ ಪ್ರಮಾಣ ಇರುತ್ತೆ, ಕೋಲ್ ಜೇನು ಮತ್ತೆ ತುಡುವೆ ಜೇನಲ್ಲಿ ವಿಷದ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ತುಡುವೆ ಜೇನಲ್ಲಿ ನಮ್ಗೆ ವಾರ್ಷಿಕ ಅಂತ ನೋಡೋದಾದ್ರೆ ತುಂಬಾ ಚೆನ್ನಾಗಿರೋ ಕುಟುಂಬ ಆದ್ರೆ ನಮ್ಗೆ 12 kg ತುಪ್ಪ ನಾವು ಒಂದು ವರ್ಷಕ್ಕೆ ಹಾರ್ವೆಸ್ಟ್ ಮಾಡಬಹುದು. ಹಂಗಾಗಿ ಇದನ್ನ ತುಪ್ಪ ತೆಗೆಯೋದಕ್ಕೂ ನಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ ಇದನ್ನ ಸಾಕಣೆ ಮಾಡ್ತಿದ್ವಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ನೀಡಬಹುದು ಅಥವಾ ನನ್ನ ದೂರವಾಣಿ ಸಂಖ್ಯೆ ಮುಖಾಂತರ ಮಾಹಿತಿನ ಪಡ್ಕೋಬಹುದು ಅಂತ ಹೇಳ್ತಾ ನನ್ನ ದೂರವಾಣಿ ಸಂಖ್ಯೆ 9739916660. ಧನ್ಯವಾದ.
1: ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ತ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.
2: ಆಕಾಶವಾಣಿ ಮಂಗಳೂರು.

0: ಆರೋಗ್ಯ ಮಂಥನ, ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ. ಇಂದಿನ ವಿಷಯ ರೇಬಿಸ್ ರೋಗಕ್ಕೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು.
1: ರೇಬಿಸ್ ಅನ್ನುವುದು ಒಂದು ವೈರಸ್ ನಿಂದ ಬರುವಂತಹ ರೋಗ. ರ್ಯಾಬ್ಡೋ ವೈರಸ್ ಅನ್ನುವ ಫ್ಯಾಮಿಲಿ. ರ್ಯಾಬ್ಡೋ ಅಂದ್ರೆ ಸಾಮಾನ್ಯವಾಗಿ ನಾವು ರ್ಯಾಬ್ಡೋ ಅಂದ್ರೆ ಒಂದು ಬುಲೆಟ್ ಅಂತ ಹೇಳ್ತೇವೆ. ಬುಲೆಟ್ ಅಂದ್ರೆ ಒಂದು ಬಂದೂಕಿನಿಂದ ಬರುವಂತಹ ಗುಂಡು. ಈ ಗುಂಡಿನ ಹಾಗೆ ಇದನ್ನು ಸಾಮಾನ್ಯವಾಗಿ ನಾವು ಲ್ಯಾಬ್ಗಳಲ್ಲಿ ವರ್ಕ್ ಮಾಡುವಾಗ ಗುರಿ ತಪ್ಪದ ಗುಂಡು ಅಂತ ಹೇಳ್ತೇವೆ ನಾವು. ಇದು ಯಾವುದೇ ಕಾರಣಕ್ಕಂದ್ರೆ ಇದು 100% ಮಾರ್ಟಿಲಿಟಿ, ಅಂದ್ರೆ 100% ಸಾವನ್ನು ತರುವಂತಹ ಒಂದು ರೋಗ, ಮಾರಣಾಂತಿಕವಾದಂತಹ ರೋಗ. ಇದಕ್ಕೆ ಯಾವುದೇ ತರದ ಚಿಕಿತ್ಸೆ ಇರುವುದಿಲ್ಲ. ಒಂದು ಸಲ ರೋಗ ಲಕ್ಷಣ ಬಂತು ಅಂತ ಆದ್ರೆ ಯಾವುದೇ ತರದ ಚಿಕಿತ್ಸೆ ಇರುವುದಿಲ್ಲ. ಸೊ ಒಂದು ರ್ಯಾಬ್ಡೋ ವೈರಸ್ ಅನ್ನುವ ಒಂದು ಫ್ಯಾಮಿಲಿಯ ಲಿಸಾ ವೈರಸ್ ಅನ್ನುವ ಒಂದು ವೈರಸ್ ನಿಂದ ಬರುವಂತಹ ರೋಗ. ಇದು ಸಾಮಾನ್ಯವಾಗಿ ರೋಗಗ್ರಸ್ತ ಪ್ರಾಣಿಗಳ ಕಡಿತದಿಂದ ಒಂದು ಪ್ರಾಣಿಯಿಂದ ಇನ್ನೊಂದು ಪ್ರಾಣಿಗೆ ಹರಡುವಂಥದ್ದು. ಇದು ನೀರಿನ ಮೂಲಕ ಆಗಲಿ ಗಾಳಿಯ ಮೂಲಕ ಆಗಿ ಹರಡುವಂಥದ್ದಲ್ಲ, ಕೇವಲ ಒಂದು ರೋಗಗ್ರಸ್ತ ಪ್ರಾಣಿಗಳ ಕಡಿತದಿಂದ ಅಥವಾ ಆ ಪ್ರಾಣಿಯ ಜೊಲ್ಲಿನ ಸಂಪರ್ಕದಿಂದ ಬರುವಂತಹ ಒಂದು ರೋಗ. ಇದು ಬಹಳ ಮಾರಣಾಂತಿಕವಾದ, ರೇಬಿಸ್ ಅನ್ನುವ ಹೆಸರೇ ಸೂಚಿಸುವ ಹಾಗೆ ರೇಬಿಸ್ ಅನ್ನುವುದು ಸಂಸ್ಕೃತದ ಒಂದು ರಭಸ್ ಅನ್ನುವ ಪದದಿಂದ. ರಭಸ ಅಂದ್ರೆ ನಾವು ತೀವ್ರವಾದದ್ದು, ರಭಸವಾದದ್ದು, ವೇಗವಾಗುವಂಥದ್ದು, ವೇಗವಾಗಿರುವಂಥದ್ದು ಅಂತ ಅರ್ಥ. ಆ ಒಂದು ರಭಸ್ ಅನ್ನುವ ಪದದಿಂದ ಈ ರೇಬಿಸ್ ಅನ್ನುವ ಪದ ಹುಟ್ಟಿಕೊಂಡಿದೆ. ಹೆಸರೇ ಸೂಚಿಸುವ ಹಾಗೆ ಇದು ಒಂದು ರಭಸವಾದ ಅತಿ ತೀವ್ರವಾದ ರೋಗ. ಅತಿ ತೀವ್ರವಾಗಿ ಮೆದುಳನ್ನು ಮತ್ತು ನರವ್ಯೂಹವನ್ನು ಡ್ಯಾಮೇಜ್ ಮಾಡಿ, ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳೋದಿದ್ರೆ ಹುಚ್ಚು ನಾಯಿ ರೋಗ ಅಂತ ಹೇಳ್ತೇವೆ. ಅಂದರೆ ಹುಚ್ಚು ಹಿಡಿಸುವಂತಹ, ಮೆದುಳನ್ನು ಸಂಪೂರ್ಣ ನಿಷ್ಕ್ರಿಯಗೊಳಿಸುವುದು, ನಾಶ ಮಾಡೋದು.

0: ಇದಕ್ಕೆ ರೋಗವನ್ನು ಹುಚ್ಚು ನಾಯಿ ರೋಗ ಅಂತ ಸಾಮಾನ್ಯ ಭಾಷೆಯಲ್ಲಿ ನಾವು ಕರಿತೇವೆ. ಸೊ ಇದೊಂದು ಅತ್ಯಂತ ತೀವ್ರವಾದಂಥ ರೋಗ. ಈ ರೋಗ ಭಾರತದಲ್ಲಿ ಸುಮಾರು 100 ಜನಕ್ಕೆ ಈ ರೋಗ ಕಂಡು ಬಂದರೆ ಇದರಲ್ಲಿ 97 ಜನಕ್ಕೆ ನಾಯಿಗಳ ಕಡಿತದಿಂದಲೇ ಬಂದಿರ್ತದೆ. ಬೇರೆ ಪ್ರಾಣಿಗಳ ಕಡಿತದಿಂದ ಬರುವುದಿಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು 3% ಏನು 3% ಏನಿದೆ ಅದು ಬೇರೆ ಪ್ರಾಣಿಗಳ ಕಡಿತದಿಂದಲೂ ಬರ್ತದೆ, ಆದರೆ 97% ಇದು ಬರೀ ನಾಯಿಗಳ ಕಡಿತದಿಂದಲೇ ಬರುವಂಥದ್ದು. ಉಳಿದ ಹಾಗೆ ಬೆಕ್ಕುಗಳಿರ್ಬೋದು, ಕಾಡು ಪ್ರಾಣಿಗಳಾದ ಮುಂಗುಸಿಗಳಿರ್ಬೋದು, ನರಿಗಳಿರ್ಬೋದು, ತೋಳಗಳಿರ್ಬೋದು, ಅಥವಾ ಕೆಲವೊಂದು ವೃತ್ತಿಪರವಾಗಿ ಎಕ್ಸ್ಪೋಜರ್ ಆಗುವಂಥದ್ದು ಪಶುವೈದ್ಯರಿರ್ಬೋದು ಅಥವಾ ಇನ್ಸೆಮಿನೇಟ್ ಕೃತಕ ಗರ್ಭಧಾರಣೆ ಕಾರ್ಯಕರ್ತರಿರ್ಬೋದು, ಇವರು ಯಾವುದಾದ್ರೂ ಹಸುಗಳಿಗೆ ರೇಬಿಸ್ ರೋಗಗ್ರಸ್ತ ಹಸುಗಳಿಗೆ ಬಾಯಿಯ ಕೈ ಹಾಕುವಂಥದ್ದು ಅಥವಾ ಜೊಲ್ಲಿಗೆ ಸಂಪರ್ಕಕ್ಕೆ ಬಂದಾಗ ಅವರಿಗೆ ಹರಡುವಂಥ ಸಾಧ್ಯ ಇರ್ತದೆ. ಆದರೆ ಈ ರೋಗ ಬರೀ ನಾಯಿ ಅಥವಾ ಬೆಕ್ಕುಗಳಿಗೆ ಮಾತ್ರ ಸೀಮಿತವಾದದ್ದಲ್ಲ, ಎಲ್ಲ ಬಿಸಿರಕ್ತ ಪ್ರಾಣಿಗಳಿಗೂ ಅಥವಾ ಸಸ್ತನಿಗಳು ಮರೆಯಿಟ್ಟು ಹಾಲನ್ನು ಕೊಡಿಸುವಂಥ ಎಲ್ಲ ಪ್ರಾಣಿಗಳಿಗೂ ಬರ್ತದೆ. ಸಾಮಾನ್ಯವಾಗಿ ನಮಗೆ ಯಾವ ಪ್ರಾಣಿಗೆ ಬರ್ತದೆ ಅಂತ ಹೇಳೋದಕ್ಕಿಂತ ಯಾವ ಪ್ರಾಣಿಗೆ ಬರುವುದಿಲ್ಲ ಅಂತ ಹೇಳೋದು ಸುಲಭ. ಯಾಕೆಂತ ಹೇಳಿದರೆ ಹಾವುಗಳು ಮತ್ತು ಕಪ್ಪೆಗಳು, ನೀರಿನಲ್ಲಿ ವಾಸವಾಗುವಂಥ ಮೀನುಗಳು, ಹಲ್ಲಿಗಳು, ಇಂಥ ಶೀತರಕ್ತ ಪ್ರಾಣಿಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪ್ರಾಣಿಗಳಿಗೆ ಈ ರೋಗ ಬರುವಂಥ ಸಾಧ್ಯತೆ ಇದೆ.
1: ಇದುವರೆಗೆ ಆರೋಗ್ಯ ಮಂಥನ ಸ್ವಸ್ಥ ಜೀವನಕ್ಕಾಗಿ ದೈನಂದಿನ ಸಿಂಚನ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ವಿಷಯ ರೇಬಿಸ್ ರೋಗಕ್ಕೆ ಕಾರಣಗಳು. ಪ್ರಸ್ತುತಿ ಡಾಕ್ಟರ್ ನಿತಿನ್ ಪ್ರಭು. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.
2: ಪ್ರಿಯ ಕೇಳುಗರೆ, ನನ್ನ ರಾಗತಾನ ಪಲ್ಲವಿ ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
3: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
4: ನನ್ನ ರಾಗತಾನ ಪಲ್ಲವಿ
2: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
5: ಆಕಾಶವಾಣಿ ಮಂಗಳೂರು, ಸಮಯ 6:50. ಇದೀಗ ರೈತರಿಗೆ ಸಲಹೆ.
6: ಕೆಂಪು ದುಂಬಿಯು ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳಾದ ತೆಂಗು, ಅಡಿಕೆ, ತಾಳೆ ಬೆಳೆಗಳನ್ನು ಬಾಧಿಸುವ ಒಂದು ಪ್ರಮುಖ ಕೀಟವಾಗಿದೆ. ಏಷ್ಯಾ, ಆಸ್ಟ್ರೇಲಿಯಾ, ಫಿಲಿಪೈನ್ಸ್, ಥಾಯ್ಲೆಂಡ್ ಹೀಗೆ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 1962 ಹಿಂದೆಯೇ ಈ ಕೀಟದ ಬಗ್ಗೆ ವರದಿಯಾಗಿದೆ. ಇತ್ತೀಚೆಗೆ ಈ ಕೀಟದ ಬಾಧೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಕಂಡುಬಂದಿದ್ದು ತೆಂಗು ಮತ್ತು ಅಡಿಕೆಯ ಇಳುವರಿ ಇದರಿಂದ ಕಡಿಮೆಯಾಗಿರುವುದು ಕಂಡುಬರುತ್ತದೆ. ಮರಿ ಹುಳುಗಳು ಕೆಂಪು ದುಂಬಿಯ ಅತ್ಯಂತ ವಿನಾಶಕಾರಿ ಹಂತವಾಗಿದ್ದು ಅವು ಕಾಂಡದ ಕೆಳಗಿನ ಭಾಗದಲ್ಲಿ ಆಳವಾಗಿ ಬಾಧಿಸುವುದರಿಂದ ಒಳಗಿನ ಅಂಗಾಂಶಗಳಿಗೆ ಸಾಕಷ್ಟು ಹಾನಿ ಉಂಟಾಗುತ್ತದೆ. ಹೆಣ್ಣು ದುಂಬಿ ಕಾಂಡದ ಮೃದು ಭಾಗದಲ್ಲಿ ಸಣ್ಣದಾಗಿ ರಂಧ್ರ ಕೊರೆದು ಮೊಟ್ಟೆ ಇಡುತ್ತದೆ. ನಂತರ 2-3 ದಿನಗಳು ಕಳೆದು ಮೊಟ್ಟೆಯಿಂದ ಹೊರಬಂದ ಬಿಳಿ ಬಣ್ಣದ ಮರಿ ಹುಳುಗಳು ಕಾಂಡದ ಮೃದು ಅಂಗಾಂಶಗಳ ಒಳಗೆ ಹೊಕ್ಕು ತಿನ್ನಲು ಪ್ರಾರಂಭ ಮಾಡುತ್ತವೆ. ನಾರಿನಿಂದ ಮಾಡಲ್ಪಟ್ಟ ಕೋಶದೊಳಗೆ ಹುಳುಗಳು ಕೋಶಾವಸ್ಥೆಯನ್ನು ಕಳೆಯುತ್ತವೆ. ಮೊಟ್ಟೆಯಿಂದ ಕೀಟದವರೆಗೆ ಜೀವನ ಚಕ್ರ 4 ತಿಂಗಳುಗಳಲ್ಲಿ ಪೂರೈಸುತ್ತದೆ. ಈ ಕೀಟದ ದಾಳಿಗೆ 20 ವರ್ಷ ಒಳಗಿನ ಗಿಡಗಳು ತುತ್ತಾಗುವುದರಿಂದ ತೆಂಗು ಹಾಗೂ ಅಡಿಕೆ ಬೆಳೆಗೆ ಇದು ಒಂದು ಮಾರಕ ಕೀಟವಾಗಿದೆ. ಸಾಧಾರಣ ಗಿಡ್ಡ ತಳಿಗಳು ಈ ಕೀಟದ ಬಾಧೆಗೆ ಸುಲಭವಾಗಿ ತುತ್ತಾಗ್ತವೆ. ಈ ಕೀಟ ತೆಂಗಿನ ಮರದ ಮೃದುವಾದ ಅಂಗಾಂಶ, ಸುಳಿಭಾಗ ಹಾಗೂ ಹತ್ತಿರದ ಕಾಂಡಕ್ಕೆ ದಾಳಿ ಮಾಡುತ್ತದೆ. ಇದರಿಂದ ಕಾಂಡದಲ್ಲಿ ರಂಧ್ರಗಳು ಕಾಣಿಸಿಕೊಂಡು ಅವುಗಳಿಂದ ಕಂದು ಬಣ್ಣದ ನಾರಿನಂತಹ ಪದಾರ್ಥ ಹೊರಗೆ ಬರುತ್ತದೆ. ಮರಿ ಹುಳುಗಳು ಸುಳಿಭಾಗ ತಿನ್ನುವುದರಿಂದ ಮರ ಸಾಯುತ್ತದೆ ಹಾಗೂ ಸುಳಿಭಾಗದ ಎಲೆಗಳು ಒಣಗಿ ಸುಳಿ ಸೊರಗಿ ಅದರ ಬುಡಭಾಗ ಉದ್ದವಾಗಿ ಸೀಳಿಕೊಳ್ಳುವುದರ ಜೊತೆಗೆ ಶಿರಭಾಗ ಉರುಳಿ ಬೀಳ್ತದೆ. ಕೀಟದ ಇರುವಿಕೆಯನ್ನು ಕಾಂಡದ ಒಳಗಿಂದ ಬರುವ ಶಬ್ದವನ್ನು ಆಲಿಸುವುದರ ಮೂಲಕ ಕಂಡುಕೊಳ್ಳಬಹುದು. ಸುಳಿ ಕೊಳೆಯುವ ರೋಗ,

0: ಎಲೆ ಕೊಳೆಯುವ ರೋಗ ಮತ್ತು ಕಪ್ಪು ರೈನೋಸೆರಸ್ ದುಂಬಿ ಬಾಧಿತ ಮರಗಳು ಈ ಕೀಟದ ಸಂತಾನೋತ್ಪತ್ತಿಗೆ ಹಾಗೂ ಬೆಳವಣಿಗೆಗೆ ಸಹಾಯಕಾರಿಯಾಗಿರ್ತವೆ. ಇದರ ಹತೋಟಿ ಕ್ರಮವೆಂದರೆ ಮರದ ಗರಿಗಳನ್ನು ತೆಗೆಯುವಾಗ ಕಾಂಡದಿಂದ 1 ಮೀಟರ್ ಉದ್ದ ಬಿಟ್ಟು ಕತ್ತರಿಸಬೇಕು ಹಾಗೂ ಗಿಡದ ಮೃದು ಅಂಗಾಂಶಗಳಿಗೆ ಗಾಯ ಆಗದಂತೆ ನೋಡಿಕೊಳ್ಳಬೇಕು. ಗಿಡ್ಡ ತಳಿಗಳು ಕೆಂಪು ಮೂತಿ ದುಂಬಿಯ ಬಾಧೆಗೆ ಬೇಗ ತುತ್ತಾಗುವುದರಿಂದ ಸರಿಯಾದ ಕಾಳಜಿ ವಹಿಸುವುದು ಅಗತ್ಯ. ಬಾಧೆಗೊಳಗಾದ ಮರಗಳನ್ನು ಕತ್ತರಿಸಿ ಸುಟ್ಟು ಹಾಕುವುದರಿಂದ ಈ ಕೀಟದ ಬಾಧೆ ಹರಡುವುದನ್ನು ನಿಯಂತ್ರಿಸಬಹುದು. ಕೊಳೆತ ವಾಸನೆ ಈ ಕೀಟವನ್ನು ಆಕರ್ಷಿಸಿ ಮೊಟ್ಟೆ ಇಡುವಲ್ಲಿ ಸಹಕಾರಿಯಾಗುವುದರಿಂದ ತೋಟದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಮರಗಳಿಗೆ ಯಾವುದೇ ರೀತಿಯ ಗಾಯಗಳು ಆಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು. ಮರದಲ್ಲಿ ರಂಧ್ರಗಳು ಗಾಯಗಳು ಇದ್ದರೆ ಹವಾಗುಣಕ್ಕೆ ಅನುಸಾರವಾಗಿ ಟಾರ್ ಅಥವಾ ಕ್ರಿಮಿನಾಶಕಗಳಿಂದ ಮತ್ತು ಮಣ್ಣು ಮಿಶ್ರಣದಿಂದ ಮುಚ್ಚುವುದರಿಂದ ಈ ಕೀಟ ಮೊಟ್ಟೆ ಇಡುವುದನ್ನು ತಡೆಯಬಹುದು. ಪ್ರತಿ ಹೆಕ್ಟೇರಿಗೆ ಒಂದರಂತೆ ಮೋಹಕ ಬಲೆಗಳನ್ನು ಅಳವಡಿಸುವುದರಿಂದ ಈ ಕೀಟದ ಪ್ರೌಢ ಜೀರುಂಡೆಗಳನ್ನು ಸಂಗ್ರಹಿಸಿ ನಾಶಪಡಿಸಬಹುದು. ಕಡಿಮೆ ವಯಸ್ಸಿನ ತೆಂಗಿನ ಮರ ಇರುವ ತೆಂಗಿನ ತೋಟದಲ್ಲಿ ಹಾಗೂ ಎತ್ತರದ ಬಾಳೆಯ ಅಂತರ್ಬೆಳೆ ಇರುವ ತೋಟದಲ್ಲಿ ಇದನ್ನು ಉಪಯೋಗಿಸಬಾರದು.
1: ರೈತರಿಗೆ ಸಲಹೆ ಕೇಳಿದಿರಿ. ಇಂದು ಸಾಯಂಕಾಲ 6:50 ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಈ ಕುರಿತು ಕೊಯ್ಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಗಾಯತ್ರಿ ಎಂ. ಇದೊಂದು ಪ್ರಕಟಣೆ. ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಉಳ್ಳಾಲ ಮಂಗಳೂರು. ಇಲ್ಲಿ ನಾಟಿಗೆ ಯೋಗ್ಯವಾದ ಕಸಿ ಗೇರುಗಿಡಗಳು ನಿಗದಿತ ದರದಲ್ಲಿ ಸಿಗುತ್ತದೆ. ಕಚೇರಿಯ ಅವಧಿಯಲ್ಲಿ ಬೆಳಿಗ್ಗೆ 9:00 ಸಂಜೆ 4:00 ಹಾಗೂ ಶನಿವಾರ ಬೆಳಿಗ್ಗೆ 9:00 ಮಧ್ಯಾಹ್ನ 12:00 ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಈ ಕೇಂದ್ರದ ದೂರವಾಣಿ ಸಂಖ್ಯೆ 2466249 STD ಕೋಡ್ 08242 ಅಥವಾ ಮೊಬೈಲ್ 9945603997 ಈ ಸಂಖ್ಯೆಗಳನ್ನು ಸಂಪರ್ಕಿಸಬೇಕಾಗಿ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮಾರುತೇಶ್ ಎಎಂ ಇವರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 6:55 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.
2: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಿಕಾ ನಿಧಿಃ ಝಾಃ. अथ वार्ताः. प्रधानमन्त्री नरेन्द्र मोदी अद्यारभ्य इण्डोनेशिया आस्ट्रेलिया न्यूजीलैण्ड देशानां षड्दिवसीय यात्रायै प्रस्थितः. अस्याः त्रिदेशीय यात्रायाः प्रथमे चरणे असौ अद्य इण्डोनेशिया देशं प्राप्स्यति. प्रधानमन्त्रिणः मोदिनः इयं चतुर्थ इण्डोनेशिया यात्रा वर्तते. अत्रावधेयं यत् यात्रावधौ प्रधानमन्त्री इण्डोनेशिया देशस्य ನವನಿರ್ವಾಚಿತ ರಾಷ್ಟ್ರಪತಿನ ಪ್ರವೋವೊ ಸುಬಿಯಾಂತೊ ಇತ್ಯನೇನ ಸಹ ದ್ವಿಪಕ್ಷೀಯ ವಾರ್ತಾಲಾಪಂ ವಿಧಾಸ್ಯತಿ. ಸಂಧೇಹೆ ಪ್ರಗತಿಮಾಲಕ್ಷ್ಯ ಸಮೀಕ್ಷಾಂ ಚ ಕರಿಷ್ಯತಿ. ತದೀಯ ಮುಖ್ಯಾಃ ಆಧಿಕಾರಿಕಾಃ ಕಾರ್ಯಕ್ರಮಾಃ ಜಕಾರ್ತಾ ನಗರೆ ಭವಿಷ್ಯಂತಿ. ಪರಂ ಅಸೌ ಯೋಗ್ಯಕರ್ತಾ ಇತಿ ಕಂಚನ ಐತಿಹಾಸಿಕಂ ಸಾಂಸ್ಕೃತಿಕಂ ಚ ನಗರಂ ಅಪಿ ಗಮಿಷ್ಯತಿ. ಜಕಾರ್ತಾನಗರೆ ಪ್ರಧಾನಮಂತ್ರಿ ಸುವಿಶಾಲಂ ಭಾರತೀಯ ಪ್ರವಾಸಿ ಸಮುದಾಯಂ ಸಂಬೋಧಯಿಷ್ಯತಿ. ಕೇಂದ್ರೀಯ ಗೃಹ ಏವಂ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಅದ್ಯ ನವದೆಹಲ್ಯಾಂ ಆಯೋಜಿತಂ ಸಹಕಾರಿತಾ ಮಂತ್ರಾಲಯಸ್ಯ ಪಂಚಮಂ ಸ್ಥಾಪನಾ ದಿವಸ ಸಮಾರೋಹಂ ಅಲಂಕರಿಷ್ಯತಿ. ಮಂತ್ರಾಲಯೇನ ಜ್ಞಾಪಿತಂ ಯತ್ ಅಯಂ ಸಮಾರೋಹಃ ಸಹಕಾರಾತ್ ಸಮೃದ್ಧಿಃ ಇತಿ ರಾಷ್ಟ್ರೀಯ ಸಂಕಲ್ಪನಾಮಾಧೃತ್ಯ ವಿಧೀಯತೆ. ಅಸ್ಮಿನ್ ಮಂಗಲ ಪ್ರಸಂಗೇ ಶ್ರೀ ಶಾಹ ಅನೇಕಾಸಾಂ ಪ್ರಮುಖ

0: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರು ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
2: ಹಲ್ಲುಜ್ತಾ ಇದೀನಿ ಕಣಮ್ಮ.
1: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ?
2: ಸರಿ, ನಿಲ್ಸಿದೀನಿ ಬಿಡು.
1: ದಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
3: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೇ ಬಿಟ್ಬಿಟ್ಟೆ.
1: ಹಂಗೇನೆ ಎರಡೇ ಬಟ್ಟೆ ಇರೋದು. ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ ಎಷ್ಟ್ ಬೇಕೋ ಅಷ್ಟ್ ನೀರ್ ಹಾಕೊಂಡ್ ಜಾಲ್ಸು.
3: ಹ್ಞೂ ಕಣಕ, ಹಂಗೆ ಮಾಡ್ತೀನಿ ತಗ.
2: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
4: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
5: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
6: ಜಲ

0: ಪರಂಪರೆಯನ್ನು ಪಸರಿಸುವ
1: ಐತಿಹಾಸಿಕ ಸ್ಥಳಗಳ ಪರಿಚಯ
0: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ
1: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ
0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಹಿರೇಬೆಣಕಲ್ಲಿನ ಆದಿಮಾನವ ಮೋರ್ಯಾರ್ ಆವಾಸ ಸ್ಥಾನದ ಬೆಟ್ಟಗಳು ಬೃಹತ್ ಶಿಲಾಯುಗದ ನೆಲೆಯಾಗಿದ್ದು ಯುನೆಸ್ಕೋ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಯಲ್ಲಿ ತಾತ್ಕಾಲಿಕ ಸ್ಥಾನ ಪಡೆದಿವೆ. ಕುಬ್ಜರ ಬೆಟ್ಟ ಎಂದು ಕರೆಯಲಾಗುವ 7 ಬೆಟ್ಟಗಳಲ್ಲಿನ ಸಮಾಧಿ, ವರ್ಣಚಿತ್ರಗಳ ಸಂರಕ್ಷಣೆ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ವಿಶೇಷ ಒತ್ತು ನೀಡಲಾಗುವುದು ಎಂದು ಕೊಪ್ಪಳ ಜಿಲ್ಲೆ ಉಸ್ತುವಾರಿ ಕಾರ್ಯದರ್ಶಿ ಕೆಪಿ ಮೋಹನ್ ರಾಜ್ ಆಕಾಶವಾಣಿಗೆ ತಿಳಿಸಿದ್ದಾರೆ. ಈ ಕುರಿತು ಒಂದು ವರದಿ.
1: ಹಿರೇಬೆಣಕಲ್ ಗ್ರಾಮದ ಮೋರ್ಯಾರ ಬೆಟ್ಟಗಳಲ್ಲಿ ಅರಣ್ಯ ಇಲಾಖೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಶೀಘ್ರ ಕೈಗೆತ್ತಿಕೊಳ್ಳಲಿದೆ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಮ್ಯಾಕ್ರೋ ಅನುದಾನದಡಿ 80 ಲಕ್ಷ ರೂಪಾಯಿ ಅನುದಾನ ಲಭ್ಯವಾಗಿದೆ. ಟೆಂಡರ್ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಮೋರ್ಯಾರ ಬೆಟ್ಟ ಸ್ಮಾರಕಗಳ ರಕ್ಷಣೆಗೆ ಎಲ್ಲ ರೀತಿಯ ಪ್ರಯತ್ನ ಜಿಲ್ಲಾಡಳಿತ ಕೈಗೊಳ್ಳಲಿದೆ ಎಂದು ಕೊಪ್ಪಳ ಜಿಲ್ಲಾಧಿಕಾರಿ ಡಾ. ಸುರೇಶ್ ಇಟ್ನಾಳ್ ಮಾಹಿತಿ

0: ಮಾಹಿತಿ ನೀಡಿದ್ದಾರೆ. ಹಿರೇಬೆಣಕಲ್ ಮೋರ್ಯಾರ ಬೆಟ್ಟದಲ್ಲಿ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಮೂವರು ರಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದು, ಸ್ಮಾರಕ ಮಿತ್ರರ ನೇಮಕ ಹಾಗೂ ರಾತ್ರಿ ವೇಳೆ ಗಸ್ತು ನಿರ್ವಹಿಸಲಾಗುವುದು ಎಂದು ಪ್ರವಾಸೋದ್ಯಮ ಇಲಾಖೆ ಪ್ರಭಾರಿ ಸಹಾಯಕ ನಿರ್ದೇಶಕ ವಿಠಲ ಜಾಬಗೌಡರ್ ತಿಳಿಸಿದ್ದಾರೆ. ಮೋರ್ಯಾರ ಗುಡ್ಡದ ಮಹತ್ವ ಹಾಗೂ ವಿಶೇಷತೆಯ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಇತಿಹಾಸ ಸಂಶೋಧಕ ಹಾಗೂ ಕೆಎಸ್ಸಿಎ ಮಹಿಳಾ ಮಹಾವಿದ್ಯಾಲಯದ ಪ್ರಾಚಾರ್ಯ ಗಂಗಾವತಿಯ ಡಾ ಶರಣಬಸಪ್ಪ ಕೋಲ್ಕಾರ್.
1: ಹಿರೇಬೆಣಕಲ್ ದಕ್ಷಿಣ ಭಾರತದ ಅತ್ಯಂತ ಮಹತ್ವದ ಪ್ರಾಗೈತಿಹಾಸಿಕ ನೆಲೆಯಾಗಿದೆ. ಇಲ್ಲಿಯ ಮೋರಿರ್ ಗುಡ್ಡದ ಮೇಲೆ 3000 ವರ್ಷಗಳ ಹಿಂದಿನ ಕಬ್ಬಿಣ ಯುಗ ಬೃಹತ್ ಶಿಲಾಯುಗಕ್ಕೆ ಸೇರಿದ ನೂರಾರು ಆಶ್ಚರ್ಯಕರ ಶಿಲಾ ಸಮಾಧಿಗಳು, ಶಿಲಾಕೋಣೆಗಳು ಮತ್ತು ಗವಿಚಿತ್ರಗಳಿವೆ. ಕ್ರಿಸ್ತಪೂರ್ವ 1200-200 ಬದುಕಿದ್ದ ಮೋರಿಯರ್ ಎಂಬ ಬುಡಕಟ್ಟು ಜನಾಂಗ ತಮ್ಮ ಸತ್ತವರಿಗಾಗಿ ನಿರ್ಮಿಸಿದ ಸ್ಮಾರಕಗಳೇ ಈ ಅಚ್ಚರಿಯ ಶಿಲಾ ಸಮಾಧಿಗಳು ಮತ್ತು ಶಿಲಾಕೋಣೆಗಳು. ಈ ಜನ ಸಾವಿನ ನಂತರದ ಜೀವನದ ಬಗ್ಗೆ ನಂಬಿಕೆಯನ್ನ ಹೊಂದಿದ್ದರು. ಹಾಗಾಗಿ ತಮ್ಮ ಪೂರ್ವಜರ ಆತ್ಮಗಳು ಪುನಃ ಬಂದು ವಾಸಿಸುತ್ತವೆ ಎಂಬ ನಂಬಿಕೆಯಿಂದ ಇಂತಹ ಸಮಾಧಿಗಳನ್ನು ರಚಿಸಿದ್ದಾರೆ. 6 ಬೃಹತ್ ಕಲ್ಲು ಚಪ್ಪಡಿಗಳಿಂದ ಸಮಾಧಿಗಳು ಮತ್ತು ಕೋಣೆಗಳನ್ನು ನಿರ್ಮಿಸಿರುವುದು ತಾಂತ್ರಿಕವಾಗಿ ಅಚ್ಚರಿಯ ಸಂಗತಿಯಾಗಿದೆ. ಕಲ್ಲು ಚಪ್ಪಡಿಗಳನ್ನು ಕತ್ತರಿಸಿ ಅವುಗಳನ್ನು ಜೋಡಿಸಿರುವ ರೀತಿ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಸುತ್ತಮುತ್ತಲಿನ ಗವಿಕಲ್ಲಾಸರಗಳಲ್ಲಿ ಚಿತ್ರಗಳನ್ನು ಬಿಡಿಸಿದ್ದು ಅವು ಆ ಜನರ ಜೀವನ ಸಂಸ್ಕೃತಿಯ ಮೇಲೆ ಬೆಳಕು ಬೀರುತ್ತವೆ. ಹಿರೇಬೆಣಕಲ್ ಪರಿಸರದಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ಗವಿಚಿತ್ರಗಳು ಕಂಡು ಬಂದಿವೆ. ಆದಿ ಮಾನವನ ಜೀವನ ಸಂಸ್ಕೃತಿಯ ಅಧ್ಯಯನಕ್ಕೆ ಪ್ರಯೋಗಶಾಲೆಯಂತಿರುವ ಹಿರೇಬೆಣಕಲ್ ಮೋರಿಯರ್ ಗುಡ್ಡವನ್ನು ವಿಶ್ವ ಪರಂಪರೆಯ ತಾಣವನ್ನಾಗಿ ಘೋಷಿಸಿ ಸಂರಕ್ಷಿಸಬೇಕಾಗಿದೆ.
2: ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಲಾಗಿದೆ ಎಂದು ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣಾ ಇಲಾಖೆ ತಿಳಿಸಿದೆ. ವಿದ್ಯುತ್ ಹಿತಮಿತ ಬಳಕೆಗೆ ವಿಧಾನಸೌಧದ ಆವರಣದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಕ್ಕೆ ಅನುಗುಣವಾಗಿ ಸ್ವಯಂಚಾಲಿತ ಆನ್ಆಫ್ ವ್ಯವಸ್ಥೆ ಮಾಡಲಾಗಿದೆ. ಎಲ್ಲ ಹವಾನಿಯಂತ್ರಕಗಳನ್ನು 24-26 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿಯೇ ಬಳಸುವಂತೆ ಕಟ್ಟುನಿಟ್ಟಿನ ನಿರ್ದೇಶನ ನೀಡಲಾಗಿದೆ. ನೀರಿನ ಸಂರಕ್ಷಣೆಯ ದೃಷ್ಟಿಯಿಂದ ಮೇಲ್ಮಟ್ಟದ ನೀರಿನ ಟ್ಯಾಂಕ್ಗಳಿಂದ ನೀರು ವ್ಯರ್ಥವಾಗಿ ಹರಿಯದಂತೆ ತಡೆಯಲು ಬಾಲ್ ವಾಲ್ವ್ಗಳನ್ನು ಅಳವಡಿಸಲಾಗಿದೆ. ವಿಧಾನಸೌಧದ ಉದ್ಯಾನಗಳ ನಿರ್ವಹಣೆಗೆ ಕೇವಲ ಸಂಸ್ಕರಿಸಿದ ತ್ಯಾಜ್ಯ ನೀರನ್ನು ಬಳಸಲಾಗುತ್ತಿದೆ. ಮಳೆ ನೀರು ಕೊಯ್ಲು ವ್ಯವಸ್ಥೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಕ್ರಮ ಕೈಗೊಳ್ಳಲಾಗಿದೆ. 15ನೇ ಕೇಂದ್ರ ಹಣಕಾಸು ಆಯೋಗದ ಅನುದಾನದಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕು ಪೋತೇನಹಳ್ಳಿ, ವೇದಲವೇಣಿ, ಕದಿರೇನಹಳ್ಳಿ ಮತ್ತು ಜಿಲಾಕುಂಟೆಗೆ ತಲಾ 65 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಭಾರತ ಆರೋಗ್ಯ ಕೇಂದ್ರಗಳನ್ನು ನಿರ್ಮಿಸಲಾಗುತ್ತಿದೆ. ನೂತನ ಕಟ್ಟಡ ನಿರ್ಮಾಣ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಕೆ ಸುಧಾಕರ್ ಇಂದು ಭೂಮಿ ಪೂಜೆ ನೆರವೇರಿಸಲಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ವಿಕಸಿತ ಭಾರತ 2047 ಕನಸನ್ನು ನನಸು ಮಾಡಲು ಮಾದಕ ದ್ರವ್ಯಗಳ ವ್ಯಸನದಿಂದ ಯುವಜನತೆ ದೂರವಿರಬೇಕು, ಕಾನೂನಿನ ಅರಿವು ಹೊಂದಿ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಎಂದು ಕಲಬುರಗಿ ಜಿಲ್ಲೆ ಪ್ರಧಾನ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಕರೆ ನೀಡಿದ್ದಾರೆ. ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಪೂಜ್ಯ ದೊಡ್ಡಪ್ಪ ಅಪ್ಪ ಸಭಾಂಗಣದಲ್ಲಿ ಪೊಸ್ಕೋ ಕಾಯ್ದೆ ಹಾಗೂ ಮಾದಕ ದ್ರವ್ಯ ವ್ಯಸನಮುಕ್ತತೆ ಜಾಗೃತಿ ಕಾರ್ಯಾಗಾರ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಜಿಲ್ಲಾ ನ್ಯಾಯಾಧೀಶ ಶಶಿಧರ ಶೆಟ್ಟಿ ಮಾತನಾಡಿ, ಮಕ್ಕಳ ದೌರ್ಜನ್ಯ ಪ್ರಕರಣ ಕಂಡುಬಂದಲ್ಲಿ ಮಕ್ಕಳ ಸಹಾಯವಾಣಿ 1098 ಮತ್ತು ಮಾದಕ ವಸ್ತುಗಳ ಸಾಗಣೆ ಅಥವಾ ಮಾರಾಟದ ಬಗ್ಗೆ 1933 ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ನೀಡುವಂತೆ ಕೋರಿದರು.

0: ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯ ಆಯೋಜಿಸುವ ವಿಶಾರದ ಪರೀಕ್ಷೆಯಲ್ಲಿ ಧಾರವಾಡದ ಯುವ ತಬಲಾ ಪ್ರತಿಭೆ ಅಥರ್ವ ರಾಘವೇಂದ್ರ ಘಂಟಣ್ಣವರ್ ಅಖಿಲ ಭಾರತ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಪ್ರಸ್ತುತ ಧಾರವಾಡದ ಜನತಾ ಶಿಕ್ಷಣ ಸಮಿತಿಯ ಆರ್ಎಸ್ ಹುಕ್ಕೇರಿಕರ್ ಪಿಯು ಮಹಾವಿದ್ಯಾಲಯದ ವಿಜ್ಞಾನ ವಿಭಾಗದಲ್ಲಿ ದ್ವಿತೀಯ ವರ್ಷದ ವಿದ್ಯಾರ್ಥಿಯಾಗಿರುವ ಅಥರ್ವ ಖ್ಯಾತ ತಬಲಾಪಟು ಡಾ ಶ್ರೀಹರಿ ದಿಗ್ಗಾವಿ ಅವರಲ್ಲಿ ತಬಲಾ ವ್ಯಾಸಂಗ ಮಾಡುತ್ತಿದ್ದಾರೆ. ಯುವ ಪ್ರತಿಭೆ ಅಥರ್ವ ಘಂಟಣ್ಣವರ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಾನು ನನ್ನ ಓದಿನೊಂದಿಗೆ ತಬ್ಲಾನು ಅಷ್ಟೇ ಸಮವಾಗಿ ಇಂಪಾರ್ಟೆನ್ಸ್ ಕೊಟ್ಟು ಮಾಡ್ಕೋತಾ ಬಂದಿದ್ದೀನಿ. ನಾನು ಮೊದಲಿಗೆ ಡಾಕ್ಟರ್ ಮಂಜುನಾಥ್ ಜೋಶಿ ಸರ್ ಕಡೆ 2 ವರ್ಷಗಳ ಕಾಲ ತಬ್ಲಾ ಅಭ್ಯಾಸ ಮಾಡಿದೆ. ಈಗ ಕಳೆದ 12 ವರ್ಷದಿಂದ ನಾನು ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಸರ್ ಅಲ್ಲಿ ನಾನು ತಬ್ಲಾ ಅಭ್ಯಾಸ ಮಾಡ್ತಾ ಇದ್ದೀನಿ. ಅವ್ರು ನಂಗೆ ಗುರುಗಳಷ್ಟೇ ಅಲ್ಲ, ಅವ್ರು ನಂಗೊಂದು ರೋಲ್ ಮಾಡೆಲ್ ಇದ್ದಂಗೆ. ಅವರೊಂದಿಗೆ ನಂಗೆ ನಮ್ಮ ಅಪ್ಪ ಅಮ್ಮ ಮತ್ತೆ ನಮ್ಮ ಪರಿವಾರದವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರಿಗೂ ನಾನು ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ನಾವು ಎಷ್ಟು ಸಾಧ್ಯನೋ ಅಷ್ಟು ಟೈಮ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಮ್ಮೆಲ್ಲಾ ಫ್ರೀ ಟೈಮ್ ನಲ್ಲೂ ನಮ್ಮ ಕೆರಿಯರ್ ಡೆವಲಪ್ಮೆಂಟ್ ಅಥವಾ ಕಲ್ಚರಲ್ ಆಕ್ಟಿವಿಟೀಸ್ ತಬಲಾ ಪ್ರಾಕ್ಟೀಸ್ ಗೆ ಹಾಕೊಂಡ್ರೆ ಡೆವಲಪ್ಮೆಂಟ್ ಚೆನ್ನಾಗುತ್ತೆ. ಬಹಳಷ್ಟು ವರ್ಷಗಳ ಪರಿಶ್ರಮ ಇದಕ್ಕೆ ಬೇಕಾಗುತ್ತೆ. ಗುರುಗಳು ನಡೆಸಿದ ಹಾದಿಯಲ್ಲಿ ನೀವು ನಡ್ಕೊಂತ ಹೋದ್ರೆ ನಿಮ್ಮ ಸಾಧನೆ ಉತ್ತುಂಗಕ್ಕೆ ಏರ್ಬೋದು ಅನ್ನೋದು ನನ್ನ ಅಭಿಪ್ರಾಯ.
0: ಪ್ರಾಣಿಗಳು ಮತ್ತು ಮನುಷ್ಯರ ಮಧ್ಯೆ ಹರಡುವ ರೋಗಗಳ ಬಗ್ಗೆ ಜನಜಾಗೃತಿ ಮೂಡಿಸುವ ವಿಶ್ವ ಪ್ರಾಣಿಜನ್ಯ ರೋಗ ದಿನಾಚರಣೆ ಇಂದು. ಮೃಗಜನ್ಯ ರೋಗಗಳು ಹೆಚ್ಚಾಗುತ್ತಿವೆ, ಜವಾಬ್ದಾರಿ ಹಂಚಿಕೆ ಹಾಗೂ ಸ್ಥಳಾವಕಾಶ ಎಂಬ ಧ್ಯೇಯದೊಂದಿಗೆ ವಿಶ್ವ ಪ್ರಾಣಿಜನ್ಯ ರೋಗ ದಿನವನ್ನು ಜನಜಾಗೃತಿ ಜಾಥಾ ಹಾಗೂ ಕಾರ್ಯಕ್ರಮಗಳ ಮೂಲಕ ವಿವಿಧೆಡೆ ಆಚರಿಸಲಾಗುತ್ತಿದೆ. ರಾಮನಗರ ಜಿಲ್ಲೆ ಬಸನಪುರದ ಶ್ರೀರಾಮದೇವರ ಬೆಟ್ಟದ ರಣಹದ್ದುಗಳ ವನ್ಯಜೀವಿ ಧಾಮದಲ್ಲಿ ಏಕ್ ಪೇಡ್ ಮಾ ಕೆ ನಾಮ್ ಅಭಿಯಾನದಡಿ ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಸಸಿ ನೆಟ್ಟರು. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಆಡಳಿತಾತ್ಮಕ ನ್ಯಾಯಮೂರ್ತಿಗಳಾದ ಎಸ್ ವಿಶ್ವಜಿತ್ ಶೆಟ್ಟಿಯವರು ನಗರದ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಸಾಂಪ್ರದಾಯಿಕ ಕುಶಲಕರ್ಮಿಗಳ ಅಭಿವೃದ್ಧಿಗಾಗಿ ಪಿಎಂ ವಿಶ್ವಕರ್ಮ ಯೋಜನೆ ಅನುಷ್ಠಾನಗೊಂಡಿದ್ದು, ಜಾಂಗೀಡ್ ಬ್ರಾಹ್ಮಣ ಸಮುದಾಯ ಸದುಪಯೋಗ ಪಡೆದು ಉದ್ಯಮಶೀಲರಾಗಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಹೇಳಿದ್ದಾರೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅಖಿಲ ಭಾರತ ಜಾಂಗೀಡ್ ಬ್ರಾಹ್ಮಣ ಮಹಾಸಭಾ ಆಯೋಜಿಸಿದ್ದ ರಾಷ್ಟೀಯ ಸಾಮಾಜಿಕ ವಿಚಾರ ಸಂಕಿರಣ ಉದ್ಘಾಟಿಸಿ ಅವರು ಮಾತನಾಡಿದರು. ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ ಸಮಾಜದಲ್ಲಿ ಪರಿಣಾಮಕಾರಿಯಾಗಿ ಜಾರಿಗೊಂಡು ಹೆಣ್ಣುಮಗು ಸಬಲಗೊಳ್ಳಬೇಕು ಎಂದು ರಾಜ್ಯಪಾಲರು ಆಶಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೊಪ್ಪಳ ಜಿಲ್ಲೆ ಹಿರೇಬೆಣಕಲ್ಲಿನ ಮೋರ್ಯಾರ್ ಆವಾಸ ಸ್ಥಾನ ಅಭಿವೃದ್ಧಿಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ 80 ಲಕ್ಷ ರೂಪಾಯಿ ಅನುದಾನ. ರಾಜ್ಯದ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ವಿದ್ಯುತ್ ಮತ್ತು ನೀರಿನ ಮಿತವ್ಯಯಕ್ಕೆ ಆಡಳಿತ ಸುಧಾರಣಾ ಇಲಾಖೆ ಒತ್ತು. ಮಾದಕ ದ್ರವ್ಯ ವ್ಯಸನ ಮುಕ್ತತೆ ಜಾಗೃತಿ ಕಾರ್ಯಾಗಾರ ಕಲಬುರಗಿಯಲ್ಲಿ ಸಂಪನ್ನ. ಇಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ಜನಜಾಗೃತಿ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
2: ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಸಮಯ 7:15:52. ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ಇದೀಗ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ರಾಜ್ಕುಮಾರ್ ಭಾರತಿ ಮತ್ತು ಕೆಎಸ್ ಸುರೇಖಾ ಹಾಡಿರುವ ಕೆಎಸ್ ನಿಸಾರ್ ಅಹಮದ್ ಅವರ ಕವನ.

ಸುಗಮ ಸಂಗೀತ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಂಎಸ್ ಶೀಲಾ ಹಾಡಿರುವ ಅಂಬಿಕಾ ತನಯದತ್ತ ಅವರ ಕವನ ಯಾರವ್ವ ಇವ ಚೆಲುವಾ.

0: ಇದುವರೆಗೂ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. 9 ಗಂಟೆಗೆ ಮತ್ತಷ್ಟು ಭಾವಗೀತೆಗಳ ಪ್ರಸಾರವಿದೆ. ಆಕಾಶವಾಣಿ ಮಂಗಳೂರು.
1: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. FFF, IMRT, IGRT, ಎಲೆಕ್ಟ್ರಾನ್ ಥೆರಪಿ, HDR ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222255333.
0: ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ, ಅಂದರೆ ನಾಳೆ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಕೋಡ್ 0824. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ನಾಳೆ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ.
2: ಪ್ರಿಯ ಕೇಳುಗರೆ,
3: ನನ್ನ ರಾಗತಾನ ಪಲ್ಲವಿ.
2: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
4: ಸಿನಿಮಾ ಹಾಡುಗಳಷ್ಟೇ ಅಲ್ಲ,

0: ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
1: ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಕೇಳುಗರೆ, ಇಂದು ಪೂರ್ವಾಹ್ನ 11:00 ವನಿತಾವಾಣಿ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ವೈದ್ಯರಾಗಿರುವ ಡಾ ನಿವೇದಿತಾ ರೈ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ರಶ್ಮಿ ಜೈರೈ. ಇಂದು ರಾತ್ರಿ 8:30 ತುಳು ಕಾರ್ಯಕ್ರಮದಲ್ಲಿ ಅಕ್ಷತಾ ಶೇಖರ್ ಅವರಿಂದ ಭಾಷಣ. ವಿಷಯ ತುಳುವೆರ್ನ ಪರಪೋಕು ಗೊಬ್ಬುಲೆದ ಗಮ್ಮತ್. ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ವಾಣಿಜ್ಯ ಪ್ರಕಟಣೆ, ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ಕೇಳಲಿದ್ದೀರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶ್ರೀಲಕ್ಷ್ಮಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಹಾಗೂ ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ ನೀಡಲಿದ್ದಾರೆ. 3 ರಾಷ್ಟಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತು ಮಾಹಿತಿ ನೀಡಿದ ಇಂಡೋನೇಷ್ಯಾದಲ್ಲಿನ ಭಾರತದ ರಾಯಭಾರಿ ಸಂದೀಪ್ ಚಕ್ರವರ್ತಿ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭೇಟಿಯ ವೇಳೆ ಈ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಲಾಗುವುದು. ಉಭಯ ದೇಶಗಳ ನಡುವಿನ ಸಾಂಸ್ಕೃತಿಕ ಬಾಂಧವ್ಯವನ್ನು ಗಟ್ಟಿಗೊಳಿಸುವ ಪ್ರದರ್ಶನಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವರ್ಷವಿಡೀ ಹಮ್ಮಿಕೊಳ್ಳಲಾಗುವುದು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳಂನ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ದಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟಗಳಿಗೆ

0: ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಬ್ರಿಕ್ಸ್ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಎರಡು ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗೌಹಾಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ ಐದನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಕಲ್ಪನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧಾನ್ಯ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾದಲ್ಲಿ ಇಂದಿನಿಂದ ಮೂರು ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟಗಳು, ಅಂತಾರಾಷ್ಟೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಭಾರತಕ್ಕೆ ರಸಗೊಬ್ಬರಗಳು ಮತ್ತು ರಸಗೊಬ್ಬರ ಕಚ್ಚಾ ವಸ್ತುಗಳನ್ನು ಸಾಗಿಸುತ್ತಿದ್ದ ಒಟ್ಟು 15 ಹಡಗುಗಳು ಹಾರ್ಮೋಸ್ ಜಲಸಂಧಿಯನ್ನು ಸುರಕ್ಷಿತವಾಗಿ ದಾಟಿವೆ ಎಂದು ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವಾಲಯ ತಿಳಿಸಿದೆ. 15 ಹಡಗುಗಳಲ್ಲಿ 3.32 ಲಕ್ಷ ಮೆಟ್ರಿಕ್ ಟನ್ ಯೂರಿಯಾವನ್ನು ಹೊತ್ತು 8 ಹಡಗುಗಳು, 2.57 ಲಕ್ಷ ಮೆಟ್ರಿಕ್ ಟನ್ ಡೈ ಅಮೋನಿಯಾ ಫಾಸ್ಫೇಟ್ ಅನ್ನು ಹೊತ್ತ 4 ಹಡಗುಗಳು ಮತ್ತು 1.11 ಲಕ್ಷ ಮೆಟ್ರಿಕ್ ಟನ್ ಸಲ್ಫರ್ ಅನ್ನು ಹೊತ್ತ 3 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸುತ್ತಿವೆ. ಇನ್ನು 5 ಹಡಗುಗಳು ಭಾರತಕ್ಕೆ ಪ್ರಯಾಣ ಬೆಳೆಸಲಿವೆ ಎಂದು ಸಚಿವಾಲಯ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಂಬೈನಲ್ಲಿ ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ಮನ್ಖೂರ್ಡ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವನ್ನಪ್ಪಿದ್ದು ಒಬ್ಬರು ಗಾಯಗೊಂಡಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಸಿಲುಕಿರುವ ಶಂಕೆ ಇದ್ದು ರಾಷ್ಟೀಯ ವಿಪತ್ತು ಪ್ರಕ್ರಿಯೆ ಪಡೆ NDRF ಮತ್ತು ವಿವಿಧ ಸಂಸ್ಥೆಗಳ ಸಿಬ್ಬಂದಿ ಆತನನ್ನು ಪತ್ತೆ ಹಚ್ಚಲು ಕಾರ್ಯಾಚರಣೆ ನಡೆಸುತ್ತಿವೆ. ಗಾಯಗೊಂಡವರನ್ನು ರಾಜವಾಡಿಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಮಳೆಯಿಂದಾಗಿ ಕಟ್ಟಡದ ಭಾಗವಾಗಿರುವ 3 ವಠಾರಗಳು ಕುಸಿದು ಬಿದ್ದಿದ್ದು ಅಗ್ನಿಶಾಮಕ ದಳ, ಮುಂಬೈ ಪೊಲೀಸರು, ಬಿಎಂಸಿ ವಾರ್ಡ್ ಕಚೇರಿ ಮತ್ತು 108 ಆಂಬ್ಯುಲೆನ್ಸ್ ಸೇವೆಗಳ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವ ಶಂಕಿತ ವ್ಯಕ್ತಿಯನ್ನು ಹೊರತೆಗೆಯಲು ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಯೋಧ್ಯೆಯ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಇಂದು ತನ್ನ ಸದಸ್ಯರ ಸಭೆಯನ್ನು ಕರೆದಿದೆ. ಟ್ರಸ್ಟ್ ಸ್ವೀಕರಿಸಿದ ದೇಣಿಗೆಗಳ ಎಣಿಕೆಯನ್ನು ತನಿಖೆ ಮಾಡುತ್ತಿರುವ ವಿಶೇಷ ತನಿಖಾ ತಂಡ SIT ತನಿಖೆಯಲ್ಲಿ ಹೊರಬಿದ್ದಿರುವ ಅಂಶಗಳು ಸೇರಿದಂತೆ ಹಲವಾರು ಪ್ರಮುಖ ಆಡಳಿತಾತ್ಮಕ ಮತ್ತು ಆರ್ಥಿಕ ವಿಷಯಗಳ ಕುರಿತು ಚರ್ಚಿಸಲು ಸಭೆ ಕರೆಯಲಾಗಿದೆ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪಾಕಿಸ್ತಾನಿ ಪಡೆಗಳು ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿದಾಗ ಒಬ್ಬ ವ್ಯಕ್ತಿ

0: ಅವನಪ್ಪಿ ಹಲವರು ಗಾಯಗೊಂಡ ನಂತರ ಅಲ್ಲಿ ಉದ್ವಿಗ್ನತೆ ಹೆಚ್ಚಾಗಿದೆ. ಮೂಲಭೂತ ಹಕ್ಕುಗಳು, ಆರ್ಥಿಕ ಪರಿಹಾರ ಮತ್ತು ರಾಜಕೀಯ ಸ್ವಾತಂತ್ರ್ಯಗಳನ್ನು ಒತ್ತಾಯಿಸಿ ನಡೆದ ಪ್ರತಿಭಟನೆಗಳ ಮೇಲೆ ದಮನ ಕಾರ್ಯಾಚರಣೆ ನಡೆಯುತ್ತಿರುವ ಮಧ್ಯೆಯೇ ಈ ಘಟನೆ ನಡೆದಿದೆ. ಪಾಕಿಸ್ತಾನ ವಿರೋಧಿ ಪ್ರತಿಭಟನೆಗಳ ನಂತರ ಈ ಪ್ರದೇಶದಲ್ಲಿ 600ಕ್ಕೂ ಹೆಚ್ಚು ನಾಗರಿಕ ಹಕ್ಕುಗಳ ಕಾರ್ಯಕರ್ತರನ್ನು ಬಂಧಿಸಲಾಗಿದೆ ಎಂದು ಮಾಧ್ಯಮ ವರದಿಗಳು ತಿಳಿಸಿವೆ. ಏತನ್ಮಧ್ಯೆ ವಿದೇಶದಲ್ಲಿರುವ ಕಾಶ್ಮೀರಿಗಳು ಪ್ರತಿಭಟನಾಕಾರರನ್ನು ಬೆಂಬಲಿಸಿ ನಿನ್ನೆ ಲಂಡನ್ನಲ್ಲಿ ಪ್ರತಿಭಟನಾ ಸಭೆ ನಡೆಸಿದರು. ಕ್ರಿಕೆಟ್ನಲ್ಲಿ ಇಂಗ್ಲೆಂಡ್ ಅನ್ನು 7 ವಿಕೆಟ್ಗಳಿಂದ ಸೋಲಿಸಿ ಐಸಿಸಿ ಮಹಿಳಾ ಟಿ20 ವಿಶ್ವಕಪ್ ಕಿರೀಟವನ್ನು ಆಸ್ಟ್ರೇಲಿಯಾ ತಂಡ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ದಾಖಲೆಯ 7ನೇ ಬಾರಿಗೆ ಆಸ್ಟ್ರೇಲಿಯಾ ಮಹಿಳಾ ತಂಡ ಟಿ20 ವಿಶ್ವಕಪ್ ಗೆದ್ದಿದೆ. ಇಂಗ್ಲೆಂಡ್ ನಿಗದಿಪಡಿಸಿದ 151 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಆಸ್ಟ್ರೇಲಿಯಾ 17.1 ಓವರ್ಗಳಲ್ಲಿ 3 ವಿಕೆಟ್ಗಳಿಗೆ 153 ರನ್ ಗಳಿಸಿತು. ಬೆತ್ ಮೂನಿ 64 ರನ್ಗಳೊಂದಿಗೆ ಆಸ್ಟ್ರೇಲಿಯಾ ಪರ ಅತಿ ಹೆಚ್ಚು ರನ್ ಗಳಿಸಿದರು. ಫೂಬೆ ಲೀಚ್ ಫೀಲ್ಡ್ 48 ರನ್ ಗಳಿಸಿದರು. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ಗಳಿಗೆ 150 ರನ್ ಗಳಿಸಿತು. ನಾಯಕಿ ನ್ಯಾಟ್ ಸಿವರ್ ಬ್ರಂಟ್, ಅಜೇಯ 58 ರನ್ ಹಾಗೂ ಫ್ರೇಯಾ ಕೆಂಪ್ 44 ರನ್ ಗಳಿಸಿದರು. 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಿನ್ನೆ ರಾತ್ರಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ 16ರ ಸುತ್ತಿನಲ್ಲಿ ನಾರ್ವೆ ವಿರುದ್ಧ 2-1 ಅಂತರದ ಸೋಲನ್ನು ಅನುಭವಿಸಿದ ನಂತರ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ನಾರ್ವೆ ಪರ ಎರ್ಲಿಂಗ್ ಹಾಲೆಂಡ್ 2 ಗೋಲು ಗಳಿಸಿದರು. ಈ ಮೂಲಕ 6ನೇ ಬಾರಿ ವಿಶ್ವಕಪ್ ಗೆಲ್ಲಬೇಕೆಂಬ ಬ್ರೆಜಿಲ್ ಕನಸು ಮಣ್ಣುಪಾಲಾಗಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 6 ದಿನಗಳ ಭೇಟಿ, ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭ. ಮುಂಬೈನಲ್ಲಿ ಮುಂದುವರೆದ ಮಳೆ ಅಬ್ಬರ, ಕಟ್ಟಡ ಕುಸಿದು ಕನಿಷ್ಠ 6 ಜನರು ಸಾವು. ಐಸಿಸಿ ಮಹಿಳಾ ಟಿ20 ಕ್ರಿಕೆಟ್, ದಾಖಲೆಯ 7ನೇ ಬಾರಿಗೆ ವಿಶ್ವಕಪ್ ಕಿರೀಟ ಮುಡಿಗೇರಿಸಿಕೊಂಡ ಆಸ್ಟ್ರೇಲಿಯಾ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 7:45. ರಾಗರಂಜನಿ ಇನ್ನು ಸ್ವಲ್ಪ ಹೊತ್ತಿನಲ್ಲಿ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
4: ಸರ್. ಅಷ್ಟೊಂದು ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್ 2 ಲಕ್ಷ
5: ಏನಾಯ್ತಪ್ಪ?
4: ಮಗಳೇ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ಸ್ ಸಿಕ್ಕಿದೆಯಂತೆ.
3: ಅರೆ
4: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
6: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಅಪ್ಪ, ಇವತ್ತು ನಿನ್ BP ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
9: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ BP ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
10: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರಾ?
9: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
11: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ, ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ರಾಗರಂಜನೆಯಲ್ಲಿ ಚಿತ್ರಗೀತೆಗಳು. ಮೊದಲಿಗೆ ಮುತ್ತಿನಂಥ ಹೆಂಡತಿ ಚಿತ್ರದ ಗೀತೆ,

ಮುಂದೆ ಕೇಳಿ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಹಾಡಿರುವ ಈ ಬಂಧನ ಚಿತ್ರದ ಗೀತೆ. ಜಯಂತ್ ಕಾಯ್ಕಿಣಿ ಅವರ ರಚನೆಗೆ ಮನೋಮೂರ್ತಿ ಅವರ ಸಂಗೀತವಿದೆ.

ರಾಗರಂಜನೆ ಕಾರ್ಯಕ್ರಮದ ಕೊನೆಯಲ್ಲಿ ಒಲವು ಗೆಲುವು ಚಿತ್ರದ ಗೀತೆ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿಕೆ ವೆಂಕಟೇಶ್ ಸಂಗೀತ ನೀಡಿದ್ದಾರೆ. ಧ್ವನಿಯಾಗಿದ್ದಾರೆ ಡಾ ರಾಜ್ಕುಮಾರ್.

ರಾಗರಂಜನೆಯಲ್ಲಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಸಮಯ 8 ಗಂಟೆ ಆಗಲಿದೆ. ಮೊದಲಿಗೆ ಹಿಂದಿಯಲ್ಲಿ, ಬಳಿಕ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: ಪ್ರಿಯ ಕೇಳುಗರೆ,
1: ನನ್ನ ರಾಗತಾನ ಪಲ್ಲವಿ
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಮುಂದೆ ಕೇಳಿ ಹುಚ್ಚ ಚಿತ್ರಕ್ಕಾಗಿ ಸೋನು ನಿಗಮ್ ಹಾಡಿರುವ ಗೀತೆ. ಕೆ ಕಲ್ಯಾಣವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 ದಿಂದ 11:00

ಒಂದು ಗಂಟೆಯವರೆಗೆ ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.

ಅನಂತು ವರ್ಸಸ್ ನುಸ್ರತ್ ಚಿತ್ರಕ್ಕಾಗಿ ಸಿದ್ದು ಕೋಡಿಪುರ ಬರೆದಿರುವ ಗೀತೆ ಸುನಾದ್ ಗೌತಮ್ ಅವರ ಸಂಗೀತ ನಿರ್ದೇಶನದಲ್ಲಿ ಧ್ವನಿಯಾಗಿದ್ದಾರೆ ವಿಜಯ್ ಪ್ರಕಾಶ್.

ಮುಂದೆ ಕೇಳಿ ಕವಿರಾಜ್ ಅವರು ಬರೆದಿರುವ ಸವಾರಿ ಚಿತ್ರದ ಗೀತೆ. ಕಾರ್ತಿಕ್ ಮತ್ತು ರೀಟಾ ಹಾಡಿರುವ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಮಣಿಕಾಂತ್ ಕದ್ರಿ.

ಕಾರ್ಯಕ್ರಮದ ಮುಂದಿನ ಗೀತೆ ಮೋನಾಲಿಸಾ ಚಿತ್ರದಿಂದ. ಗೀತೆ ರಚಿಸಿದ್ದಾರೆ ಕೆ ಕಲ್ಯಾಣ್, ಸಂಗೀತ ನೀಡಿದ್ದಾರೆ ವಲೀಶ್ ಸಂದೀಪ್, ಗಾಯಕ ಜೋಡಿ ಶ್ರೇಯಾ ಘೋಷಾಲ್ ಮತ್ತು ರಾಜೇಶ್ ಕೃಷ್ಣನ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೆ ಕಲ್ಯಾಣ್ ಅವರದೇ ಸಾಹಿತ್ಯವಿರುವ ನಮ್ಮ ಬಸವ ಚಿತ್ರದ ಗೀತೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಹಾಡಿರುವ ಈ ಗೀತೆಗೆ ಸಂಗೀತ ಸಂಯೋಜಿಸಿದ್ದಾರೆ ಗುರುಕಿರಣ್.

ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 9 ಗಂಟೆ. ಸುಗಮ ಸಂಗೀತ ಕಾರ್ಯಕ್ರಮದಲ್ಲಿ ವಿವಿಧ ಕಲಾವಿದರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಎಚ್ ಕೆ ನಾರಾಯಣ ಮತ್ತು ಕಸ್ತೂರಿ ಶಂಕರ್ ಹಾಡಿರುವ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಕವನ.

0: ಇದುವರೆಗೆ ವಿವಿಧ ಕಲಾವಿದರು ಹಾಡಿದ ಭಾವಗೀತೆಗಳನ್ನು ಕೇಳಿದಿರಿ. ಸುಗಮ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಆಕಾಶವಾಣಿ ಮಂಗಳೂರು, ಸಮಯ 9:20:43.
1: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 to 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ 9449265600. ಎಸ್ಎಂಎಸ್ ಮೆಲೋಡೀಸ್, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ.
0: ಹಿಂದಿ ಚಿತ್ರಗೀತೆಗಳು. ಮೊದಲಿಗೆ ಗುಡ್ ನ್ಯೂಸ್ ಚಿತ್ರದ ಗೀತೆ. ಕುಮಾರ್ ಅವರ ಸಾಹಿತ್ಯಕ್ಕೆ ಲಿಜೋ ಜಾರ್ಜ್ ಮತ್ತು ಡಿಜೆ ಚೇತಸ್ ಸಂಗೀತ ನೀಡಿದ್ದಾರೆ. ಹಾಡಿದ್ದಾರೆ ಜಿಲ್ದಿತ್ ದೊಸಾಂಜ್, ಸುಖ್ಬೀರ್ ಮತ್ತು ಧ್ವನಿ ಭಾನುಶಾಲಿ.
2: ಸ್ಟಾರ್ಟ್

ಮುಂದೆ ಕೇಳಿ ವಿಶಾಲ್ ದದ್ಲಾನಿ ಮತ್ತು ಅಲಿಸ್ಸಾ ಮೆಂಡೋನ್ಸಾ ಹಾಡಿರುವ ಬ್ರೇಕ್ ಕೆ ಬಾದ್ ಚಿತ್ರದ ಗೀತೆ. ಪ್ರಸೂನ್ ಜೋಶಿ ಅವರ ರಚನೆಗೆ ವಿಶಾಲ್ ಶೇಖರ್ ಅವರ ಸಂಗೀತವಿದೆ.

ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ, ಅಂದರೆ ನಾಳೆ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಅಥವಾ 2222611, STD ಕೋಡ್ 08244. ನಮ್ಮ ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ನಾಳೆ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಮುಂದೆ ಕೇಳಿ ಪದ್ಮಾವತ್ ಚಿತ್ರಕ್ಕಾಗಿ AM ತುರಸ್ ಮತ್ತು ಸ್ವರೂಪ್ ಖಾನ್ ಬರೆದಿರುವ ಗೀತೆ. ಸಂಜಯ್ ಲೀಲಾ ಬನ್ಸಾಲಿ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದಾರೆ ಶ್ರೇಯಾ ಘೋಷಾಲ್ ಮತ್ತು ಸ್ವರೂಪ್ ಖಾನ್.

ಇದೊಂದು ಕಾಣೆಯಾದವರ ಕುರಿತ ಪ್ರಕಟಣೆ. ಕುಶಾಲ್ ಶೆಟ್ಟಿ ಎಂಬ 55 ವರ್ಷ ಪ್ರಾಯದ ವ್ಯಕ್ತಿಯು ದಿನಾಂಕ 28/6/2026 ಸಂಜೆ ಸುಮಾರು 7:30 ಗಂಟೆಗೆ ತನ್ನ ಮಗನೊಂದಿಗೆ ಗಲಾಟೆ ಮಾಡಿ ತಾನು ಮನೆ ಬಿಟ್ಟು ಹೋಗುವುದಾಗಿ ಹೇಳಿ ಹೆಬ್ರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಮ್ಮ ಮನೆಯಿಂದ ಹೋದವರು ವಾಪಸು ಬಾರದೆಯೇ ಕಾಣೆಯಾಗಿರುತ್ತಾರೆ. ಇವರ ಚೆಹರೆ ಹೀಗಿದೆ: 5.5 ಅಡಿ ಎತ್ತರ, ಎಣ್ಣೆಗಪ್ಪು ಮೈಬಣ್ಣ, ಕೋಲು ಮುಖ, ಸ್ವಲ್ಪ ಗಡ್ಡ ಇರುತ್ತದೆ, ಹಸಿರು ಬಣ್ಣದ ಅಂಗಿ, ಕಪ್ಪು ಬಣ್ಣದ ಬರ್ಮುಡಾ ಧರಿಸಿರುತ್ತಾರೆ. ಕನ್ನಡ, ತುಳು, ತಮಿಳು, ತೆಲುಗು, ಹಿಂದಿ ಮಾತನಾಡಲು ಬಲ್ಲರು. ಈ ಚೆಹರೆಯ ವ್ಯಕ್ತಿಯ ಕುರಿತು ತಿಳಿದು ಬಂದಲ್ಲಿ ಹೆಬ್ರಿ ಪೊಲೀಸ್ ಠಾಣೆ ದೂರವಾಣಿ ಸಂಖ್ಯೆ 251116 ಎಸ್ಟಿಡಿ ಕೋಡ್ 08253 ಈ ಸಂಖ್ಯೆಗೆ ಕರೆ ಮಾಡಿ ಮಾಹಿತಿ ನೀಡಲು ಕೋರಲಾಗಿದೆ. ಪ್ರಕಟಣೆ ಕೇಳಿದಿರಿ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಮುಂದಿನ ಗೀತೆ ಬಾಡಿಗಾರ್ಡ್ ಚಿತ್ರದಿಂದ ರಾಹತ್ ಫತೇ ಅಲಿ ಖಾನ್ ಮತ್ತು ಶ್ರೇಯಾ ಘೋಷಾಲ್ ಧ್ವನಿಯಾಗಿರುವ ಈ ಗೀತೆಯ ಸಾಹಿತ್ಯ ಶಬ್ಬೀರ್ ಅಹಮದ್ ಮತ್ತು ನೀಲೇಶ್ ಮಿಶ್ರಾ ಅವರದು. ಸ್ವರ ಸಂಯೋಜಿಸಿದ್ದಾರೆ ಹಿಮೇಶ್ ರೇಷಮಿಯಾ.

0: ಇದೊಂದು ಪ್ರಕಟಣೆ. ದಿನಾಂಕ 4/6/2026 ಸರಕಾರದ ಆದೇಶದಂತೆ ಸಾರಿಗೆ ಇಲಾಖೆಯಲ್ಲಿ 1991-2022 ಅವಧಿಯಲ್ಲಿ ದಾಖಲಾದ ಹಾಗೂ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026ಕ್ಕಿಂತ ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ 50% ರಿಯಾಯಿತಿ ನೀಡಲಾಗಿದೆ. ಇದು ದಿನಾಂಕ 11/6/2026 ದಿನಾಂಕ 10/7/2026 ಮಾತ್ರ ಅನ್ವಯವಾಗುತ್ತದೆ. ಆದುದರಿಂದ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಂಡು ದಾಖಲಾಗಿರುವ ಪ್ರಕರಣಗಳಿಗೆ ಶೇಕಡ 50% ರಿಯಾಯಿತಿಯಲ್ಲಿ ದಂಡ ಪಾವತಿಸುವ ಮೂಲಕ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಲು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿರುತ್ತದೆ. ಪ್ರಕಟಣೆ ಮುಗಿಯಿತು.
1: ಅಂದು ಮೇಘ ಸಂದೇಶ, ಇಂದು ರಾಗ ಸಂದೇಶ.
2: ಪ್ರಿಯ ಕೇಳುಗರೆ, ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ ಎಸ್ಎಂಎಸ್ ಮೆಲೋಡೀಸ್. ಪ್ರತಿ ಸೋಮವಾರ ಮತ್ತು ಬುಧವಾರ ಬೆಳಗ್ಗೆ 10:30 11:00 ಪ್ರಸಾರವಾಗುತ್ತದೆ. ನಿಮ್ಮ ಇಷ್ಟದ ಚಿತ್ರಗೀತೆಯ ಮೊದಲ ಸಾಲು, ಚಿತ್ರದ ಹೆಸರು, ಆ ಹಾಡು ನಿಮಗೆ ಏಕೆ ಇಷ್ಟ ಎಂಬುದರ ಬಗ್ಗೆ ಒಂದೆರಡು ಸಾಲು, ಜೊತೆಗೆ ನಿಮ್ಮ ಹೆಸರು, ಊರು ಬರೆದು ನಮಗೆ ಕಳುಹಿಸಿ. ನೀವು ಸಂದೇಶ ಕಳುಹಿಸಬೇಕಾದ ನಮ್ಮ ಮೊಬೈಲ್ ಸಂಖ್ಯೆ

9449216650 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆ ಕಾರ್ಯಕ್ರಮ

ಸಿಂಘಂ ಚಿತ್ರದ ಗೀತೆ. ಗೀತೆ ರಚಿಸಿದ್ದಾರೆ ಸ್ವಾನಂದ್ ಕಿರಿಕಿರೆ. ಸಂಗೀತ ಸಂಯೋಜಿಸಿದ್ದಾರೆ ಅಜಯ್ ಅತುಲ್. ಗಾಯಕ ಜೋಡಿ ಅಜಯ್ ಮತ್ತು ಶ್ರೇಯಾ ಘೋಷಾಲ್.

ರೇಸ್ 3 ಚಿತ್ರಕ್ಕಾಗಿ ಸಲ್ಮಾನ್ ಖಾನ್ ಬರೆದಿರುವ ಗೀತೆ, ವಿಶಾಲ್ ಮಿಶ್ರಾ ಅವರ ಸಂಗೀತ ಸಂಯೋಜನೆಯಲ್ಲಿ ಹಾಡಿದ್ದಾರೆ ಆತಿಫ್ ಅಸ್ಲಾಂ ಮತ್ತು ಯೂಲಿಯಾ ವಂತೂರ್.

ಹಿಂದಿ ಚಿತ್ರಗೀತೆಗಳ ಕೊನೆಯಲ್ಲಿ ಕೇಳಿ ಏಕ್ ವಿಲನ್ ಚಿತ್ರದ ಗೀತೆ. ಮನೋಜ್ ಮುಂತಾಶೀರ್ ಅವರ ರಚನೆಗೆ ಸ್ವರ ಸಂಯೋಜಿಸಿ ಹಾಡಿದ್ದಾರೆ ಅಂಕಿತ್ ತಿವಾರಿ.

ಹಿಂದಿ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10 ಗಂಟೆ. ಇದೀಗ ಸಿಐಇಟಿ ಮತ್ತು ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
1: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
2: ನನ್ನ ರಾಗ ತಾನ ಪಲ್ಲವಿ
0: ಕೇಳಿ, ನನ್ನ ರಾಗ ತಾನ ಪಲ್ಲವಿ ಪ್ರತಿ ಸೋಮವಾರ.
3: ಆಕಾಶವಾಣಿ ಮಂಗಳೂರು, ಈಗ ಸಮಯ 10:17 ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕೋರಿಕೆಯ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಗಳಿಗೆ ಸ್ವಾಗತ. ಕಾರ್ಯಕ್ರಮದಲ್ಲಿ ನಿಮ್ಮೊಂದಿಗೆ ನಾನು ಶುಭಾಶಯ. ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದ ಮೊದಲ ಸಂದೇಶ ಯಾರ್ದು ಅಂತ ಹೇಳಿ ನೋಡುವಂಥ ಸಮಯ. ಮೊದಲನೇ ಸಂದೇಶ ಸುಬ್ರಹ್ಮಣಿ ಮತ್ತು ಕುಟುಂಬದವರು ಪೆತ್ತನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಈ ಸಂದೇಶವನ್ನು ಕಳುಹಿಸಿದ್ದಾರೆ. ಆತ್ಮೀಯ ನಿಲಯಕ್ಕೆ ಶುಭೋದಯ. ನಮಗಾಗಿ ಸುಖ ಸಂಸಾರಕ್ಕೆ 12 ಚಿತ್ರದ ರಾಗ ರಂಗು ಮೂಡಿ ಬಂತು ಕಣ್ಣಿನಾಗೆ ಈ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೋರಿಕೆಯನ್ನು ಕಳುಹಿಸಿದ್ದಾರೆ. ಅದರೊಂದಿಗೆ ಅನಂತನಾಗ್ ಅವರ ನಟನೆ ಅದ್ಭುತವಾಗಿ ಮೂಡಿಬಂದಿದೆ, ಗೀತೆಯೂ ಅಷ್ಟೇ ಮನೋಜ್ಞವಾಗಿದೆ ಅಂತ ಸಂದೇಶದಲ್ಲಿ ಬರೆದು ಕಳಿಸಿದ್ದಾರೆ. ಹಾಗೆ ಗೀತೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ ಅಂತ ಕೂಡ ಬರೆದು ಕಳಿಸಿದ್ದಾರೆ. ಅವರಿಗಾಗಿ ಈ ಚಿತ್ರದ ಅವರ ಕೋರಿಕೆಯ ಗೀತೆ. ಗಾಯಕರು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಕ್ರವರ್ತಿ.

ಮುಂದಿನ ಸಂದೇಶ ಹೇಗಿದೆ? ನಿರೂಪಕರಿಗೆ ನಮನಗಳು. ಮಂಗಳೂರು ರೇಡಿಯೋ ಕೇಳುಗರಾದ ನಾವು ವಿಜಯಪುರ ಸುದರ್ಶನ್ ಭರತ್ಕುಮಾರ್ ಬಂದೇ ನವಾಜ್ ಈ ಸಂದೇಶವನ್ನು ಕಳುಹಿಸಿದ್ದೇವೆ. ನಮಗೆ ಶುಕ್ರ ಚಿತ್ರದ ಒಲವಿನ ಗೆಳೆಯ ಗೀತೆಯನ್ನು ಪ್ರಸಾರ ಮಾಡಿ, ನಿಮಗೆ ಮುಂಗಡ ಧನ್ಯವಾದಗಳು ಎಂದು ಸಂದೇಶವನ್ನು ಕಳುಹಿಸಿದ್ದಾರೆ. ಅವರಿಗಾಗಿ ನಂದಿತಾ ಹಾಗೂ ರಾಜೇಶ್ ಕೃಷ್ಣನ್ ಹಾಡಿರುವ ಶುಕ್ರ ಚಿತ್ರದ ಈ ಗೀತೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ಸಂಯೋಜಿಸಿದ್ದಾರೆ ಗೌತಮ್.

ಇದು ಶಿಕಾರಿಪುರದಿಂದ ಮಹೇಶ್ ಹೊಸೂರು ಅವರ ಸಂದೇಶ. ನಮಗೆ ನಂದ ನಂದಿತ ಚಿತ್ರದಿಂದ ಜಿಂಕೆ ಮರಿನ ಈ ಗೀತೆಯನ್ನ ಪ್ರಸಾರ ಮಾಡಿ ಎಂದು ಕೇಳಿದ್ದಾರೆ. ಇಂದು ಲೂಸ್ ಮಾದ ಯೋಗೇಶ್ ಅವರ ಜನ್ಮದಿನ, ಅದಕ್ಕಾಗಿ ಈ ಗೀತೆ ಎಂದು ಕೋರಿಕೆಯನ್ನು ಕಳುಹಿಸಿದ್ದಾರೆ. ಅವರಿಗಾಗಿ ಎಮಿಲ್, ರಂಜಿತ್, ಕಾರ್ತಿಕ್ ಹಾಗೂ ಶ್ರೀನಿವಾಸ್ ಹಾಡಿರುವ ನಂದ ಲವ್ಸ್ ನಂದಿತ ಚಿತ್ರದ ಈ ಗೀತೆ. ಆನಂದರಾಮ್ ಅವರ ಸಾಹಿತ್ಯ ಹಾಗೂ ಸಂಗೀತ ಎಮಿಲ್.

ಮುಂದಿನ ಸಂದೇಶವನ್ನ ಕಾಸರಗೋಡಿನಿಂದ ದಿನೇಶ್ ಅವರು ಕಳುಹಿಸಿದ್ದಾರೆ. ನಮಗೆ ಈ ದಿನ ಅನುಕ್ತ ಚಿತ್ರದ ಈ ಸನಿಹ ಗೀತೆಯನ್ನು ಪ್ರಸಾರ ಮಾಡಿ, ಈ ಗೀತೆ ಹಾಗೂ ಸಾಹಿತ್ಯ ಎರಡೂ ಕೂಡ ತುಂಬಾ ಚೆನ್ನಾಗಿದೆ ಅಂತೇಳಿ ಸಂದೇಶ ಕಳುಹಿಸಿದ್ದಾರೆ. ಅವರಿಗಾಗಿ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಅನುಕ್ತ ಚಿತ್ರದ ಈ ಗೀತೆ. ಸಾಹಿತ್ಯ ಕೀರ್ತನ್ ಭಂಡಾರಿ ಹಾಗೂ ಸಂಗೀತ ನೋಬಿನ್ ಪೌಲ್.

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವೇಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ನಮಗೆ ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆ 2211999 ಮತ್ತು 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7ನೇ ತಾರೀಕು ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಎಸ್ಎಂಎಸ್ ಮೆಲೋಡೀಸ್ ಕಾರ್ಯಕ್ರಮದ ಮುಂದಿನ ಸಂದೇಶ ಯಾರ್ದು ಅಂತೇಳಿ ನೋಡುವಂಥ ಸಮಯ. ಈ ಸಂದೇಶವನ್ನು ರಾಘವ ಮಣಿಯಾಣಿ, ಶಕುಂತಲಾ ಮತ್ತು ಮಕ್ಕಳಾದ ಪ್ರೀತಮ್ ಹಾಗೂ ಪ್ರೀತಿಕಾ ಪುತ್ತೂರು ಬೆಟ್ಟಂಪಾಡಿಯಿಂದ ಕಳುಹಿಸಿದ್ದಾರೆ. ನಮಗೆ ಚಿ ಉದಯಶಂಕರ್ ಅವರು ರಚಿಸಿ, ಉಪೇಂದ್ರ ಕುಮಾರ್ ಅವರು ಸಂಗೀತ ನೀಡಿ, ಡಾಕ್ಟರ್ ರಾಜ್ಕುಮಾರ್ ಮತ್ತು ಮಂಜುಳಾ ಗುರುರಾಜ್ ಹಾಡಿರುವ ದೇವತಾ ಮನುಷ್ಯ ಚಿತ್ರದ ಹೃದಯದಲ್ಲಿ ಇದೇನಿದು ಗೀತೆಯನ್ನ ಪ್ರಸಾರ ಮಾಡಿ, ಹೃದಯದಲ್ಲಿ ಸಂಗೀತದ ನದಿಯನ್ನ ಹರಿಸಿ ಮನಸ್ಸಿಗೆ ಇಂಪಾದ ಕಲರವವನ್ನ ಮುದವನ್ನ ನೀಡುವ ಈ ಹಾಡು ಕೇಳಲು ತುಂಬಾ ಸೊಗಸಾಗಿದೆ ಎಂದು ಸಂದೇಶವನ್ನ ಕಳುಹಿಸಿದ್ದಾರೆ. ಅವರಿಗಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಧ್ವನಿಯಲ್ಲಿ ದೇವತಾ ಮನುಷ್ಯ ಚಿತ್ರದ ಈ ಗೀತೆ.

ಈ ಗೀತೆಯೊಂದಿಗೆ ಇಂದಿನ ಎಸ್ಎಂಎಸ್ ಮೆಲೋಡೀಸ್ ಕೇಳುಗರ ಸಂದೇಶಗಳನ್ನು ಆಧರಿಸಿದ ಕೋರಿಕೆಯ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಕಾರ್ಯಕ್ರಮಕ್ಕೆ ಸಂದೇಶ ಕಳುಹಿಸಿದ ಎಲ್ಲ ಶ್ರೋತೃಗಳಿಗೆ ಪ್ರೀತಿಪೂರ್ವಕ

0: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1:00 ನಮಗೆ ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 2211999 ಮತ್ತು 2222611. ನಮ್ಮ ಎಸ್ಟಿಡಿ ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1:00. ಆಕಾಶವಾಣಿ ಮಂಗಳೂರು, ಈಗ ಸಮಯ 11:34. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಂಗಳೂರು, ವನಿತಾ ವಾಣಿ, ಮಹಿಳೆಯರಿಗಾಗಿ ಕಾರ್ಯಕ್ರಮ. ಕೇಳುಗರೆ, ನಿಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ.

0: ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಹೋಮಿಯೋಪತಿ ವೈದ್ಯಕೀಯ ಪದ್ಧತಿಯ ಕುರಿತಾಗಿ ಮಾಹಿತಿ, ಇದರ ಇತಿಹಾಸ, ಇದು ಎಷ್ಟು ಪರಿಣಾಮಕಾರಿ ಎಂಬುದಾಗಿ ತಿಳಿಸಿಕೊಡಲಿದ್ದಾರೆ ಡಾಕ್ಟರ್ ನಿವೇದಿತಾ ರೈ.
1: ವನಿತೆಯರೇ ನಮಸ್ಕಾರ. ಇವತ್ತಿನ ನಮ್ಮ ಕಾರ್ಯಕ್ರಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಥದ್ದು. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರು ಡಾಕ್ಟರ್ ನಿವೇದಿತಾ ಪಿ ರೈ. ಇವರು ಧಾರವಾಡದ ಡಾಕ್ಟರ್ ಬಿ ಡಿ ಜತ್ತಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಿಂದ ಹೋಮಿಯೋಪತಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಪದವಿಯನ್ನು ಹಾಗೂ ಮಂಗಳೂರು ಫಾದರ್ ಮುಲ್ಲಾರ್ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜಿನಿಂದ ಎಂ ಡಿ ಪದವಿಯನ್ನು ಪಡೆದಿದ್ದಾರೆ. ಇವರು PCOD ಮತ್ತು ಬಂಜೆತನದಂತಹ ಮಹಿಳಾ ಸಮಸ್ಯೆಗಳ ಕುರಿತು ಹಲವಾರು ಶಿಬಿರಗಳಲ್ಲಿ ಆರೋಗ್ಯ ಮಾಹಿತಿಗಳನ್ನು ನೀಡಿದ್ದಾರೆ. ಭಾರತೀಯ ಹೋಮಿಯೋಪತಿಕ್ ಮೆಡಿಕಲ್ ಅಸೋಸಿಯೇಷನ್ ನಡೆಸಿದ ಸಮ್ಮೇಳನದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕಾರ್ಯನಿರ್ವಹಿಸಿದ್ದು ಅನೇಕ ಪ್ರಮುಖ ಸುದ್ದಿಪತ್ರಿಕೆಗಳಲ್ಲಿ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರು ಪ್ರಸ್ತುತ ತಮ್ಮದೇ ಹೋಮಿಯೋಪತಿ ಕ್ಲಿನಿಕ್ ಅನ್ನು ಮಂಗಳೂರಿನಲ್ಲಿ ನಡೆಸ್ತಾ ಇದ್ದಾರೆ. ಇವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೋಮಿಯೋಪತಿ ಎಷ್ಟು ಪರಿಣಾಮಕಾರಿ, ಇದರ ಹಿನ್ನೆಲೆ, ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಮೊದಲಾಗಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಿವೇದಿತಾ ಅವರೇ.
2: ಧನ್ಯವಾದ
1: ಡಾಕ್ಟ್ರೇ. ಈ ಹೋಮಿಯೋಪತಿ ಒಂದು 20-25 ವರ್ಷಗಳ ಮೊದಲು ಹೋಮಿಯೋಪತಿ ಔಷಧಿಗಳ ಬಗ್ಗೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ಹೋಮಿಯೋಪತಿಗೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಾಗ್ತಾ ಇದೆ. ಇದರ ಇತಿಹಾಸ ಏನು?
2: ಇದು ಹೇಳಬೇಕಂದ್ರೆ ಇದು ಈಗಷ್ಟೇ ಹುಟ್ಟಿದಂಥದ್ದು ಒಂದು ವೈದ್ಯಕೀಯ ಪದ್ಧತಿ. ಈಗಷ್ಟೇ ಅಂತ ಹೇಳಿದ್ರು ಒಂದು ಸುಮಾರು 200 ವರ್ಷ ಆಗಿರ್ಬೋದು, 200-250 ವರ್ಷ ಆಗಿರ್ಬೋದು. ಈ ಒಂದು ಪದ್ಧತಿಯನ್ನು ಕಂಡು ಹಿಡಿದಿದ್ದು ಡಾಕ್ಟರ್ ಸೈಮುಲ್ ಕ್ರಿಶ್ಚಿಯನ್ ಫೆಡ್ರಿಕ್ ಹನೇಮನ್ ಅಂತ. ಅವರು ಜರ್ಮನಿಯಲ್ಲಿದ್ದರು. ಅವರು ಒಂದು ಡಾಕ್ಟ್ರೇ, ಅವರು ಆ ಕಾಲದ್ದು ಡಾಕ್ಟರ್. ಆ ಕಾಲದಲ್ಲಿ ಡಾಕ್ಟರ್ ಇರುವಾಗ ಅವರಿಗೆಲ್ಲ ಒಂದು ಸಿಂಪಲ್, ಈಗ ನಮ್ಗೆ ಹೇಗೆ ಮೆಡಿಸಿನ್ಸ್ ಇದೆ ಅಲ್ಲ, ಒಂದು ಮಾತ್ರೆ ಕೊಡ್ತಾರೆ, ಕಷಾಯ ಕೊಡ್ತಾರೆ, ಚಿಕ್ಕ ಪ್ರಮಾಣದಲ್ಲಿ ಕೊಡ್ತಾರೆ, ಸಿರಪ್ ಅಂತದ್ದು ಕೊಡ್ತಾರೆ, ಅದನ್ನು ತಗೊಂಡು ಕೂಡಲೇ ಇಮಿಡಿಯೇಟ್ಲಿ ಗುಣ ಆಗ್ತದೆ. ಆ ಕಾಲದಲ್ಲಿ ಹಾಗೆ ಪದ್ಧತಿ ಇರಲಿಲ್ಲ. ಅವಾಗ ಲೀಚಿಂಗ್ ಅಂತ ಹೇಳ್ತಿದ್ದರು. ಲೀಚ್ ಅಂದ್ರೆ ಜಿಗಣೆ ಇರ್ತದಲ್ಲ, ಮೈ ಮೇಲೆ ಬಿಟ್ಟು ಅದನ್ನ ರಕ್ತ ಹೀರಿ ಆ ತರದ್ದು ಒಂದು ವಿಚಿತ್ರ ಕ್ರಮ ಇತ್ತು. ಅದನ್ನೆಲ್ಲ ನೋಡಿ ಇವರಿಗೆ ಬೇಸರ ಆಯ್ತು. ಇಂಥದ್ದೆಲ್ಲ ಕ್ರಮ ಇಟ್ಕೊಂಡು ನನಗೆ ಪೇಷಂಟಿಗೆ ದುಃಖವನ್ನು ಕಮ್ಮಿ ಮಾಡೋದಕ್ಕಿಂತ ನಾನು ಜಾಸ್ತಿ ಮಾಡ್ತಾ ಇದ್ದೇನೆ ಅಂತ ಆಗಿ ನಾನು ಬೇಡ, ಈ ಪದ್ಧತಿಯನ್ನು ನಾನು ಮಾಡೋದಿಲ್ಲ ಅಂತೇಳಿ ಬಿಟ್ಟು ನಾನು ಪುಸ್ತಕವನ್ನು ಬರೀತೇನೆ, ಅನುವಾದ ಮಾಡ್ತೇನೆ, ಟ್ರಾನ್ಸ್ಲೇಟ್ ಮಾಡ್ತೇನೆ ಅಂತೇಳಿ ಒಂದು ಪುಸ್ತಕವನ್ನು ಇದು ಬರೀಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ಒಂದು ಯಾವುದೋ ಟ್ರಾನ್ಸ್ಲೇಷನ್ ಮಾಡುವಾಗ, ಅನುವಾದ ಮಾಡುವಾಗ ಒಂದು ಅವರಿಗೆ ಸಿಕ್ತು, ಒಂದರಲ್ಲಿ ಬರೆದಿತ್ತು ಒಂದು ಸಿಂಕೋನಾ ಬಾರ್ಕ್ ಅಂತ ಒಂದು ಚೆಕ್ಕೆ. ಆ ಚೆಕ್ಕೆಯನ್ನು ತಗೊಂಡ್ರೆ ಒಂದು ಮಲೇರಿಯಾ ಅಂಥದ್ದು ಲಕ್ಷಣ ಕಂಡು ಬರ್ತದೆ.

0: ಬರ್ತದೆ ಮೈ ಮೇಲೆ, ಅಂದರೆ ಜ್ವರ, ಚಳಿ ಜ್ವರ ಹಾಗೆಲ್ಲ ಬರ್ತದೆ. ಅದೇ ಚಿಕ್ಕ ಪ್ರಮಾಣದಲ್ಲಿ ತಗೊಂಡ್ರೆ ಅದರಿಂದ ಮಲೇರಿಯಾ ಕಮ್ಮಿ ಆಗ್ತದೆ ಅಂಥೇಳಿ ಒಂದು ಅವರಿಗೆ ಸಿಕ್ತು. ಅದನ್ನು ಅವರು ಸ್ವತಃ ತಮ್ಮ ಮೈ ಮೇಲೆ ಪ್ರಯೋಗ ಮಾಡಿದರು. ಆವಾಗ ಅವರಿಗೆ ಅರಿವಾಯಿತು, ಏನು ಚಕ್ಕೆಯಿಂದ ಅವರಿಗೆ ಮನುಷ್ಯಗೆ ಮಲೇರಿಯಾ ಅಂಥದ್ದು ಸಿಂಪ್ಟಮ್ಸ್ ಬರ್ತದೋ ಅದೇ ಇದರಿಂದ ಮಲೇರಿಯಾ ಕೂಡ ಗುಣ ಆಗ್ತದೆ ಅಂತ. ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ, ನಾವೊಂದು ಈರುಳ್ಳಿ ತಗೋತೇವೆ, ಈರುಳ್ಳಿ ಕಟ್ ಮಾಡುವಾಗ ಕಣ್ಣಲ್ಲಿ ಮೂಗಲ್ಲಿ ಎರಡು ಕಡೆಯಿಂದ ನೀರು ಬರ್ತದೆ. ನಮಗೆ ಶೀತ ಆದಾಗ ಕಾಮನ್ ಶೀತ ಇರ್ತದಲ್ಲ, ಶೀತ ಆಗುವಾಗ ಏನಾಗ್ತದೆ, ಅದು ಕೂಡ ಹಾಗೆ ಕಣ್ಣಲ್ಲಿ ಮೂಗಲ್ಲಿ ನೀರು ಬರ್ತದೆ. ಅವರು ಅದನ್ನು ಏನು ಮಾಡಿದರು, ಅದನ್ನೇ ಮಾತ್ರೆ ಮಾಡಿದರು, ಆಲಿಯಂ ಸಿಪ್ಪ ಅಂತೇಳಿ ಒಂದು ಮದ್ದು. ಅದನ್ನು ಚಿಕ್ಕ ಪ್ರಮಾಣದಲ್ಲಿ ಒಂದು ಡ್ರಾಪಲ್ಲಿ ತಗೊಂಡ್ರೆ ಶೀತ ಕಮ್ಮಿ ಆಗ್ತದೆ. ಆ ಒಂದು ಜಸ್ಟ್ ಅನ್ ಎಕ್ಸಾಂಪಲ್, ಆ ಥರದ್ದು ಮಾಡಿ ಅವರು ಲೈಕ್ ಯೋರ್ಸ್ ಲೈಕ್ ಅಂತ ಹೇಳಿ ತೆಗೆದ್ರು. ಅಂದರೆ ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಅಂತ ಹಾಗೆ ಒಂದು ಪದ್ಧತಿ ಸ್ಟಾರ್ಟ್ ಆಯಿತು. ಸ್ಲೋಲಿ ಅದು ಒಂದೊಂದೇ ಸ್ಪ್ರೆಡ್ ಆಗ್ತಾ ಬಂತು. ಸ್ಪ್ರೆಡ್ ಆಗಿ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರೆ ಕೊಟ್ಟರು ಮನುಷ್ಯನಿಗೆ ಗುಣ ಆಗ್ತದೆ ಅಂತಾಯಿತು. ಇದೆಲ್ಲ ಕಷ್ಟಪಡೋದು ಕಮ್ಮಿ ಆಯಿತು. ಅದಕ್ಕೆ ಹಾಗೆ ಒಬ್ಬರಿಂದ ಒಬ್ಬರದು ಸ್ಪ್ರೆಡ್ ಆಗ್ತಾ ಹೋಯ್ತು. ಅಲ್ಲಿಂದ ಇಂಡಿಯಾಕ್ಕೆ ಬಂತು. ಇಂಡಿಯಾದಲ್ಲಿ ಡಾಕ್ಟರ್ ಜಾನ್ ಮಾರ್ಟಿನ್ ಹೊನೆನ್ಬರ್ಗ್ ಅಂತೇಳಿ ಅವರು ಫಸ್ಟ್ ಅದನ್ನು ತೊಗೊಂಡು ಬಂದಿದ್ದು. ಕಲ್ಕತ್ತಾದಲ್ಲಿ ಸ್ಟಾರ್ಟ್ ಮಾಡಿದರು. ಮಹಾರಾಜ ರಂಜಿತ್ ಸಿಂಗ್ ಅಂತೇಳಿ ಅವರನ್ನು ಫಸ್ಟ್ ಟ್ರೀಟ್ ಮಾಡಿದ್ದು,
1: ಅದೇ ಹೋಮಿಯೋಪತಿ
0: ಮೆಡಿಸಿನಲ್ಲಿ. ಅವರಿಗೆ ಗುಣ ಆಗಿದ್ದರಿಂದ ಎಲ್ಲರಿಗೆ ಅದೇ ಹಾಂ ಇದು ಒಳ್ಳೆ ಪದ್ಧತಿ ಉಂಟು ಅಂತೇಳಿ ಆಯಿತು. ಹಾಗೆ ಸ್ಪ್ರೆಡ್ ಆಗ್ತಾ ಬಂತು. ಇಲ್ಲಿ ಈಗ ನೋಡಿ ಮಂಗಳೂರಲ್ಲಿ ನೋಡಿ, ಫಸ್ಟ್ ಬಂದಿದ್ದು ಫಾದರ್ ಮುಲ್ಲರ್ಸ್ ಅಲ್ಲಿ. ಫಾದರ್ ಮುಲ್ಲರ್ಸ್ ಅಂತೇಳಿ ಅಗಸ್ತಸ್ ಮುಲ್ಲರ್ ಅವರು, ಅವರು ಕೂಡ ಒಬ್ಬ ಮಿಷನರಿ. ಅವರು ಇಂಡಿಯಾಕ್ಕೆ ಬಂದು ಹಾಗೆ ಅವ್ರದ್ದು ಕೆಲಸ ಮಾಡ್ತಾ ಬಂದಿದ್ದು. ಅವರಿಗೆ ಹೋಮಿಯೋಪತಿ ಅಂದರೆ ಇಷ್ಟ ಇತ್ತು. ಅವರು ತನ್ನಷ್ಟಕ್ಕೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಸ್ಟೂಡೆಂಟ್ಸಿಗೆ ಕೆಲವು ಬಡವರಿಗೆ ಅಂತೇಳಿ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹಾಗೆ ಕೊಡ್ತಾ ಕೊಡ್ತಾ ಅವ್ರದ್ದು ಇಷ್ಟು ಮೆಡಿಸಿನ್ ಪರಿಣಾಮ ಇತ್ತಂತ ಹೇಳಿದರೆ, ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಕ್ಕೆ ತುಂಬ ಬೇರೆ ಬೇರೆ ದೂರ ದೂರ ರಾಜ್ಯದಿಂದ ಬರಲಿಕ್ಕೆ ಆಯಿತು. ಜನರು ಬಂದು ಅವ್ರ ಹತ್ರ ಮಾತ್ರೆ ತಗೋತಾ ಇದ್ರು. ಅವ್ರದ್ದು ಫಾಲೋವರ್ಸ್ ಜಾಸ್ತಿಯಾಗಿ ಅವ್ರ ಹಿಂದೆ ಮತ್ತೆ ಕೆಲವು ಡಾಕ್ಟರ್ಸ್ ಬಂದು ಕಲಿತು ಇಷ್ಟು ಇದ್ದಿತ್ತಂದರೆ, ಹಿ ವುಡ್ ಟು ಮೇಕ್ ಹಿಸ್ ಓನ್ ಮೆಡಿಸಿನ್ಸ್. ಅವರೇ ಸ್ವತಃ ಅವ್ರದ್ದು ಮೆಡಿಸಿನ್ ಪ್ರಿಪೇರ್ ಮಾಡ್ತಾ ಇದ್ರು. ಈಗ ಫಾದರ್ ಮುಲ್ಲರ್ಸ್ ಇದು ನೋಡಿದಿರ್ಬೇಕಲ್ಲ, ಫಾರ್ಮಸಿ ಅಂತ ಇದೆ, ಅವ್ರದ್ದೇ ಒಂದು ಪ್ರೊಡಕ್ಷನ್ ಇದೆ. ಸೊ ಹೋಮಿಯೋಪತಿ ಮೆಡಿಸಿನ್ ಅವರೇ ಪ್ರೊಡಕ್ಷನ್ ಮಾಡ್ತಾರೆ. ಸೊ ಇದೆಲ್ಲ ಅವ್ರು ಬರ್ದಿಟ್ಟಿದ್ದು, ಫಾದರ್ ಮುಲ್ಲರ್ಸ್ ಅವರು ಬರ್ದಿಟ್ಟಿದ್ದು ಅಗಸ್ತಸ್ ಮುಲ್ಲರ್.
1: ಇದು ಎಷ್ಟು ವರ್ಷದ ಮೊದಲಿನ?
0: ಇದು ಸುಮಾರು 1900s ಅಂದ್ರೆ ಆ ಟೈಮ್,
1: ಆಗದಿಂದ ಇತ್ತು,
0: ಆಗದಿಂದ ಇದೆ. ಈಗ ಬಂದಿದ್ದು ಈಗ ಇತ್ತೀಚೆಗೆ
1: ಅದು ಸ್ವಲ್ಪ ಪ್ರಸಿದ್ಧಿ ಆಗಿದೆ.
0: ಈಗ ನಮ್ದು ಈಗ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಕಾಲೇಜ್ ಸ್ಟಾರ್ಟ್ ಆಗಿದ್ದೇ 1985 ಅಲ್ಲಿ. ಸೊ ಅಲ್ಲಿಂದ ಬಂದಿದೆ. ಬಟ್ ಈಗ ಜಾಸ್ತಿ ಹೇಗೆ ಅಂತ ಹೇಳಿದ್ರೆ, ನಾವು ಆನ್ಲೈನ್ ಅಲ್ಲಿ ನೋಡ್ತೇವೆ, ಮತ್ತೆ ಕೆಲವರು ಹೇಳ್ತಾರೆ, ಮಾತುಕತೆ ಆಗ್ತದೆ, ನಮ್ಗೆ ಎಲ್ಲ ಕಡೆ ಹೋಗಿ ಮೆಡಿಸಿನ್ ಮಾಡಿದ್ವಿ ಎಲ್ಲೂ ಗುಣ ಆಗ್ಲಿಲ್ಲ. ಅದೆಲ್ಲ ಹೋಗಿ ಬಂದು ಲಾಸ್ಟಿಗೆ ಯಾರೋ ಹೇಳಿದ್ರು, ಅಲ್ಲಿ ಒಂದು ಚಿಕ್ಕ ಚಿಕ್ಕ ಮಾತ್ರೆ ಕೊಡ್ತಾರೆ, ಸ್ವೀಟ್ಗಳಿಗೆ ಇರ್ತದೆ, ಅದನ್ನು ಒಂದು ಟ್ರೈ ಮಾಡಿ ಅಂತ ಹೇಳ್ತಾರೆ. ಲಾಸ್ಟ್ಗೆ ಅಲ್ಲಿ ಹೋಗ್ತೇವೆ, ಅಲ್ಲಿ ಕಮ್ಮಿ ಆಗಿದೆ, ನೀವು ಟ್ರೈ ಮಾಡಿ ಅಂತ ಹೇಳಿ ಹಾಗೆ ಈಗ ಮಾತು ಒಬ್ಬರಿಂದ ಒಬ್ಬರದ್ದು ಹರಡಿ ಈಗ ನಮಗೆ ಜನರು ಅದರ ಅರಿವಾಗ್ತಾ ಇದೆ.
1: ಈಗ ವೈದ್ಯಕೀಯ ಪದ್ಧತಿ ಅಂತ ಹೇಳಿದರೆ ಹಲವಾರು ವೈದ್ಯಕೀಯ ಪದ್ಧತಿಗಳಿವೆ, ಆಯುರ್ವೇದಿಕ್ ಇದೆ, ಇಂಗ್ಲೀಷ್ ಮೆಡಿಸಿನ್ ಇದೆ, ಇದೆಲ್ಲದಕ್ಕಿಂತ ಇದು ಹೇಗೆ ಭಿನ್ನವಾಗಿದೆ ಅಂತ ಹೇಳ್ತೀರಾ ನೀವು?
0: ನೋಡಿ, ಕಾನ್ಸೆಪ್ಟ್ ಏನಿದೆ ಅಂತ ಹೇಳಿದರೆ ಆಲ್ಮೋಸ್ಟ್ ಎಲ್ಲರದು ಸೇಮ್ ಇದಾಗಿ ಬರ್ತದೆ. ಬಟ್ ಇವರೇನು ಮಾಡಿದರು, ಒಂದು ಅವ್ರದ್ದು ಸಿಮಿಲಿಯಾ ಸಿಮಿಲಿಬಸ್ ಕ್ಯೂರೆಂಟರ್ ಅಂದರೆ ಲೈಕ್ ಕ್ಯೂರ್ಸ್ ಲೈಕ್ ಅನ್ನೋದು ಪದ್ಧತಿಯನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರು. ಅದು ಲೈಕ್ ಯುವರ್ಸ್ ಲೈಕ್ ಅಂತ ಹೇಳಿದರೆ, ನಿಮಗೆ ಸಿಂಪಲ್ ಹೇಳಬೇಕಂದ್ರೆ, ಮುಳ್ಳನ್ನು ಮುಳ್ಳಿನಿಂದ ತೆಗಿಬೇಕು, ವಿಷವನ್ನು ವಿಷವಿಂದ ತೆಗಿಬೇಕು ಅಂತ ಹೇಳ್ತಾರೆ.
1: ಹೌದು,
0: ಹಾಗೆ. ಸೊ ಆ ಟೈಪಿಂದ, ಬಟ್ ಅವರಿಗೆ ಮೊದಲೇ ನೋಡಿದ್ರಲ್ಲ, ಅವರು ತುಂಬ ಜಾಸ್ತಿ ಕಷಾಯ ಎಲ್ಲ ಕೊಟ್ಟು ಅದರಿಂದನೇ ಮೆಡಿಸಿನ್ನಿಂದನೇ ಪ್ರಾಬ್ಲಮ್ ಆಗೋದಕ್ಕಿಂತ ಸ್ವಲ್ಪ ಪ್ರಮಾಣದಲ್ಲಿ ಕೊಡುವ ಅಂತ ಹೇಳಿ ಸ್ಟಾರ್ಟ್ ಮಾಡಿದರು. ಅದನ್ನ ಹೇಗೆ ಮಾಡಿದ್ರಂದ್ರೆ, ಅವರೊಂದು ಕೆಮಿಸ್ಟ್ರಿ ಕೂಡ ಅವರು ಕಲ್ತಿದ್ರು. ಸೊ ಆ ಟೈಮಲ್ಲಿ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಮಾಡಿ ಈ ಮೆಡಿಸಿನನ್ನು ಡೈಲ್ಯೂಷನ್ ಅಂತ ಹೇಳ್ತೇವೆ, ಅಂದರೆ ಡೈಲ್ಯೂಟ್ ಮಾಡ್ತಾ ಹೋದರು. ತೆಳು ಮಾಡ್ತಾ ಹೋಗ್ತೇವಲ್ಲ ನಾವು, ನೀರು ಹೇಗೆ ಹಾಕಿ ಮಿಕ್ಸ್ ಮಾಡ್ತೇವೆ, ಬಟ್ ಜಸ್ಟ್ ನೀರು ಹಾಕಿ ಮಿಕ್ಸ್ ಮಾಡಲಿಲ್ಲ. ಅದನ್ನು ಒಂದು ಪ್ರೊಸೆಸ್ ಇದೆ, ಟ್ರೈಚುರೇಷನ್ ಆ್ಯಂಡ್ ಸಕ್ಕಷನ್ ಅಂತ ಹೇಳ್ತೇವೆ. ಅಂದರೆ ಸ್ಲೋ, ಅದೊಂದು ಪ್ರೊಸೆಸ್ಸಲ್ಲಿ ಅದನ್ನು ಇಷ್ಟು ಡೈಲ್ಯೂಟ್ ಮಾಡಿದ್ರಂದರೆ ಅದರದ್ದು ಮೇನ್ ಮೆಡಿಸಿನ್ ಪ್ರಮಾಣ ಕಾಣೋದಿಲ್ಲ. ಆ ಲೆವೆಲ್ ಇಷ್ಟು ಹೇಗಿದ್ದಾಗತ್ತಂದರೆ, ನಾವು ಈಗ ಆಟಮ್ ನ್ಯಾನೋ ಟೆಕ್ನಾಲಜಿ ಅಂತ ಹೇಳ್ತೇವೆ, ಅಂದರೆ ಮೈನ್ಯೂಟ್ ಪಾರ್ಟಿಕಲ್ಸ್ ಕಾಣಿಸುತ್ತೆ, ಆ ಲೆವೆಲ್ ತನಕ ಡೈಲ್ಯೂಷನ್ ಮಾಡಿರ್ತಾರೆ. ಬಟ್ ಅದರದ್ದು ಪವರ್ ಅಷ್ಟೇ ಜಾಸ್ತಿ ಆಗುತ್ತೆ ಡೈಲ್ಯೂಟ್ ಮಾಡುವಾಗ.
1: ಅಂದ್ರೆ ನೀವು ಹೇಳುದು ಮೆಡಿಸಿನ್ ಪ್ರಮಾಣ ಕಮ್ಮಿ,
0: ಮೆಡಿಸಿನ್
1: ಪರಿಣಾಮ
0: ಜಾಸ್ತಿ. ಸೊ ನಾವೀಗ ಕೊಡುದು ಒಂದು ಬಾಟ್ಲಿಗಟ್ಟಲೆ ಕೊಡುದಿಲ್ಲ, ಕೊಡುದು ಒಂದೆರಡು ಡ್ರಾಪ್. ಒಂದು ಚಿಕ್ಕ ಅದು ಸಾಗುವಂತದ್ದು ಚಿಕ್ಕ ಶಾಬುದಾಣೆ ಅಂತ ಹೇಳ್ತೇವಲ್ಲ ಆ ಸೈಜಿಂದು ಮಾತ್ರ ಇರ್ತದೆ. ಮ್ಯಾಕ್ಸಿಮಮ್ ಒಂದು 5-6 ಕೊಡ್ತಾರಷ್ಟೇ.

0: ಸೊ ಅಷ್ಟೇ ಒಂದು ಸಲ ತಗೊಂಡ್ರೆ ಅದೇ ಅಷ್ಟು ಪರಿಣಾಮ ಕೊಡ್ತದೆ.
1: ಈಗ ಈ ಹೋಮಿಯೋಪತಿಕ್ ಮೆಡಿಸಿನ್ ಯಾವ ರೋಗಕ್ಕೆ ಜಾಸ್ತಿ ಬಳಸ್ತಾರೆ, ಅಂದ್ರೆ ಜನಗಳು ಬರುದು ಯಾವುದಕ್ಕೆ ಜಾಸ್ತಿ?
0: ಎಲ್ಲದಕ್ಕೂ ಕೊಡ್ತೇವೆ. ಈಗ ಚಿಕ್ಕ ಜ್ವರದಿಂದ ಹಿಡಿದು ಶೀತ, ಜ್ವರ, ಅಲರ್ಜಿ ಅದೆಲ್ಲ ಕಾಮನ್. ಸ್ಕಿನ್ ಕಂಪ್ಲೇಂಟ್ಸ್ ಅಂತೂ ತುಂಬ ಜನ ಬರ್ತಾರೆ, ಎಕ್ಸಿಮಾ ಆಗಲಿ, ಸೋರಿಯಾಸಿಸ್ ಆಗಲಿ. ಯಾಕಂದರೆ ಬೇರೆ ಯಾವುದರಲ್ಲಿ ಸ್ವಲ್ಪ ಬೇಗ ಗುಣನೂ ಆಗೋದಿಲ್ಲ, ಆ್ಯಂಡ್ ರಿಪೀಟ್ ಬರ್ತಾ ಇರ್ತದೆ, ಟೆಂಪ್ರರಿ ಕಮ್ಮಿ ಆಗ್ತದೆ ಪುನಃ ಬರ್ತದೆ. ಬಟ್ ಹೋಮಿಯೋಪತಿಯಲ್ಲಿ ಕಂಪ್ಯಾರೇಟಿವ್ಲಿ ಅದು ಸ್ವಲ್ಪ ಪ್ರೊಸೆಸ್ ಇಂಥ ಕಂಡೀಷನಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋದರೂ, ಬಟ್ ಇಟ್ ವಿಲ್ ಗಿವ್ ಎ ಲೈಫ್ ಟೈಮ್ ರಿಸಲ್ಟ್ ಸಿಗ್ತದೆ ನಿಮಗೆ. ಪುನಃ ಬರೋದು ತುಂಬ ಕಮ್ಮಿ, ಬಟ್ ತುಂಬ ರಿಸಲ್ಟ್ ಅಂದರೆ ತುಂಬ ಕ್ಲೀನಾಗಿ, ಆಲ್ಮೋಸ್ಟ್ ಕ್ಲೀನಾಗಿ ಹೋಗ್ತದೆ. ಸೊ ಅಲರ್ಜಿ ಆಗಲಿ, ಇವನ್ ನಾವು ಇದರಲ್ಲಿ ಕೂಡ ಕೊಡ್ತೇವೆ. ಯಾವುದು ಹೆಣ್ಣು ಮಕ್ಕಳದ್ದು ಪಿ ಸಿ ಓ ಡಿ ಆಗಲಿ, ಗರ್ಭಕೋಶದ್ದು ಪ್ರಾಬ್ಲಮ್ಸ್ ಇರ್ತದೆ, ತುಂಬ ಬ್ಲೀಡಿಂಗ್ ಆಗೋದಾಗಲಿ, ರಕ್ತಸ್ರಾವ ಜಾಸ್ತಿ ಹೋಗ್ತಾ ಇರ್ತದೆ ಅಂತ ಇದರಲ್ಲಿ, ಮತ್ತು ಪ್ಯಾರಲಿಸಿಸ್ ಆಗಿರ್ತದೆ, ಒನ್ ಸೈಡ್ ಹೋಗಿರ್ತದೆ, ಅಂಥವರಿಗೂ ಕೂಡ ಮೆಡಿಸಿನ್ಸ್ ಕೊಡ್ತೇವೆ. ಐ ವಿ ಡಿ ಪಿ ಅಂತ ಹೇಳ್ತೇವೆ. ಐ ವಿ ಡಿ ಪಿ ಅಂದರೆ ಡಿಸ್ಕ್ ಪ್ರೊಲ್ಯಾಪ್ಸ್ ಆಗಿ ಅವರಿಗೆ ಆಪರೇಷನ್ ಎಲ್ಲ ಹೇಳಿರ್ತಾರೆ, ನಡಿಲಿಕ್ಕೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಇರ್ತದೆ. ಬಟ್ ಅದರಲ್ಲಿ ಕೆಲವೊಮ್ಮೆ ಸ್ವೆಲ್ಲಿಂಗ್ ಅಂತ ಸ್ಟೇಜಲ್ಲಿ ಇರುವಾಗ ಅದನ್ನು ನಾವು ಮೆಡಿಸಿನ್ ಕೊಟ್ಟು ಅವರಿಗೆ ಅಟ್ಲೀಸ್ಟ್ ಅವರಷ್ಟಕ್ಕೆ ನಡ್ಕೊಂಡು ಹೋಗುವಷ್ಟು, ಕೆಲವೊಮ್ಮೆ ಪ್ರಾಯದವರಿಗೆ ಆಪರೇಷನ್ ಎಲ್ಲ ಮಾಡಲಿಕ್ಕೆ
1: ಆಪರೇಷನ್ ಮಾಡದೆ ನೀವು ಹೇಳಿ
0: ಆಪರೇಷನ್ ಮಾಡದೆ ನಾವು ಮೆಡಿಸಿನಲ್ಲಿ ಅದನ್ನು ಕಮ್ಮಿ.
1: ಹುಷಾರಾದವರು ಇದ್ದಾರೆ,
0: ಹುಷಾರಾಗಿದ್ದವರು ಇದ್ದಾರೆ, ಹೆಂಗಿದ್ದವರು ಸ್ವಲ್ಪ ಬೇಗ ಗುಣ ಆಗ್ತಾರೆ. ಯಾಕೆಂದರೆ ಅವರು ಅವರಷ್ಟಕ್ಕೆ ನಡ್ಕೊಂಡೆಲ್ಲ ಹೋಗ್ಬೋದು. ಬಟ್ ಕೆಲವರು ಪ್ರಾಯದವರಿಗೆ ಅಟ್ಲೀಸ್ಟ್ ನಾವು ಅವರಷ್ಟಕ್ಕೆ ಅವ್ರ ಕೆಲಸ ಮಾಡುವಷ್ಟಾದ್ರೂ ಇದನ್ನು ಮಾಡಿ ಕೊಡ್ತಾರೆ.
1: ಈಗ ಎಷ್ಟು ಸಮಯ ಹಿಡಿಯುತ್ತೆ?
0: ಸಮಯ ನೋಡಿ, ಅದೇ ಡಿಪೆಂಡ್ ಆಗ್ತದೆ. ಈಗ ನಾವು ಕೆಲವರಿಗೆ ಅದು, ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ, ಸಮಯ ಕೆಲವರಿಗೆ ಅದೊಂದು ತಪ್ಪು ಕಲ್ಪನೆ ಇದೆ, ಹೋಮಿಯೋಪತಿ ತುಂಬಾ ಸ್ಲೋ ಆಗಿ ಕೆಲಸ ಮಾಡ್ತದೆ ಅಂತ.
1: ಅಂದ್ರೆ ಈಗ ಹೇಗೆ ಹೇಳಿದ್ರೆ, ಈಗ ಮಾತ್ರ ತಗೊಂಡು ಈಗಲೇ
0: ಹುಷಾರಾಗ್ಬೇಕು
1: ಹಾಗೆ ಅವರಿಗೆ ಕಾಯುವಷ್ಟು ಪೇಷನ್ಸ್ ಇರೋದಿಲ್ಲ.
0: ಅದೇನಾಗ್ತದೆ, ಹೋಮಿಯೋಪತಿ ಕರೆಕ್ಟ್ ಸ್ಲೋ ಇದೆ. ಯಾವ ಕಂಡೀಷನ್ ಅಲ್ಲಿ, ಈಗ ಕ್ರಾನಿಕ್ ಕಂಡೀಷನ್ ಅಂತ ಹೇಳ್ತೇವೆ. ಈಗ ನೋಡಿ, ಅಲರ್ಜಿ ಒಂದು 10-15 ವರ್ಷದಿಂದ ಇರ್ತದೆ, ಎಕ್ಸಿಮಾ, ಸೋರಿಯಾಸಿಸ್ ಅದೆಲ್ಲ ಒಂದ್ ದಿವಸ ತಗೋತಾರೆ, ಪುನಃ ಹೋಗ್ತದೆ ಬರ್ತದೆ. ಸೊ ಇಟ್ ಟೇಕ್ಸ್ ಎ ಲಾಂಗ್ ಇಯರ್ಸ್, ತುಂಬಾ ವರ್ಷದಿಂದ ಅದನ್ನ ಇದಾಗ್ತಾ ಬಂದಿರ್ತದೆ ಅವರಿಗೆ, 10-20 ವರ್ಷದಿಂದ.
1: ಮೆಡಿಸಿನ್ ಕಂಟಿನ್ಯೂ ಮಾಡಬೇಕು,
0: ಮೆಡಿಸಿನ್
1: ನಿಲ್ಲಿಸಬಾರ್ದು.
0: ನಿಲ್ಲಿಸಬಾರ್ದು ಅಂತಲ್ಲ, ಇದರಲ್ಲಿ ಏನಾಗ್ತದೆ, ಇಂಥ ಕಂಡೀಷನ್ ಅಲ್ಲಿ ಒಂದ್ 6 months, 1 year ತನಕ ಮೆಡಿಸಿನ್ ಬೇಕಾಗಬಹುದು. ಬಟ್ ಅಂದ್ರೆ ಈ ಕಂಡೀಷನ್ ಅಲ್ಲಿ ಸ್ಲೋ ಆಗ್ತದೆ, ಯಾಕಂದ್ರೆ ಅದು ರೂಟ್ ಕಾಸ್ ಅನ್ನ ತೆಗಿಬೇಕು. ಸೊ ರೆಗ್ಯುಲರ್ ಆಗಿ ಅವ್ರು ಹೇಳ್ತಾರೆ ಎಷ್ಟು ದಿವಸ ಬೇಕಾಗ್ತದೆ, ಕಂಡೀಷನ್ ಪ್ರಕಾರ ಡಿಪೆಂಡ್ ಆಗ್ತದೆ. ಕೆಲವರಿಗೆ ಮೈಲ್ಡ್ ಇರ್ತದೆ, ಅವ್ರಿಗೆ 1-2 ತಿಂಗಳಲ್ಲಿ ಕ್ಲಿಯರ್ ಆಗ್ತದೆ. ಕೆಲವರಿಗೆ ತುಂಬಾ ವರ್ಷದಿಂದ ಇದ್ದವರಿಗೆ 6 ತಿಂಗಳ 1 ವರ್ಷ ತನಕ ಬೇಕಾಗ್ಬೋದು. ಅದು ಡಿಪೆಂಡ್ ಆಗ್ತದೆ ಅವ್ರಿಗೂ ಎಷ್ಟು ವರ್ಷದಿಂದ ಅವ್ರು ಸಫರ್ ಆಗ್ತಾ ಇದ್ದಾರೆ ಅಂತ. ಇದೇ ನಾವು ಶೀತ ಜ್ವರಕ್ಕಂತ ಹೇಳಿದ್ರೆ ಅಷ್ಟು ದಿವಸ ಕಾಯ್ಲಿಕ್ಕೆ ಆಗ್ತದ? ಇಲ್ಲ. ಶೀತ ಜ್ವರಕ್ಕೆ ನೀವು ಇವತ್ತು ತಗೊಂಡ್ರೆ ನಾಳೆಗೆ ಅಂದ್ರೆ ಕಮ್ಮಿ ಆಗಿರ್ತದೆ, ಆವಾಗಿಂದ ಅವಾಗೆ ಕಮ್ಮಿ ಆಗ್ತದೆ ಅಂತ ಮೆಡಿಸಿನ್ ಇದೆ. ಅದು ಡಿಪೆಂಡ್, ಅದಕ್ಕೆ ಹೇಳಿದೆ ಅಕ್ಯೂಟ್ ಕಂಡೀಷನ್ ಅಂತ ಹೇಳ್ತೇವೆ. ಅಕ್ಯೂಟ್ ಅಂದ್ರೆ ಈಗ ನಿನ್ನೆ ಆಯ್ತು, ಮೊನ್ನೆ ಆಯ್ತು, ಬಂದಿತ್ತು, ಅದು ಇನ್ನು 1/2 ಗಂಟೆಯಲ್ಲಿ ಕೂಡ ಕಮ್ಮಿ ಆಗ್ತದೆ. 2 hours ಬೇಕು, ಡಿಪೆಂಡಿಂಗ್ ಅಪಾನ್ ದ ಕಂಡೀಷನ್. ಈಗ ಒಂದು ನೀವು ಹೇಳಿದ ತರಾನೇ, ನಮಗದು ಪರಿಚಯದವರು ಇದ್ರು, ಅವರಿಗೆ 40-50 ಏಜ್, ಸಡನ್ಲಿ ಸ್ಟ್ರೋಕ್ ಆಯ್ತು. ಸ್ಟ್ರೋಕ್ ಅಂದ್ರೆ ಒನ್ ಸೈಡ್ ಪ್ಯಾರಲಿಸಿಸ್ ಆಯ್ತು, ಒನ್ ಸೈಡ್ ಅಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಸ್ಟಾರ್ಟಿಂಗ್. ಸೊ ಸ್ವಲ್ಪ ಡಿಲೇ ಆಯ್ತು ಮೆಡಿಸಿನ್ ಸ್ಟಾರ್ಟ್ ಮಾಡ್ಲಿಕ್ಕೆ, ಅವರಿಗೆ ಮಾತು ಬರಲಿಲ್ಲ, ಕೈ ಒಂದ್ ಸೈಡ್ ಹೋಯ್ತು, ಕಾಲು ಒಂದು ನಡಿಲಿಕ್ಕೆ ಆಗ್ಲಿಲ್ಲ. ಸೊ ನಮ್ಮ ಪರಿಚಯದವರು ಇದ್ದಿದ್ರಿಂದ ನಾ ಅವರಿಗೆ ಹೋಮಿಯೋಪತಿಯಲ್ಲಿ ಹೀಗೆ ಮೆಡಿಸಿನ್ ಇದೆ, ನಾನು ಕಳಿಸ್ತೇನೆ ನಿಮ್ಗೆ, ಅಂದ್ರೆ ಊರಲ್ಲಿದ್ರು, ಕಳಿಸ್ತೇನೆ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ರು ಮಾತು ಪೂರ್ತಿಗೆ ಒಂದು ಸಮಾಧಾನಕ್ಕೆ ಅಂತೇಳಿ, ಸರಿ ಅಂತ ನಾವು ಕಳಿಸಿದ್ವಿ. ಆಯ್ತು, ಅವ್ರು ತಗೊಳ್ಳಿಲ್ಲ. ಯಾಕಂದ್ರೆ ಹೇಗೆ, ಎಲ್ಲರಿಗೆ ಅದು ಒಂದಿದೆ, ನಾವು ಅದನ್ನ ಯಾರು ನಂಬ್ತಾರೆ. ಅವರು ಅಲ್ಲಿದೆಲ್ಲ ಲೋಕಲ್ ಎಲ್ಲ ಮಾಡಿದ್ರು, ಕಷ ಅದೇನೇ ಒಂದು ಎಲ್ಲ ಇರ್ತದೆ, ಅವ್ರು ತುಂಬಾ ವರ್ಷದಿಂದ ಬೇರೆ ಎಲ್ಲ ಕಡೆ ಮಾಡ್ತಾ ಇದ್ರು, ಅವ್ರ ಹತ್ರ ಎಲ್ಲ ಹೋಗಿ ಮಾಡಿದ್ರು, ಜಾಸ್ತಿ ಏನು ಇಂಪ್ರೂವ್ ಆಗಲಿಲ್ಲ. ಮತ್ತೆ ಲಾಸ್ಟಿಗೆ ಆಯ್ತಪ್ಪ, ಇವ್ರು ಕೊಟ್ಟಿದಾರಲ್ಲ ಅಂತ ಹೇಳಿ ಒಂದು ಟ್ರೈ ಮಾಡುವ ಅಂತ ಹೇಳಿ ಟ್ರೈ ಮಾಡಿದ್ರು. ಮತ್ತೆ ಒಂದು ವಾರದಲ್ಲಿ ಅವರೇ ಸ್ವತಃ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಮಾತಾಡ್ಲಿಕ್ಕೆ ಬರ್ತಾ ಇರಲಿಲ್ಲ ಅವರಿಗೆ, ಅವ್ರ ಮಿಸ್ಸೆಸ್ ಹೇಳಿದ್ದು ನಮ್ಗೆ ಹೀಗಾಗಿದೆ ಅಂತ. ಅವರೇ ಸ್ವತಃ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಮೆಡಿಸಿನ್ ಒಂದು ವಾರದಲ್ಲಿ ನಾನು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ, ಈಗ ಕೈ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಂತ. ಈಗ 2 ತಿಂಗಳಾಯ್ತು, ಮೊನ್ನೆ ಊರಿಗೆ ಹೋಗಿ ಭೇಟಿ ಆದಾಗ ಅವರು ಬೈಕ್ ಓಡಿಸ್ತಾ ಇದ್ದಾರೆ, ಸ್ಕೂಟರ್ ತಗೊಂಡು ಹೋಗ್ತಾ ಇದ್ದಾರೆ. ಸೊ ಇಷ್ಟು ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತದೆ. ಬಟ್ ಆನ್ ಟೈಮ್ ಕೊಟ್ಟು,
1: ನಂಬಿಕೆ ಬೇಕು,
0: ನಂಬಿಕೆ ಬೇಕು. ಮತ್ತೆ ನೋಡಿ, ಇದು ನಮ್ಗೆ ಈಗ ಗೊತ್ತಿದ್ದು, ಇವ್ರು ನಮ್ಗೆ ಪರಿಚಯ ಇದ್ರು, ನಾವು ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ವಿದಿನ್ 1-2 months ಫುಲ್ ಕ್ಲಿಯರ್ ಆಯ್ತು. ಬಟ್ ಅದೇ ಏನಾಗ್ತದೆ, ಒಂದು ಪ್ಯಾರಲಿಸಿಸ್ ಆಗಿ ಎಲ್ಲ ಸಿಸ್ಟಮ್ ಟ್ರೈ ಮಾಡಿ ಆಮೇಲೆ ಎಲ್ಲೂ ಆಗೋದಿಲ್ಲ ಅಂತೇಳಿ 3-4 ವರ್ಷ ಬಿಟ್ಟು ಬಂದಾಗ ನಾವು 100% ರಿಸಲ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆಲ್ರೆಡಿ ಡ್ಯಾಮೇಜ್ ಆಗಿರ್ತದೆ, ನರ ಡ್ಯಾಮೇಜ್ ಫುಲ್ ಆದ ನಂತರ ಅದನ್ನ ರಿಪೇರಿ ಮಾಡೋದು ಕಷ್ಟ. ಬಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ವಿ ಕ್ಯಾನ್ ಗಿವ್ ಫುಲ್ ರಿಸಲ್ಟ್. ಅವರು ನನಗೆ ಇದ್ದು ಹೇಳ್ತಾ ಇದ್ರು, ಬೈಕ್ ನಾನು ಓಡಿಸ್ತಾ ಇದ್ದೀನಿ ನೋಡು ಅಂತ.

0: ಡಯಾಬಿಟೀಸ್ ಎಲ್ಲ ಇರ್ತದೆ ನೋಡಿ, ಅವರಿಗೆ ಈ ಹೋಮಿಯೋಪತಿಯಲ್ಲಿ ಮೆಡಿಸಿನ್ ಇದೆಯಾ?
1: ಹೌದು, ಹೋಮಿಯೋಪತಿ ಮೆಡಿಸಿನ್ ಎಲ್ಲರಿಗೆ ಸ್ವೀಟ್ ಇದೆ ಅಂತ ಕೂಡಲೇ ಅದು ತಗೊಂಡು ಶುಗರ್ ಬರ್ತದೆ ಅಂತ ಹೇಳಿ ಒಂದು ತಪ್ಪು ಕಲ್ಪನೆ. ಅದು ಹಾಗಲ್ಲ, ಅದು ಮಾಡಿದ್ದು ಲ್ಯಾಕ್ಟೋಸ್ ಇಂದ, ಶುಗರ್ ಆಫ್ ಮಿಲ್ಕ್ ಅಂತ ಹೇಳ್ತೇವೆ, ಲ್ಯಾಕ್ಟೋಸ್ ಇಂದ ಆಗಿದ್ರಿಂದ ನಿಮ್ಗೆ ಶುಗರ್ ಡೈರೆಕ್ಟ್ ಬರುದಿಲ್ಲ. ಮತ್ತೆ ಕ್ವಾಂಟಿಟಿ ನೋಡಿ, ನಾವು ಈಗ ಒಂದು ಚಮಚೆ ಸಕ್ಕರೆ ಚಾದಲ್ಲಿ ಹಾಕ್ತೇವೆ, ಅದು ಕೂಡ ತಗೋಬಾರ್ದು ಅಂತ ಹೇಳ್ತಾರೆ. ಬಟ್ ನಾವಿಲ್ಲಿ ಕೊಡುದಿನ್ನು ಚಿಕ್ಕ ಮಾತ್ರೆ, ಒಂದು 5 ಮಾತ್ರೆ, ದಿವಸಕ್ಕೆ ಒಂದು 10 ಸಲ ತಗೊಂಡ್ರು ಕೂಡ ಒಂದು ಚಮಚೆ ಲೆಕ್ಕದಲ್ಲಿ ಬರುವುದಿಲ್ಲ. ಸೊ ಅಷ್ಟು ಕಮ್ಮಿ ಪ್ರಮಾಣದಲ್ಲಿ ಕೊಡೋದು, ದಿವಸಕ್ಕೆ 10 ಸಲ ಅಂತೂ ಕೊಡುವುದಿಲ್ಲ, ಕೊಟ್ಟರೆ ಮ್ಯಾಕ್ಸಿಮಮ್ 2-3 ಸಲ ಕೊಟ್ಟಿರ್ತಾರೆ ಅಷ್ಟೇ. ಸೊ ಆ ಲೆಕ್ಕದಲ್ಲಿ ನಿಮಗೆ ಒಂದು ಚಮಚೆ ಕೂಡ ಸಕ್ಕರೆ ಅದರಲ್ಲಿ ಹೋಗುದಿಲ್ಲ. ಮತ್ತೆ ಅದೇ ಸಕ್ಕರೆನೇ ಇಲ್ಲ, ಲ್ಯಾಕ್ಟೋಸ್ ಅಂದರೆ ಶುಗರ್ ಆಫ್ ಮಿಲ್ಕ್ ಇಂದ ಮಾಡಿದ್ರಿಂದ ಅದರಿಂದ ಶುಗರ್ ಜಾಸ್ತಿ,
0: ಹಾಗಾಗಿ ತೊಂದರೆ ಇಲ್ಲ. ಡಯಾಬಿಟೀಸ್ ಅವ್ರು ತಗೊಳ್ಬಹುದು
1: ಕೂಡ, ತಗೋಬಹುದು.
0: ಅಂದ್ರೆ ಅದೇ ನೀವು ಹೇಳಿದಾಗೆ ಇದು ಸಿಹಿ ಇರುತ್ತೆ ಅಂತ ಹೇಳಿದ್ರೆ, ಬಟ್ ಅವರಿಗೆ ಅದೊಂದು ತಪ್ಪು ಕಲ್ಪನೆ, ಅದು ಸಿಹಿ ಇದೆ ತಗೊಳ್ಬಹುದು ಅಂತ ಹೇಳ್ತಾರೆ, ಹಾಗೆಲ್ಲ ತುಂಬಾ ಪ್ರಶ್ನೆಗಳೆಲ್ಲ ಮೂಡುತ್ತೆ. ಅದಕ್ಕೆ
1: ಯೂಶುವಲಿ ಅಂದ್ರೆ ಡಯಾಬಿಟೀಸ್ ಅಂತ ಕೂಡಲೇ ತಲೆಯಲ್ಲಿ ಸಿಹಿ ಯಾವುದು
0: ಮುಟ್ಲೇಬಾರದು ಅಂತ ಉಂಟು, ಅದೇ ಅವರ ತಲೆಯಲ್ಲಿ
1: ಕೂತಿರ್ತದೆ.
0: ಮತ್ತೆ ಇದು ಕೇಳಿದ ಪ್ರಕಾರ ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಹೇಳ್ತಾರೆ ಹೋಮಿಯೋಪತಿ, ಹೌದಾ?
1: ಕಾಸ್ಟ್ಲಿ ಅಂತ ಹೇಳಿದ್ದು ಕಂಪ್ಲೀಟ್ಲಿ ಇಲ್ಲ ಅನ್ನೂ ಅಲ್ಲ, ಹೌದು ಅನ್ನೂ ಅಲ್ಲ. ಹಾಗೆ ಈಗ ಬೇರೆ ಸಿಸ್ಟಮಿಗೆ ಕಂಪೇರ್ ಮಾಡಿದರೆ ನಾವು ಕಂಟಿನ್ಯೂಸ್ ಲೈಫ್ ಲಾಂಗ್ ಅವ್ರದ್ದು ತಗೊಳ್ಳೋಕ್ಕಿಂತ ಇದು ನಿಮಗೆ ಸ್ವಲ್ಪ ಜಾಸ್ತಿ ಕೊಟ್ಟು 3-4 ತಿಂಗಳಲ್ಲಿ ಕಮ್ಮಿ ಆಗೋದಿದ್ರೆ ಅದು ನಿಮಗೆ ಕಾಸ್ಟ್ಲಿ ಅನ್ಸುತ್ತಾ, ಚೀಪ್ ಆಗ್ತದೆ.
0: ಬಟ್ ಇದರಲ್ಲಿ ಸರ್ಜರಿ ಅದು ಇದು ಏನಿಲ್ಲ, ಜಸ್ಟ್ ಮೆಡಿಸಿನ್.
1: ಜಸ್ಟ್ ಮೆಡಿಸಿನ್ಸ್, ಅದು ನಿಮಗೆ ಡಿಪೆಂಡ್ ಆಗ್ತದೆ. ನಾವೀಗ ಯಾವುದು ಮೆಡಿಸಿನ್ಸ್ ಕಂಪನಿ ಮೇಲೆ ಡಿಪೆಂಡ್ ಆಗ್ತದೆ ರೇಟ್ ಕೂಡ. ಕೆಲವು ಕಂಪನಿ ಸ್ವಲ್ಪ ರೇಟ್ ಜಾಸ್ತಿ ಇರ್ತದೆ ಪ್ರಾಡಕ್ಟ್ ಇದ್ರ ಪ್ರಕಾರ. ಸೊ ಹಾಗೆ ಸ್ವಲ್ಪ ಚೇಂಜಸ್ ಇರ್ತದೆ, ತುಂಬಾ ಏನು ಕಾಸ್ಟ್ಲಿ ಏನಿಲ್ಲ, ಅಫೋರ್ಡೆಬಲ್. ಆಕ್ಚುಲಿ ಕಮ್ಮಿ ರೇಟ್ ಕಂಪೇರ್ ಮಾಡಿದ್ರೆ ಬೇರೆ ಇದಕ್ಕೆ, ದೊಡ್ಡ ದೊಡ್ಡ ಸರ್ಜರಿಯನ್ನು ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತೇವೆ. ಸೊ ಇಂಥ ಕಂಡೀಷನ್ ಅಲ್ಲಿ ನಮಗೆ ಇದೇ ಚೀಪ್ ಆಗ್ತದೆ.
0: ಮತ್ತೆ ಇದು ಈ ಹೋಮಿಯೋಪತಿ ಮೆಡಿಸಿನ್ ಇದೆಯಲ್ಲ, ಇದು ಈ ಮಕ್ಕಳಿಗೆ ವಯೋವೃದ್ಧರಿಗೆ ಇವರಿಗೆಲ್ಲ ಸೂಕ್ತವಾ? ಹೇಗೆ
1: ಇದು ನಿಮ್ಗೆ ಎಲ್ಲಾ ಏಜ್ ದವರಿಗೆ ಕೊಡ್ಲಿಕ್ಕೆ, ಹುಟ್ಟಿದ
0: ಮಗುವಿಗೆ ಸಹ ಕೊಡ್ಬೋದು,
1: ಅಲ್ಲಿಂದ ಸ್ಟಾರ್ಟ್ ಆಗಿ ಎಲ್ಲರಿಗೆ, ಗರ್ಭಿಣಿಯವರಿಗೂ ಕೊಡ್ಲಿಕ್ಕೆ ಆಗ್ತದೆ. ಯೂಶುವಲಿ ಕೆಲವು ಮೆಡಿಸಿನ್ಸ್ ನಮ್ಗೆ ಗರ್ಭಿಣಿಯವ್ರು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಬೇರೆಯವರು ಹೇಳ್ತಾರೆ, ಬಟ್ ನಮ್ ಈ ಕಂಡೀಷನ್ ಅಲ್ಲಿ ಕೆಲವರು ಆರಾಮ್ಸಿ ಕೊಡ್ಬೋದು. ಅದಕ್ಕೆ ನೋಡಿ ಕೊಡ್ತಾರೆ, ಗರ್ಭಿಣಿಯವರಿಗೆ ಕೊಡ್ತಾರೆ, ಚಿಕ್ಕ ಮಕ್ಕಳಿಗೆ ಕೊಡ್ತಾರೆ. ಚಿಕ್ಕ ಮಕ್ಕಳಂತೂ ತುಂಬಾ ಖುಷಿ ಪಡ್ತಾರೆ, ಯಾಕಂದ್ರೆ ಸ್ವೀಟ್ ಇರ್ತದೆ, ಕಹಿ ಇರುದಿಲ್ಲ, ನುಂಗ್ಲಿಕ್ಕೂ ಚೀಪ್ ಚಾಕ್ಲೇಟ್ ತರ ಚೀಪ್ತಾರೆ, ಈಸಿಲಿ ತಗೋತಾರೆ. ಇದಕ್ಕೆ ಮಾತ್ರ ನಮ್ಮ ಪೇಷಂಟ್ಸ್ ಕೆಲವರು ಬರ್ತಾರೆ, ನಿಮ್ದು ಮಾತ್ರ ತಗೋತಾರೆ ನೋಡಿ, ಬೇರೆ ಯಾರು ತಗೊಳ್ಳೋದಿಲ್ಲ ಅಂತ ಹೇಳಿ ಕೂಡ ಬರ್ತಾರೆ. ವೃದ್ಧರಿಗಂತೂ ಒಳ್ಳೆಯದು, ಯಾಕಂದ್ರೆ ಅವರಿಗೆ ತುಂಬಾ ವರ್ಷದಿಂದ ತಗೊಂಡು ಸಾಕಾಗಿರುತ್ತೆ. ಇದೊಂದು ಅವರಿಗೆ, ಹಾ ಇದರಲ್ಲಿ ಸ್ವಲ್ಪ ಗುಣ ಆಗ್ತದೆ.
0: ಕಹಿ ಅನ್ನೋದೇ ಇಲ್ಲ ಇದರಲ್ಲಿ,
1: ಕಹಿ ಅನ್ನೋದಿಲ್ಲ ಅಂತಿಲ್ಲ, ಕೆಲವ್ದು ಡ್ರಾಪ್ಸ್ ಎಲ್ಲ ಇರ್ತದೆ, ಅದು ಸ್ವಲ್ಪ ಕಹಿ ಇರ್ತದೆ. ಬಟ್ ಮಕ್ಕಳಿಗೆ ಯೂಶುವಲಿ ಸ್ವೀಟ್ ಅಲ್ಲಿ ಜಾಸ್ತಿ, ಅಂದ್ರೆ ಪಿಲ್ಸ್ ಅಲ್ಲಿ ಈ ರೀತಿಯಲ್ಲಿ ಕೊಡುದು. ಡ್ರಾಪ್ಸ್ ಕೆಲವ್ದಿದೆ, ಅದು ತುಂಬಾ ಏನ್ ಕಹಿ ಅಲ್ಲ. ಯೂಶುವಲಿ ಹಾಕುದೆಷ್ಟು, 10-15 ಡ್ರಾಪ್ಸ್.
0: ತುಂಬಾ ಸಣ್ಣದೊಂದು ರೌಂಡ್ ಆಗಿ ಇರ್ತದೆ.
1: ಮತ್ತೆ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕೊಡ್ಲಿಕ್ಕಂಥದ್ದು ಕೆಲವು ಮೆಡಿಸಿನ್ಸ್ ಇರ್ತದೆ, ಅದು ಎಷ್ಟು 10-15 ಡ್ರಾಪ್ಸ್ ಹಾಕುವಾಗ ಅದು ಕಹಿನೆಸ್ ಅಷ್ಟು ಗೊತ್ತಾಗುದಿಲ್ಲ. ಸೊ ಅದು ಡಿಪೆಂಡ್ ಆಗ್ತದೆ. ಬಟ್ ಅಷ್ಟು ತುಂಬಾ ಏನಂತಾರೆ, ವಾಂತಿ ಬರುವಷ್ಟು ಕಹಿ ಅಂತ ಯಾವ್ದು ಮೆಡಿಸಿನ್ಸ್ ಇಲ್ಲ.
0: ಈಗ ಕೆಲವು ಮೆಡಿಸಿನ್ ಎಲ್ಲ ಮಾಡುವಾಗ ಪಥ್ಯ ಎಲ್ಲ ಮಾಡ್ತಾರೆ, ಈ ಮೆಡಿಸಿನ್ ಮಾಡುವಾಗ ಅಂದ್ರೆ ಹೋಮಿಯೋಪತಿ ಮಾಡುವಾಗ ನಾನ್ ವೆಜ್ ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತೇಳಿ ಏನಾದ್ರೂ ಕ್ರಮಗಳಿದೆಯಾ?
1: ಪರ್ಟಿಕ್ಯುಲರ್ ಹೋಮಿಯೋಪತಿಗೆ ಅಂತ ಕ್ರಮ ಇಲ್ಲ, ಕೆಲವು ಮೆಡಿಸಿನ್ಗೆ ಇದೆ. ಅಂದ್ರೆ ಕೆಲವು ಮೆಡಿಸಿನ್ಗೆ ಕೆಲವು ಪದಾರ್ಥ ಸೈಡ್ ಎಫೆಕ್ಟ್ ಇರ್ತದೆ, ಅಂದ್ರೆ ತಗೊಂಡ್ರೆ ಇಫೆಕ್ಟ್ ಆಗುದಿಲ್ಲ. ನಮ್ಮ ಮೆಡಿಸಿನ್ ತುಂಬಾ ಸೂಕ್ಷ್ಮ ಇರೋದ್ರಿಂದ ಕೆಲವು, ಈಗ ಹಸಿ ಆನಿಯನ್ ಇದೆ, ಹಸಿ ಆನಿಯನ್ ಕೆಲವು ಮೆಡಿಸಿನ್ಗೆ ಆಗುದಿಲ್ಲ. ಸೊ ಅವಾಗ ಹೇಳ್ತಾರೆ ಡಾಕ್ಟರ್, ಈ ಮೆಡಿಸಿನ್ ತಗೊಳ್ಳುವಾಗ ಇಷ್ಟು ಗ್ಯಾಪ್ ಇಡ್ಬೇಕು,
0: ತಿನ್ಲೇಬಾರ್ದು
1: ಅಂತ ಅಲ್ಲ, ಒಂದು 1/2 ಗಂಟೆ, 1.75 ಗಂಟೆ ಹಾಗೆ ಗ್ಯಾಪ್ ಇಡ್ಲಿಕ್ಕೆ ಹೇಳ್ತಾರೆ. ಈ ಮಾತ್ರೆಗೆ ಮತ್ತೆ ನಿಮ್ದು ಊಟದ ಮಿಡ್ಲಲ್ಲಿ ಇಷ್ಟು ಗ್ಯಾಪ್ ಇಟ್ಟರೆ ನೀವು ತಗೋಬಹುದು ಅಂತೇಳಿ. ಕೆಲವು ಕಾಫಿ, ಕೆಲವು ಮೆಡಿಸಿನ್ಸ್ಗೆ ಆಗುದಿಲ್ಲ ಅದು. ಸೊ ಆ ಟೈಮಲ್ಲಿ ಹೇಳ್ತಾರೆ ನಿಮ್ಗೆ ಕೊಡುವಾಗ, ಈ ಮೆಡಿಸಿನ್ ನಿಮ್ಗೆ ಆಗುದಿಲ್ಲ ಅಂದ್ರೆ ಈ ಮೆಡಿಸಿನ್ಗೆ ಕಾಫಿ ಆಗುದಿಲ್ಲ, ಸೊ ಸ್ವಲ್ಪ ದಿವಸ ಕಾಫಿ ಅವಾಯ್ಡ್ ಮಾಡಿ ಅಂತ ಹೇಳಿ ಅಷ್ಟೇ. ಮತ್ತೆ ಪತ್ತೆ ಯಾವಾಗ ನಿಮ್ಗೆ ಸಿಚುವೇಶನ್, ಅಂದ್ರೆ ನಿಮ್ದು ಯಾವುದು ಕಾಯಿಲೆ ಇದೆ, ಆ ಕಾಯಿಲೆ ಪ್ರಕಾರ ಪತ್ತೆ ಹೇಳೋದು ಬಿಟ್ಟು ಮೆಡಿಸಿನ್ಗೆ ಪತ್ತೆ ಅಂತ ಇಲ್ಲ.
0: ಇದರಲ್ಲಿ ಜೀವನ ಶೈಲಿ ಏನು ಬದಲಾಗಬೇಕು ಹಾಗೇನಿಲ್ಲ.
1: ಅಂದ್ರೆ ಶೈಲಿ ಮೆಡಿಸಿನ್ಗೆ ಬದಲಾಗಬೇಕಂತಿಲ್ಲ,
0: ಏನಿಲ್ಲ.
1: ನಿಮ್ಮ ಹೆಲ್ತ್ ಪ್ರಕಾರ, ನಿಮ್ಮ ಕಂಡೀಷನ್, ಅಂದ್ರೆ ನಿಮ್ಗೆ ಯಾವ ಕಾಯಿಲೆ ಇದೆ, ಈಗ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಅಂದ್ರೆ ಬಿಪಿ ಶುಗರ್ ಎಲ್ಲ ಜಾಸ್ತಿ ಆಗಿದೆ, ಅಂತ ಕ್ರಮದಲ್ಲಿ ಜೀವನ ಶೈಲಿ ಚೇಂಜ್ ಮಾಡ್ಲಿಕ್ಕೆ ನಾವೇ ಹೇಳ್ತೇವೆ. ಯಾಕೆ, ಕಂಟಿನ್ಯೂಸ್ ಒಂದೇ ಜಾಗದಲ್ಲಿ ಕೂತ್ಕೊಂಡಿರ್ತಾರೆ.
0: ತುಂಬಾ ಸಿವಿಯರ್ ಇದ್ದಾಗ ಮಾತ್ರ,
1: ಸಿವಿಯರ್ ಇದ್ದಾಗ ಅಂದ್ರೆ ಸ್ಟ್ರೆಸ್ ಲೆವೆಲ್ ಎಷ್ಟಿದೆ ಆ ಟೈಮಲ್ಲಿ ನಿಮ್ಗೆ ಸ್ವಲ್ಪ ಪಥ್ಯ ಮಾಡಬೇಕು, ಸ್ಟ್ರೆಸ್ ಲೆವೆಲ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು, ಎಕ್ಸಸೈಸ್ ಎಲ್ಲ ಮಾಡಬೇಕು. ಅದು ಆ ಕಾಯಿಲೆಗೆ ಸಂಬಂಧಪಟ್ಟದ್ದು, ಹೋಮಿಯೋಪತಿಗೆ ಸಂಬಂಧಪಟ್ಟಿದ್ದಲ್ಲ. ಸೊ

0: ಹೋಮಿಯೋಪತಿ ಮೆಡಿಸಿನ್ಗೆ ನಿಮಗೆ ರೆಗ್ಯುಲರ್ ಆಗಿ ತಗೋಬಹುದು. ಬಟ್ ಆ ಕಾಯಿಲೆಗೆ ಆ ಡಾಕ್ಟರ್ ನಿಮ್ಗೆ ಕರೆಕ್ಟ್ ಹೇಳ್ತಾರೆ, ನಿಮ್ಗೆ ಈ ಕಾಯಿಲೆಗೆ ಇದು ಪಥ್ಯವನ್ನು ಮಾಡಬೇಕು, ಇದು ಡಯಟ್ ಫಾಲೋ ಮಾಡಬೇಕು, ಇಲ್ಲಾಂದ್ರೆ ಈ ಎಕ್ಸಸೈಸ್ ಮಾಡಬೇಕು. ಅದಷ್ಟು ರೆಗ್ಯುಲರ್ ಇದು ರುಟೀನ್ ಆಗಿ ಮಾಡಿದ್ರಾಯ್ತು.
1: ಈಗ ಈ ಮೆಡಿಸಿನ್ ಊಟದ ನಂತರ ತಗೊಳ್ಳೋದು, ಈಗ ಇಂಗ್ಲಿಷ್ ಮೆಡಿಸಿನ್ ಆದ್ರೆ ಊಟದ ನಂತರ ತಗೊಳ್ಬೇಕು, ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬಾರ್ದು, ಹಾಗೆಲ್ಲ ಕೆಲವೆಲ್ಲ ರೂಲ್ಸ್ ಇದೆ, ಇದರಲ್ಲಿ ಹಾಗೇನಿಲ್ವಾ?
0: ಇದರಲ್ಲಿ ನಮ್ಗೆ ನಾ ಹೇಳಿದ ಪ್ರಕಾರ ಸೂಕ್ಷ್ಮ ಮೆಡಿಸಿನ್ ಸೂಕ್ಷ್ಮ ಇರೋದ್ರಿಂದ ಬಾಯಲ್ಲಿ ಯಾವುದೇ ವಾಸನೆ ನಾವು ಈಗ ತಿಂದಿರ್ತೇವೆ, ಸೊ ಕೆಲವೊಂದು ಪದಾರ್ಥಕ್ಕೆ ಸ್ಟ್ರಾಂಗ್ ಸ್ಮೆಲ್ ಇರ್ತದೆ, ಆ ಸ್ಮೆಲ್ಲಿಗೆ ನಮ್ದು ಮೆಡಿಸಿನ್ ಪವರ್ ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಆ ಕಾರಣಕ್ಕೆ ಯೂಶುವಲಿ ನಿಮ್ಗೆ ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಇಲ್ಲಾದ್ರೆ ಊಟಕ್ಕಿಂತ ಅರ್ಧ ಗಂಟೆ ನಂತರ ಕೊಟ್ಟಿರ್ತಾರೆ. ಸೊ ಒಂದು ಗ್ಯಾಪ್ ಅಂತ ಕೊಡ್ತೇವೆ. ಸೊ ತಗೊಳ್ಳೋ ಮೊದಲೇ ಒಂದ್ ಸ್ವಲ್ಪ ನೀರು ಕುಡಿದು ಮತ್ತೆ ಮೆಡಿಸಿನ್ ತಗೊಂಡ್ರೆ ಆ ಬಾಯಲ್ಲಿರೋದು ವಾಸನೆ ಆಗ್ಲಿ ಆ ಸ್ಮೆಲ್ ಏನೇ ಬಾಕಿ ಇದ್ರೆ ಹೋಗಿರ್ತದೆ, ಮತ್ತೆ ಅದ್ರ ಮೆಡಿಸಿನ್ ತಗೊಂಡ್ರೆ ಇಫೆಕ್ಟ್ ಜಾಸ್ತಿ ಬರ್ತದೆ ನಿಮ್ಗೆ. ಬೇರೆ ಮೆಡಿಸಿನ್ ತರ ನಮ್ಗೆ ಮೆಡಿಸಿನ್ ತಗೊಂಡ್ ಕೂಡಲೇ ನೀರು ಕುಡಿಯೋ ಅವಶ್ಯಕತೆ ಇಲ್ಲ, ಇದು ಕರ್ಕಿ ಹೋಗ್ತದೆ ಬಾಯಲ್ಲಿ.
1: ಈಗ ಜನಗಳಿಗೆ ತುಂಬಾ ತಪ್ಪು ಕಲ್ಪನೆ ಇದೆ ಇದ್ರದ್ದು, ನೀವ್ ಹೇಳಿದ್ರೆ ಆಗ ಕೆಲವೊಮ್ಮೆ ನಿಧಾನವಾಗಿ ಕೆಲಸ ಮಾಡ್ತದೆ, ಕೆಲವೊಮ್ಮೆ ಈ ವಯೋವೃದ್ಧರಿಗೆ ಸ್ವಲ್ಪ ನಿಧಾನ ಇರ್ತದೆ, ಈ ಯಂಗ್ಸ್ಟರ್ನವರಿಗೆ ಸ್ವಲ್ಪ ಜಾಸ್ತಿ. ಆದ್ರೂ ಈ ತಪ್ಪು ಕಲ್ಪನೆಯನ್ನ ಹೇಗೆ ನೀವು ಕರೆಕ್ಟ್ ಮಾಡ್ತೀರಾ? ಈಗ
0: ನೋಡಿ, ಅದನ್ನ ನಾವು ಎಷ್ಟು ಹೇಳಿದ್ರು ಜನರು ಅದನ್ನ ನಂಬೋದಿಲ್ಲ, ಅವರು ಬಂದು ಸ್ವತಃ ನೋಡಿದ್ರೆ ಅವರಿಗೆ ಗೊತ್ತಾಗ್ತದೆ. ಯಾಕಂದ್ರೆ ನಾವು ಈಗ ಶೀತ ಜ್ವರಕ್ಕೆಲ್ಲ ಹೇಳಿದ್ರೆ ಒಂದು ದಿವಸ ಎರಡು ದಿವಸ ಅದರಲ್ಲಿ ಕಮ್ಮಿ ಆಗ್ತದೆ, ಮ್ಯಾಕ್ಸಿಮಮ್ ಏನು ಒಂದು ವಾರ. ಅದು ಹೇಗೆ, ತುಂಬಾ ಸಿವಿಯರ್ ಇದ್ರೆ ಕೆಮ್ಮೆಲ್ಲ ಇದ್ರೆ ಮಾತ್ರ ಒಂದು ವಾರ ತಂಗ ಜಗ್ತದೆ, ಇಲ್ಲ ಅಂದ್ರೆ ಬೇಗ ಕಮ್ಮಿ. ಅಲರ್ಜಿಗೆಲ್ಲ ಎಷ್ಟು ವರ್ಷದಿಂದ ಅಲರ್ಜಿ ಇದೆ ಅವರಿಗೆ ಅದ್ರ ಪ್ರಕಾರ ಡಿಪೆಂಡ್. ಈಗ ಒಂದು 10 ವರ್ಷದಿಂದ ಅಲರ್ಜಿ ಇದ್ರೆ ಇವತ್ತು ನಾನು ಕೊಟ್ಟು ಇವತ್ತೇ ಕಮ್ಮಿ ಆಗ್ಬೇಕಂದ್ರೆ ಆಗ್ತದ? ಚಾನ್ಸಸ್ ಕಮ್ಮಿ. ಸೊ ಅದು ತನ್ನಷ್ಟಕ್ಕೆ ಅದ್ರ ಪ್ರಕಾರ ಹೇಗೆ, ಇಂಥ ಇದರಲ್ಲಿ ನಾವು ಕೊಡೋದು ಮಾತ್ರ ಬಾಡಿ ಇಮ್ಯುನಿಟಿ ಜಾಸ್ತಿ ಮಾಡ್ತದೆ. ಸೊ ನಾವು ಡೈರೆಕ್ಟ್ ನಿಮ್ಗೆ ಕಫಕ್ಕೆ ಅಂತ ಕೊಡೋದಲ್ಲ, ನಮ್ಮ ಬಾಡಿ ಆ ಇಮ್ಯುನಿಟಿ ಜಾಸ್ತಿ ಮಾಡಿಕೊಂಡು ನಮ್ಮ ಬಾಡಿನೇ ಅದನ್ನ ಫೈಟ್ ಮಾಡುವ ಹಾಗೆ ಶಕ್ತಿ ಜಾಸ್ತಿ ಮಾಡಿಸ್ತೇವೆ, ಅದಕ್ಕೆ ಸ್ವಲ್ಪ ಟೈಮ್ ಹೋಗುತ್ತೆ.
1: ಈಗ ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಹಾಗೇನಾದ್ರೂ ಇದೆಯಾ?
0: ಒಳ್ಳೆ ಕ್ವಶನ್. ಯಾವ ಯೂಶುವಲಿ ಬರ್ತಾರೆ ಎಲ್ಲರೂ ಫಸ್ಟ್ ಕ್ವಶನ್ ಕೇಳೋದೆ ಇದರಲ್ಲಿ ಸೈಡ್ ಎಫೆಕ್ಟ್
1: ಇದೆಯಾ ಅಂತ.
0: ಸೈಡ್ ಎಫೆಕ್ಟ್ಸ್ ಇಲ್ಲ, ಯಾಕಂದ್ರೆ ನಾವು ಕೊಡೋದು ತುಂಬಾ ಚಿಕ್ಕ ಪ್ರಮಾಣ. ಎಷ್ಟು ಪ್ರಮಾಣ ಅಂತ ಹೇಳಿದ್ರೆ ನಾವು ಅದು ಕಾಣಿಸೋದು ಇಲ್ಲ ನಿಮ್ಗೆ, ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ಲಿಕ್ಕೆ ಹೋದ್ರೂ ಕಾಣುದಿಲ್ಲ. ಈಗ ಒಂದು ಹೊಸ ಟೆಕ್ನಾಲಜಿ ಬಂದಿತ್ತು, ನ್ಯಾನೋ ಟೆಕ್ನಾಲಜಿ ಅಂತ. ಅದರಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ. ನಮ್ದು ಒಬ್ರು ಮುಂಬೈಯಲ್ಲಿ ಜಯೇಶ್ ಬೆಳ್ಳಾರೆ ಅಂತ ಹೇಳಿ IIT ಮುಂಬೈದವರು, ಅವರೊಂದು ನ್ಯಾನೋ ಟೆಕ್ನಾಲಜಿ ಮತ್ತೆ ಹೋಮಿಯೋಪತಿ ಮೇಲೆ ರಿಸರ್ಚ್ ಮಾಡ್ತಾ ಇದ್ದಾರೆ. ಅದು ಏನಂದ್ರೆ ಎಷ್ಟು ಚಿಕ್ಕ ಪ್ರಮಾಣದಲ್ಲಿ ಸಿಗ್ಬೋದು ಅಂತ ನೋಡುವಾಗ ನ್ಯಾನೋ ಪಾರ್ಟಿಕಲ್ಸ್ ಮೆಡಿಸಿನ್ ಕಾಣಿಸ್ತದೆ ಅಂತೇಳಿ ಒಂದು ಪ್ರೂವಿಂಗ್ ಸ್ಟಾರ್ಟ್. ಅಂದ್ರೆ ಅದು ಇನ್ನು ರಿಸರ್ಚ್ ಇದ್ರಲ್ಲಿ ಇದೆ, ಸ್ಟೇಜ್ ಅಲ್ಲಿ ಇದೆ, ಬಟ್ ಅಷ್ಟು ಲೆವೆಲ್ ಅಲ್ಲಿ ಇದೆ ಅಂತೇಳಿ. ಸೊ ಅಷ್ಟು ಚಿಕ್ಕ ಪ್ರಮಾಣದಲ್ಲಿ ಇರುವಾಗ ಕ್ವಾಂಟಿಟಿ ಜಾಸ್ತಿ ಇಲ್ಲದೆ ಇರುವಾಗ ಸೈಡ್ ಎಫೆಕ್ಟ್ಸ್ ಕಮ್ಮಿ ಬರ್ತದೆ. ಬಟ್ ನಿಮ್ಗೆ ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೇವೆ, ಅಂದ್ರೆ ಒಂದು ಮನುಷ್ಯನಿಗೆ ಒಂದು ಮೆಡಿಸಿನ್ ಆಗ್ತದೆ ಅಂದ್ರೆ ಅದೇ ಮೆಡಿಸಿನ್ ನಾನು ಬೇರೆಯವರಿಗೆ ಕೊಡ್ಲಿಕ್ಕೆ ಆಗುದಿಲ್ಲ. ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಅಂದ್ರೆ ನೀವು ಬೇರೆ ನಾನು ಬೇರೆ, ನಿಮ್ಗೆ ಇಂಟ್ರೆಸ್ಟ್ ಇರೋದು ಬೇರೆ ಇರ್ತದೆ, ನೀವು ಊಟ ಮಾಡೋದು ಬೇರೆ, ನಾನು ಊಟ ಮಾಡೋದು ಬೇರೆ. ಹಾಗೆ ಒಬ್ಬರವರನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡಿ ಅದನ್ನು ಮೆಡಿಸಿನ್ ಕೊಡುವಾಗ ನಿಮ್ಗೆ ಬರೀ ನಾನು ಹಾಗೆ ನಿಮ್ಗೆ ಈ ಕೆಮ್ಮು ಬರ್ತಿದೆ ನಾನು ಕೆಮ್ಮಿಗೆ ಕೊಡ್ತೇನೆ ಹಾಗಲ್ಲ, ನಾನು ನಿಮ್ಗೆ ವಿಚಾರಿಸ್ತೇನೆ ನಿಮ್ಗೆ ಕೆಮ್ಮಿದ್ಯಾ, ತಲೆನೋವು ಇದೆಯಾ, ನಿಮ್ಗೆ ಊಟ ಸರಿ ಹೋಗ್ತದ, ಎಲ್ಲ ಡೀಟೇಲ್ ಆಗಿ ಕೇಳಿಕೊಂಡು ನಿಮ್ಗೆ ಯಾವ್ದಿಷ್ಟ, ನಿಮ್ಗೆ ಯಾವ ತರ ಕೆಮ್ಮು ಬರ್ತದೆ, ಎಲ್ಲ ಡೀಟೇಲ್ಸ್ ನೋಡಿಕೊಂಡು ಯಾವ ಟೈಮಲ್ಲಿ ಜಾಸ್ತಿ ಆಗ್ತದೆ, ಯಾವ ಟೈಮಲ್ಲಿ ಕೆಮ್ಮು ಕಮ್ಮಿ ಇರ್ತದೆ, ಸೊ ಚಿಕ್ಕ ಚಿಕ್ಕ ಮೈನ್ಯೂಟ್ ಡೀಟೇಲ್ಸ್ ಎಲ್ಲ ಕೇಳಿರ್ತವೆ. ಸೊ ಅದನ್ನ ನೋಡಿ ನಾವು ಮೆಡಿಸಿನ್ ಕೊಡೋದು. ಸೊ ಆ ಟೈಮಲ್ಲಿ ಕೊಡುವಾಗ ಚಿಕ್ಕ ಪ್ರಮಾಣದಲ್ಲಿ ಇರುವಾಗ ಸೈಡ್ ಎಫೆಕ್ಟ್ಸ್ ಕಮ್ಮಿ. ಬಟ್ ಈಗ ಎಂತ ಮಾಡ್ತಾ ಇದ್ದಾರೆ ಕೆಲವರು, ತಮ್ಮಷ್ಟಕ್ಕೆ ತಾವು ಗೂಗಲ್ ಸರ್ಚ್ ಮಾಡಿದ್ವಿ, ಇಂಟರ್ನೆಟ್ ಸರ್ಚ್ ಮಾಡಿದ್ವಿ ಅಂಥೇಳಿ ಸೆಲ್ಫ್ ಮೆಡಿಕೇಶನ್ ಮಾಡ್ತಾರೆ. ಅಂಥದ್ದು ರಿಸ್ಕ್ ಇರ್ತದೆ, ಯಾಕಂದರೆ ಅವರಿಗೆ ಗೂಗಲಲ್ಲಿ ಕೆಲವೊಮ್ಮೆ ಕ್ವಶನ್ ಕೇಳಿರ್ತೇವೆ, ಚಿಕ್ಕ ಒಂದು ಹೆಡ್ ಏಕ್ ಇರ್ತದೆ ಅಂದರೆ ತಲೆನೋವು, ಒಂದು ಚಿಕ್ಕ ತಲೆನೋವಿಗೆ ಗೂಗಲ್ ನಿಮಗೆ ಎಲ್ಲ ಟೈಪ್ ಹೇಳ್ತದೆ, ಲಾಸ್ಟ್ಗೆ ಕ್ಯಾನ್ಸರ್ ತನಕನೂ ಹೇಳ್ತದೆ. ಕೆಲವರು ಡೈರೆಕ್ಟ್ ರಿಪೋರ್ಟ್ ತಗೊಂಡು ನನಗೆ ಕ್ಯಾನ್ಸರ್ ಆಗಿದೆ ಡಾಕ್ಟರ್ ಅಂತ ಹೇಳಿ ಬಂದಿದ್ದು ಇದೆ. ಎಂತ ಯಾರು ಹೇಳಿದ್ದು ನಿಮಗೆ ಅಂದರೆ, ಇಲ್ಲ ನನಗೆ ಹೀಗೀಗೆಲ್ಲ ಸಿಂಪ್ಟಮ್ಸ್ ಆಗ್ತಾ ಉಂಟು, ಹೀಗೀಗ ಆಗ್ತಾ ಉಂಟು. ಯಾರು ಹೇಳಿದ್ದು ನಿಮಗೆ? ಟೆಸ್ಟ್ ಮಾಡಿಸಿದ್ದೀರಾ, ರಿಪೋರ್ಟ್ ಮಾಡಿಸಿದ್ದೀರಾ? ಇಲ್ಲ. ಮತ್ತೆ ಯಾರು ಹೇಳಿದ್ದು? ಇಲ್ಲ, ನಾನು ಹೀಗೆ ಸರ್ಚ್ ಮಾಡುವಾಗ ಹೀಗೆ ಬಂತು, ಮತ್ತೆ ಅದೇ ನನಗೆ ಈ ಮೆಡಿಸಿನ್ ತಗೊಳ್ಳಿಕ್ಕೆ ಹೇಳಿತ್ತು, ನಾನು ಅದನ್ನ ತಗೊಂಡಿದ್ದೇನೆ ಅಂತ ಹೇಳಿ ಕೂಡ ಬರ್ತಾರೆ. ಸೊ ಅಂಥವರಿಗೆ ರಿಸ್ಕ್, ಯಾಕಂದ್ರೆ ಆ ಮೆಡಿಸಿನ್ ನಾವು ಸ್ಟಡಿ ಮಾಡಿ ಕೊಟ್ಟಿದ್ದಲ್ಲ. ಸೊ ನಮ್ಗೆ ಅವ್ರು ಹೇಗಿದ್ದಾರೆ, ಏನಿದೆ ಅಂತ ಗೊತ್ತಿರುದಿಲ್ಲ. ಸುಮ್ಮನೆ ನಾವು ಇಂಟರ್ನೆಟ್ ಅನ್ನ ನೋಡಿಕೊಂಡು ಯಾರೋ
1: ಹೇಳ್ತಾರೆ,
0: ಸತ್ಯ ಇರುವುದಿಲ್ಲ, ಅದನ್ನ ತಗೊಳ್ಲಿಕ್ಕೆ ಆಗುದಿಲ್ಲ.
1: ಈಗ ಹೋಮಿಯೋಪತಿ ಔಷಧಿ ಇದೆಯಲ್ಲ, ಇದು ಈ ಮೆಡಿಕಲ್ ಶಾಪ್ ಅಲ್ಲೆಲ್ಲ ಸಿಗಲ್ವಾ?
0: ಹೋಮಿಯೋಪತಿ ಫಾರ್ಮಸಿ ಅಂತ ಸಪ್ರೇಟ್

0: ಇದೆ.
1: ಇಲ್ಲಿ ಇದೆಯಾ
0: ಹಾಂ, ಮಂಗಳೂರಲ್ಲಿ
1: ಮಂಗಳೂರಲ್ಲಿ
0: ತುಂಬ ಇದೆ. ಫಾದರ್ ಮುಲ್ಲರ್ಸ್ದವ್ರದ್ದು ಇದೆ, ಸೇಂಟ್ ಜಾರ್ಜ್ ಅಂತ ಒಬ್ರದ್ದು ಇದೆ, ಅವರು ಫಾರ್ಮಸಿ ಅಂತ ಸಪ್ರೇಟ್ ಇಟ್ಟಿದ್ದಾರೆ, ಅಲ್ಲಿ ನಿಮಗೆ ಸಿಗ್ತದೆ ಮೆಡಿಸಿನ್ಸ್.
1: ಆದರೆ ನೀವು ಬರೆದು ಕೊಡಬೇಕು ಅವರಿಗೆ.
0: ಬರೆದು ಕೊಡ್ತೇವೆ, ಮತ್ತು ಅದು ಶ್ಯಾಂಪು ಮತ್ತು ಇದು ಕ್ರೀಮ್ಸ್ ಅದೆಲ್ಲ ಇರ್ತದಲ್ಲ, ಅದು ನೀವು ಡೈರೆಕ್ಟ್ ಹೋಗಿ ತೊಗೊಳ್ಳಿಕ್ಕಾಗ್ತದೆ. ಬಟ್ ಯೂಶ್ವಲಿ ಮೆಡಿಸಿನ್ಸನ್ನು ವಿತ್ ಪ್ರಿಸ್ಕ್ರಿಪ್ಷನ್ ತೊಗೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಹೀಗೆ ಸೈಡ್ ಎಫೆಕ್ಟ್ಸ್ ಬರೋ ಚಾನ್ಸಸ್ ಇರ್ತದೆ.
1: ಡಾಕ್ಟರ್, ಈಗ ಈ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮ ಕೇಳುಗರಿಗೆ ನೀವೀಗ ಹೇಳಬೇಕು, ನಿಮ್ಮ ಪ್ರಕಾರ ನಾವು ಹೋಮಿಯೋಪತಿಯನ್ನು ಯಾಕೆ ಬಳಸಬೇಕು?
0: ಹೋಮಿಯೋಪತಿ ನೋಡಿ, ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಹೇಳ್ತೇವೆ. ಹೋಲಿಸ್ಟಿಕ್ ಅಂದರೆ ಏನು? ನಿಮ್ಮನ್ನು ನಾವು ಒಂದು ಇಂಡಿವಿಜುವಲ್ ಆಗಿ ನೋಡ್ತೇವೆ, ಟೋಟಲ್ ಎಲ್ಲ ನಿಮ್ಮದು ಯಾವ್ದು ಇಷ್ಟ ಯಾವ್ದು ಕಷ್ಟ, ಊಟದಿಂದ ಹಿಡಿದು ನಿಮಗೆ ಯಾವ ಕ್ಲೈಮೇಟ್ ಆಗ್ತದೆ, ಚಳಿ ಆಗ್ತದ ಸೆಕೆ ಆಗ್ತದ, ನೀವು ಏನು ಊಟ ಮಾಡ್ತೀರಿ, ನಿದ್ದೆ ಹೇಗೆ ಮಾಡ್ತೀರಿ ಅಂತ ಎಲ್ಲ ಸೂಕ್ಷ್ಮ ಡೀಟೇಲ್ಸ್ ತಗೊಂಡು ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋದು. ಮತ್ತು ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಹಾಗೆ ಮೆಡಿಸಿನ್ ಕೂಡ ಎಲ್ಲ ಇದಕ್ಕೆ ಬೇರೆ ಬೇರೆ. ಬಟ್ ಕೆಲವೊಂದು ಒಂದೇ ಮೆಡಿಸಿನ್

0: ಚಳಿ ಆಗ್ತದ, ಸೆಕೆ ಆಗ್ತದ, ನೀವು ಏನು ಊಟ ಮಾಡ್ತೀರಿ, ನಿದ್ದೆ ಹೇಗೆ ಮಾಡ್ತೀರಿ ಅಂತ ಎಲ್ಲ ಸೂಕ್ಷ್ಮ ಡೀಟೇಲ್ಸ್ ತಗೊಂಡು ನಾವು ಅದನ್ನು ಟ್ರೀಟ್ಮೆಂಟ್ ಮಾಡೋದು. ಮತ್ತು ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಹಾಗೆ ಮೆಡಿಸಿನ್ ಕೂಡ ಎಲ್ಲ ಇದಕ್ಕೆ ಬೇರೆ ಬೇರೆ. ಬಟ್ ಕೆಲವೊಂದು ಒಂದೇ ಮೆಡಿಸಿನ್ ಎಲ್ಲ ಕಂಡೀಷನ್ಸಿಗೂ ಕೊಡುವಂಥದ್ದು ಇದೆ ನಮ್ಮದು. ಅಂದರೆ ಅವರಿಗೆ ಸೂಟ್ ಆಗ್ತದೆ ಅಂತ ಹೇಳಿದರೆ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಕಾಯಿಲೆಗೆ ಅದು ಒಂದೇ ಮೆಡಿಸಿನ್ ಬರ್ತದೆ. ಸೊ ಹಾಗೆ ಚಿಕ್ಕ ಪ್ರಮಾಣದಲ್ಲಿ ಸೈಡ್ ಇಫೆಕ್ಟ್ಸ್ ಕಮ್ಮಿ ಇರೋದು ಮೆಡಿಸಿನ್ಸ್. ಮತ್ತು ನಿಮಗೆ ಮೇನ್ ಏನಂದರೆ ಇಮ್ಯುನಿಟಿ ಬೂಸ್ಟ್ ಮಾಡಲಿಕ್ಕೆ. ಫ್ಯಾಮಿಲಿಗೆ ಗೊತ್ತಿರ್ತದೆ ಹಿಸ್ಟ್ರಿ ಇದೆ, ಅಲರ್ಜಿದ ಹಿಸ್ಟ್ರಿ ಇದೆ, ತಂದೆ ತಾಯಿಗಿದೆ. ಸೊ ಇವನಿಗೂ ಜಸ್ಟ್ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳುವಾಗ ಇಮ್ಯುನಿಟಿ ಬೂಸ್ಟ್ ಮಾಡುವಂಥದ್ದು ಮೆಡಿಸಿನ್ಸ್ ಕೊಡ್ತೇವೆ. ಇದ್ರ ಟೈಮಲ್ಲಿ ನೋಡಿರ್ಬೋದು, ಕೊರೋನಾ ಟೈಮಲ್ಲಾಗಲಿ, ನಮ್ಮದು ಗೌರ್ಮೆಂಟಿಂದ ಆರ್ಸಾಲ್ಬ್ ಅಂತ ಒಂದು ಮೆಡಿಸಿನ್ಸನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಾವು IHMAದವರು ಕೂಡ ಹೋಗಿ ಪೊಲೀಸ್ ಅವರಿಗೆ ಸೆಕ್ಯೂರಿಟಿದವರಿಗೆಲ್ಲ ನಾವು ಗ್ರೂಪಲ್ಲಿ ಹೋಗಿ ಅದು ಕೊಡ್ತಾ ಇದ್ವಿ. ಯಾಕಂದರೆ ಅವ್ರು ಮ್ಯಾಕ್ಸಿಮಮ್ ಇಮ್ಯುನಿಟಿಗೆ ಜಾಸ್ತಿ ಆಗಲಿ, ಅವರಿಗೆ ಅದು ಬರಬಾರ್ದು ಅಂತ ನಾವು ಒಂದು ಸ್ಟಡಿ ಕೂಡ ಮಾಡಿದ್ದಾರೆ. ಸೊ ಅದರಲ್ಲಿ ಯಾರ್ಯಾರು ತೊಗೊಂಡಿದ್ರು ಅವರಿಗೆ ಆಲ್ಮೋಸ್ಟ್ 90% ಅವರಿಗೆ ಕೊರೋನಾ ಬರಲಿಲ್ಲ. ಬಂದರೂ ಒಂದು ಚಿಕ್ಕ ಪ್ರಮಾಣದಲ್ಲಿ ಬಂತು, ಹಾಸ್ಪಿಟಲ್ ಅಡ್ಮಿಷನ್ ಏನು ಬೇಕಾಗಲಿಲ್ಲ, ಅದರಲ್ಲಿ ಗುಣ ಆಗಿ ಹೋಗಿದೆ. ಸೊ ಇಮ್ಯುನಿಟಿ ಅಷ್ಟು ಬಿಲ್ಡಪ್ ಆಗ್ತದೆ. ಇಮ್ಯುನಿಟಿ ಬಿಲ್ಡಪ್ ಆಗುವಾಗ ನಮಗೆ ಅದು ಸಣ್ಣ ಪುಟ್ಟ ಶೀತ ಜ್ವರ ಅಂಥದ್ದೆಲ್ಲ ತಡೆಗಟ್ತದೆ. ಸೊ ಹಾಗೆ ಇದು ಟೋಟಲ್ ಓವರ್ಆಲ್ ವೆಲ್ ಬೀಯಿಂಗ್ ಅಂತ ಹೇಳ್ತೇವೆ. ಅಂದರೆ ಇನ್ ಜನರಲ್ ನಿಮ್ಮದು ಹೆಲ್ತನ್ನು ಇಂಪ್ರೂವ್ ಮಾಡಲಿಕ್ಕೆ, ಕ್ರಾನಿಕ್ ಕಂಡೀಷನ್ಸನ್ನು ಕಮ್ಮಿ ಮಾಡಲಿಕ್ಕೆ ನಮಗೆ ಹೋಮಿಯೋಪತಿ ಒಳ್ಳೆಯದಾಗ್ತದೆ. ಮತ್ತು ಕ್ರಾನಿಕ್ ಕಂಡೀಷನ್ಸ್ ನಾವು ಹೋಗ್ತಾ ಹೋಗ್ತಾ ಮೆಡಿಸಿನ್ ಕ್ವಾಂಟಿಟಿ ಜಾಸ್ತಿ ಆಗ್ತಾ ಹೋಗ್ತದೆ. ಬೇರೆ ಯಾವುದೇ ನೋಡ್ಲಿಕ್ಕೆ ಹೋದರೆ ನಿಮಗೆ ಇದರಲ್ಲಿ ಹಾಗಲ್ಲ, ನಿಮ್ಮದು ಮೆಡಿಸಿನ್ ಕ್ವಾಂಟಿಟಿ ಕಮ್ಮಿ ಮಾಡ್ತಾ ಹೋಗ್ತೇವೆ. ಯಾಕಂದರೆ ನಿಮಗೆ ಸ್ಲೋಲಿ ಸ್ಲೋಲಿ ಇಮ್ಯುನಿಟಿ ಬಿಲ್ಡಪ್ ಆಗ್ತಾ ಅವ್ರದ್ದು ಫೈಟಿಂಗ್ ಶಕ್ತಿ ಜಾಸ್ತಿ ಆಗ್ತದೆ, ದೇಹ ತನ್ನಷ್ಟಕ್ಕೆ ಫೈಟ್ ಮಾಡಲಿಕ್ಕೆ ರೆಡಿ ಆಗ್ತದೆ. ಸೊ ಆ ಟೈಮಲ್ಲಿ ಬಾಡಿನೇ ಸೆಲ್ಫ್ ಪ್ರೊಟೆಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುವಾಗ ನಮ್ಮದು ಮೆಡಿಸಿನ್ ಕ್ವಾಂಟಿಟಿ ಕಮ್ಮಿ ಆಗ್ತಾ ಬರ್ತದೆ. ಸೊ ಇನ್ ಲಾಂಗ್ ರನ್ ಹೋಮಿಯೋಪತಿ ನಿಮಗೆ ಒಳ್ಳೆ ಎಫೆಕ್ಟ್ ಕೊಡ್ತದೆ.
1: ಅದು ಬಳಸಿದ ನಂತರ ಗೊತ್ತಾಗ್ತದೆ ಅಲ್ಲ, ಹೇಳೋದಕ್ಕಿಂತ
0: ನೀವು ಯೂಸ್ ಮಾಡಿ.
1: ಹೌದು. ಈಗ ನೀವು ಹೋಮಿಯೋಪತಿಯನ್ನು ಯಾಕೆ ಆಯ್ಕೆ ಮಾಡಿದ್ದು?
0: ನಾವು ಅಂತ ಹೇಳಿದರೆ ಫಸ್ಟ್ ನನಗೆ ಬೇರೆ ಯಾವುದು ಮೆಡಿಸಿನ್ಸ್ ಆಗುದಿಲ್ಲ, ಅಲರ್ಜಿ ಇದೆ. ಸೊ ಚಿಕ್ಕದಿರುವಾಗಿಂದ ನನಗೆ ಅಲರ್ಜಿ ಸಂಬಂಧ ನನಗೆ ಹೋಮಿಯೋಪತಿ ಸ್ಟಾರ್ಟ್ ಮಾಡಿದ್ರು.
1: ಅದನ್ನ ಬಳಸ್ತಾ ಇದ್ರಿ?
0: ನಾನು ಚಿಕ್ಕದಿರುವಾಗ ಅಂತ ಹೇಳಿದ್ರೆ ಒಂದ್ 2-3 ವರ್ಷದೊಳಗೆ. ಸೊ ಆ ಟೈಮಲ್ಲಿ ಯಾವುದೋ ಒಂದು ಮೆಡಿಸಿನ್ ಕೊಟ್ಟು ಫುಲ್ ರಿಯಾಕ್ಷನ್ ಆಗಿ ಎಲ್ಲ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ತಂದೆ ತಾಯಿ ಹೋಮಿಯೋಪತಿ ಕೊಟ್ರು. ಬಟ್ ನಮ್ಮ ಫ್ಯಾಮಿಲಿಯಲ್ಲಿ ಹೋಮಿಯೋಪತಿ ಮೊದಲಿಂದ ಯೂಸ್ ಮಾಡ್ತಾ, ಅಂದರೆ ನಮ್ಮ ಚಿಕ್ಕಮ್ಮ ಆಗಲಿ, ನಮ್ಮ ದೊಡ್ಡಮ್ಮ, ಮತ್ತು ನಮ್ಮ ಅಜ್ಜ ಅಂದರೆ ಕಸಿನ್ ನಮ್ಮ ಅಮ್ಮನ ಸೈಡಿಂದಲ್ಲಿ, ಅವರೆಲ್ಲ ಹೋಮಿಯೋಪತಿ ಮೊದಲಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಗೋವಾದಲ್ಲಿ ಎಲ್ಲ ಇದ್ದಾರೆ. ಸೊ ಅವ್ರಿಗೆಲ್ಲ ನೋಡಿ ಅವ್ರಿಗೆ ಗೊತ್ತಿದೆ ಹೋಮಿಯೋಪತಿ ಅಂದರೆ ಹೇಗೆ ಅಂತ. ಸೊ ಅದು ರೆಗ್ಯುಲರ್ ಯಾವುದ್ಯಾವ್ದು ಕೊಡ್ತಾರೆ ಅಂತ ಹೇಳಿ ಕೊಡುವಾಗ ಕೊಟ್ಟಿದ್ದಾರೆ. ಬಟ್ ಅದು ರಿಯಾಕ್ಷನ್ ಆಗಿದ್ದರಿಂದ ಅದನ್ನು ಸ್ಟಾಪ್ ಮಾಡಿ ಬರೀ ಚಿಕ್ಕದ್ರಿಂದ ಇಲ್ಲಿ ತನಕ ನಾನು ಹೋಮಿಯೋಪತಿಯಲ್ಲೇ ಇದ್ದೇನೆ.
1: ಬೇರೆ ಮೆಡಿಸಿನೇ ತಗೊಳ್ಳಿಲ್ಲ ನೀವು?
0: ಅದು ಯಾವುದಕ್ಕಂದ್ರೆ ಈಗ ಡೆಲಿವರಿ ಟೈಮಲ್ಲಾಗಲಿ ಆ ಟೈಮಲ್ಲಿ ತಗೊಳ್ಳೇಬೇಕಾಗ್ತದೆ, ಯಾಕಂದರೆ ಅದು ಎಮರ್ಜೆನ್ಸಿ ಇರ್ತದೆ. ಸೊ ಅಂಥ ಕಂಡೀಷನ್ನಲ್ಲಿ ತಗೊಂಡಿದ್ದೇನೆ, ತಗೊಳ್ಳೇ ಇಲ್ಲ ಅಂತಲ್ಲ. ಬಟ್ ಅದನ್ನು ಆವಾಗ ನಮ್ಮದು ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ, ಅವರು ಇವಳಿಗೆ ಯಾವ ಯಾವ ಮೆಡಿಸಿನ್ಸ್ ಆಗೋದಿಲ್ಲ ಅಂತೆಲ್ಲ ಮೊದಲೇ ಲಿಸ್ಟ್ ಕೊಟ್ಟು ಇದಿಷ್ಟೇ ತಗೊಳ್ಳಿಕ್ಕೆ ಆಗ್ತದೆ ಅಂತೆಲ್ಲ ಹೇಳಿ ಅದನ್ನು ತಗೊಂಡಿದ್ದೇನೆ.
1: ಹಾಗೆ ನೀವು ಹೋಮಿಯೋಪತಿ ಡಾಕ್ಟರ್ ಆಗಬೇಕಂತೇಳಿ ನಿರ್ಧಾರ ಮಾಡಿದ್ದೆ?
0: ನಿರ್ಧಾರ ಮಾಡಿದ್ದೆ. ನನಗೆ ಅದೊಂದು ಮೊದಲಿಂದ ನಮ್ಮ ಫ್ಯಾಮಿಲಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಡೆಂಟಿಸ್ಟ್ ಹೋಮಿಯೋಪತಿ ಡಾಕ್ಟರ್ ಇರುವಾಗ ನನಗೆ ಅದೊಂದು ಆಸೆ ಇತ್ತು, ಡಾಕ್ಟರ್ ಆಯ ಆಗಬೇಕು ಅಂತ. ಮತ್ತೆ ನನಗೆ ಬೇರೆ ಸಿಸ್ಟಮ್ ಆಗೋದಿಲ್ಲ ಅಂದ್ರೆ ನಾನು ಬೇರೆಯವ್ರಿಗೆ ಕೊಟ್ಟು ಪ್ರಯೋಜನ ಇಲ್ಲ ಅಂತ ಹೇಳಿ ನಾನು ಹೋಮಿಯೋಪತಿಯನ್ನೇ ಆಯ್ಕೆ ಮಾಡಿದೆ.
1: ಸರಿ ಮೇಡಮ್, ನಿಮ್ಮ ಹತ್ರ ಮಾತಾಡಿ ಖುಷಿ ಆಯಿತು. ಹೋಮಿಯೋಪತಿ ಕುರಿತಾಗಿ ಬಹಳಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದ. ನನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಮತ್ತೆ ಕರೆದಿದ್ದಕ್ಕೆ ತುಂಬ ಧನ್ಯವಾದ. ಮತ್ತೆ ಹೋಮಿಯೋಪತಿ ಬಗ್ಗೆ ಜಾಸ್ತಿ ಅರಿಯಬೇಕು.
1: ಹೌದು,
0: ಹಾಗೆ ಹೀಗೆ ಕಾರ್ಯಕ್ರಮ ಎಲ್ಲ ಇದ್ರೆ ನಮಗೆ ಜಾಸ್ತಿ ಅವೇರ್ನೆಸ್ ಬರ್ತದೆ.
1: ಸರಿ ಮೇಡಮ್, ಧನ್ಯವಾದ.
0: ಧನ್ಯವಾದ. ಥ್ಯಾಂಕ್ ಯು.
2: ಇದುವರೆಗೆ ಹೋಮಿಯೋಪತಿ ವೈದ್ಯರಾಗಿರುವ ಡಾಕ್ಟರ್ ನಿವೇದಿತಾ ರೈ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ರಶ್ಮಿ ಜೆ ರೈ.

ವನಿತಾ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಮಂಗಳೂರು. ಈಗ ಸಮಯ 11:30. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಶ್ರೀಮತಿ ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ. ಪಕ್ಕಾವಾದ್ಯದಲ್ಲಿ ವಯಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂಆರ್ ಸಾಯಿನಾಥ್. ಮೊದಲಿಗೆ ಕೇಳಿ ನಿನ್ನೆ ಕೋರಿ, ಕನ್ನಡ ರಾಗದ ವರ್ಣ ಹಾಗೂ ಆದಿತಾಳದಲ್ಲಿ. ರಚನೆ ತಿರುವೆಟ್ರಿಯಾರ್ ತ್ಯಾಗಯ್ಯಾರ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಪೂರ್ಣಚಂದ್ರಿಕಾ ರಾಗ ರೂಪಕ ತಾಳದಲ್ಲಿ ನಾರಾಯಣ ನಮೋಸ್ತುತೆ. ರಚನೆ ಮೈಸೂರು ವಾಸುದೇವಾಚಾರ್.

ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಶ್ರೀಮತಿ ಸುಕನ್ಯಾ ಪ್ರಭಾಕರ್ ಅವರ ಹಾಡುಗಾರಿಕೆ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವಯಲಿನ್ ಟಿಜಿ ಗೋಪಾಲಕೃಷ್ಣನ್, ಮೃದಂಗ ಎಂಆರ್ ಸಾಯಿನಾಥ್.

ಆಕಾಶವಾಣಿ ಮಂಗಳೂರು, ಈಗ ಸಮಯ 12 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ರಾಜ್ಯದಲ್ಲಿ ಜೂನ್ ತಿಂಗಳಲ್ಲಿ ನಿರೀಕ್ಷಿತ ಮುಂಗಾರು ಮಳೆಯಾಗದ ಹಿನ್ನೆಲೆ ಮುಂಗಾರು ಬಿತ್ತನೆ ಕುಂಠಿತಗೊಂಡಿದೆ. ನಾಡಿನಾದ್ಯಂತ ಸೂಪರ್ ಎಲ್ನಿನೋ ಪ್ರಭಾವದಿಂದ ಬರದ ಛಾಯೆ ಆವರಿಸಿದೆ. ವಿಭಾಗವಾರು ಬರ ಪರಿಸ್ಥಿತಿ ಅವಲೋಕಿಸಲು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಗೆ ಆಗಮಿಸಿ ನಾಳೆ ವಿಶೇಷ ಸಭೆ ಆಯೋಜಿಸಲಿದ್ದಾರೆ ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ಸೂಪರ್ ಎಲ್ನಿನೋ ಹಿನ್ನೆಲೆ ರಾಜ್ಯದಲ್ಲಿ ಶೇಕಡ 35% ಮಳೆ ಕೊರತೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಸವಾಲನ್ನು ಸಮರ್ಥವಾಗಿ ಎದುರಿಸಲು ಕಲ್ಯಾಣ ಕರ್ನಾಟಕದ ಕಲಬುರಗಿಯಿಂದ ವಿಭಾಗವಾರು ಬರ ಸಮಸ್ಯೆ ಕುರಿತು ಮುಖ್ಯಮಂತ್ರಿಯವರು ಸಭೆ ನಡೆಸಲಿದ್ದಾರೆ ಎಂದರು. ಭದ್ರಾ ಜಲಾಶಯದಲ್ಲಿ ನೀರಿನ ಲಭ್ಯತೆಗೆ ಅನುಗುಣವಾಗಿ ಆಗಸ್ಟ್ ಅಂತ್ಯದ ವೇಳೆಗೆ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆಗೆ ಪ್ರಾಯೋಗಿಕವಾಗಿ ನೀರು ಹರಿಸಲಾಗುವುದು ಎಂದು ಜಲಸಂಪನ್ಮೂಲ ಖಾತೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ. ಚಿತ್ರದುರ್ಗ ಶಾಖಾ ಕಾಲುವೆಯ ಗೋನೂರು ಆಕ್ವಾಡಕ್ಟ್ ಕಾಮಗಾರಿ ಪರಿಶೀಲಿಸಿದ ಬಳಿಕ ಅವರು ಮಾತನಾಡಿದರು. ಭದ್ರಾ ಮೇಲ್ದಂಡೆ ಯೋಜನೆಯ ಎಲ್ಲ ಕಾಮಗಾರಿಗಳನ್ನು 2028ರೊಳಗೆ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯಾಗುತ್ತಿರುವ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಕೆಆರ್ಎಸ್ ಜಲಾಶಯದ ನೀರಿನ ಒಳಹರಿವಿನಲ್ಲಿ ಅಲ್ಪ ಚೇತರಿಕೆ ಕಂಡಿದೆ. 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು ನಿನ್ನೆಯಿಂದ 1095 ಕ್ಯೂಸೆಕ್ಗೆ ಏರಿಕೆಯಾಗಿದೆ. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆಯಂತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 9ನೇ ತಾರೀಕು ಬೆಳಗ್ಗೆ 8:30ರವರೆಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ ಇದ್ದು ಸಾರ್ವಜನಿಕರು ಮುನ್ನೆಚ್ಚರಿಕೆ ವಹಿಸುವಂತೆ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯ ಸೂಚಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ ಸುರಿಯುತ್ತಿರುವ ನಿರಂತರ ಮಳೆ ಹಿನ್ನೆಲೆ ಮೂಡಿಗೆರೆ ತಾಲೂಕಿನ ಎಲ್ಲ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಇಂದು ರಜೆ ಘೋಷಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯಿಂದಾಗಿ ಸಂಭವಿಸಿರುವ ಕೃಷಿ ಹಾನಿಯ ಕುರಿತಂತೆ ಆದಷ್ಟು ಶೀಘ್ರ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಸಚಿವ ಯುಟಿ ಖಾದರ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ವ್ಯಾಪ್ತಿಯಲ್ಲಿ 1300 ಕೆರೆಗಳಿವೆ. ಇವುಗಳಲ್ಲಿ ಸುಮಾರು 500 ಕೆರೆಗಳು ಒತ್ತುವರಿಯಾಗಿದ್ದು ಕೆರೆಗಳ ಸಂರಕ್ಷಣೆಗೆ ಸಂಬಂಧಪಟ್ಟ ಇಲಾಖೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಕಂತನಳ್ಳಿ ಪ್ರದೇಶದ 300 ಎಕರೆ ದಟ್ಟ ಅರಣ್ಯ ಭೂಮಿ ನಾಶ ತಡೆಯಲು ಅರಣ್ಯ ಇಲಾಖೆ ವಿಶೇಷ ಯೋಜನೆ ಜಾರಿಗೊಳಿಸಿ ದೇವರ ಕಾಡು ಎಂದು ಘೋಷಿಸುವಂತೆ ವೃಕ್ಷಲಕ್ಷ ಆಂದೋಲನ ಕರ್ನಾಟಕ ಅಧ್ಯಕ್ಷ ಅನಂತ ಹೆಗಡೆ ಅಶೀಸರ್ ತಾಲೂಕು ಅರಣ್ಯ ಇಲಾಖೆ ಅಧಿಕಾರಿ ಹಾಗೂ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದ ವೃಕ್ಷಲಕ್ಷ ಆಂದೋಲನದ ಸಂಚಾಲಕ ಶ್ರೀಪಾದ್ ಬಿಚ್ಚುಗತ್ತಿ.
1: ಸೊರಬ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾನ್ ಪ್ರದೇಶಗಳಿದ್ದು 114 ಕಾನ್ ಪ್ರದೇಶಗಳಲ್ಲಿ ಕೇವಲ 14 ಉಳಿದಿವೆ. ಅವುಗಳಿಗೂ ಲಗ್ಗೆ ಹಾಕಿದ್ದು ಬಯಲು ನಾಗಡೋ ಆಗುವಲ್ಲಿ ದಾಪುಗಾಲಿಡುತ್ತಿರೋದು ಖೇದಕರ ಸಂಗತಿ. ಅರಣ್ಯ ಕಂದಾಯ ವಾದ ವಿವಾದದಲ್ಲಿ ಅರಣ್ಯ ಸೊರಗ್ತಾ ಇದೆ. ಕೂಡಲೇ 2 ಇಲಾಖೆಗಳು ಜಂಟಿ ಕಾರ್ಯಾಚರಣೆ ಮೂಲಕ ಅರಣ್ಯ ಸಂರಕ್ಷಣೆಗೆ ಮುಂದಾಗಬೇಕು. ಉಳಿದಿರುವ ಅರಣ್ಯಕ್ಕೆ ಜೀವವೈದ್ಯ ತಾಣದ ಮಾನ್ಯತೆ ನೀಡಬೇಕು. ಚಂದ್ರಗುತ್ತಿ ಗಣಿಯಿಂದ ಶಿಲಾರಣ್ಯಕ್ಕೆ ಧಕ್ಕೆ ಆಗ್ತಿದೆ. ಗಣಿ ನಿರ್ಬಂಧಕ್ಕೆ ಇಲಾಖೆಗಳು ಮುಂದಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ಈ ಮೂಲಕ ಒತ್ತಾಯಿಸುತ್ತಿದ್ದೇವೆ.
2: ಸೊರಬ ತಾಲೂಕಿನಲ್ಲಿ 1000+ ಕೆರೆಗಳು, ರಾಜ್ಯದಲ್ಲಿ ಅತಿ ಹೆಚ್ಚು ಕೆರೆಗಳನ್ನು ಆಡುವಂತ, ಆದ್ರೆ ಮುಕ್ಕಾಲು ಭಾಗ ಕೆರೆಗಳು ಅತಿಕ್ರಮಿಸುತ್ತಾಗಿದೆ. ಕೂಡಲೇ ಒತ್ತುವರಿಯಾದ ಕೆರೆಯನ್ನು ಸಂರಕ್ಷಿಸಬೇಕು, ಕಾನರಣ್ಯ ಉಳಿಯಬೇಕು.
0: ಇಂದು ದೇಶದ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನಮಂತ್ರಿ ಡಾ ಬಾಬು ಜಗಜೀವನ್ ರಾಮ್ ಅವರ 40ನೇ ಪುಣ್ಯತಿಥಿ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಾಬು ಜಗಜೀವನ್ ರಾಮ್ ಅವರ ಸಾಮಾಜಿಕ ಕೊಡುಗೆಗಳನ್ನು ಸ್ಮರಿಸಿದ್ದು ಗೌರವ ನಮನ ಸಲ್ಲಿಸಿದ್ದಾರೆ. ಇಂದು ಬೆಳಗ್ಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಬಳಿ ಇರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಜಯ್ ಶೋಭಾರಾಣಿ ಸೇರಿದಂತೆ ಗಣ್ಯರು ಮಾಲಾರ್ಪಣೆ ಮಾಡಿ ಗೌರವ ನಮನ ಸಲ್ಲಿಸಿದರು.

0: ಇಂದು ಟಿಬೆಟಿಯನ್ ಬೌದ್ಧಗುರು 14ನೇ ದಲೈಲಾಮ ಅವರ ಜನ್ಮದಿನ. ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ದಲೈಲಾಮ ಅವರಿಗೆ ಗಣ್ಯರು 91ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ದೇಶದ ಏಕತೆ ಹಾಗೂ ರಾಷ್ಟೀಯ ಅಖಂಡತೆಯ ಹರಿಕಾರ ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಜಯಂತಿ ದಿನವಾದ ಇಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಶ್ಯಾಮಾಪ್ರಸಾದ್ ಮುಖರ್ಜಿ ಅವರ ಕೊಡುಗೆಗಳನ್ನು ಸ್ಮರಿಸಿ ಶ್ರದ್ಧಾಸುಮನ ಅರ್ಪಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ವನಿತಾ ವಿಹಾರ.
2: ನಮ್ಮೆಲ್ಲ ಗೆಳತಿಯರಿಗೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ಲಿಂಗರಾಜನಗರ ಜನಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.

0: ರತ್ನ ಏನ್ರಿ ಹಾರ್ ಜೋರ್ ನಡ್ದಾವಲ್ರಿ, ಕೆಲ್ಸ ಮುಗಿದೈತ್ರಿ?
1: ಬರ್ರಿ ಬರ್ರಿ, ಆಯ್ತ್ ಬರ್ರಿ. ಅಕ್ಕೂರವ್ರ ನಂದಾ ಉಮಾ, ಯಾಕೋ ನಮ್ದು ಮಂಡಳದಾಗ ಕಾರ್ಯಕ್ರಮಕ್ಕ ಪ್ರಾರ್ಥನೆ ಹಾಡ್ರಿ ಅಂತ ಹೇಳಿದ್ರಿ ನೋಡ್ರಿ, ಅದಕ್ಕ ಈ ಹಾಡು ಸಿಲೆಕ್ಟ್ ಮಾಡಿಕೊಂಡೆ. ನಾವ ಎಲ್ಲಾರು ಹೇಳೋದು, ಅದಕ್ಕ ಮೊದ್ಲ ಇದು ಹಾಡು ಹೇಳಿ ಆಮೇಲೆ ಮಾತಾಡೋಣಂತಲ್ಲ.

0: ಹಾಡು.
1: ಇದ ಹಾಡು ಇರ್ಲಿಲ್ರಿ ಅಕ್ಕೂರವ್ರ?
0: ಇಲ್ರಿ, ಗಣಪನ ಹಾಡು ಬಹಳ ಚಂದ ಐತ್ರಿ.
1: ಅಂದಂಗ ನಾ ಕೇಳುದು ಮರ್ತೆ ನೋಡ್ರಿ, ಯಾಕೋ ತಡ ಆತಲ್ಲ ಎಲ್ಲರೂ ಬರುವುದು.
2: ಹೌದ್ರಿ, ನಮ್ಮ ಮನೆಗೆ ನಮ್ಮ ಅಜ್ಜ ಅಜ್ಜಿ ಊರಿಂದ ಬಂದ್ರಿ. ಬಂದ್ ಕೂಡ್ಲೆ ಹಂಗ ಹೊರಗ್ ಬರುದು ಸರಿ ಕಾಣುದಿಲ್ಲ ಅಂತ ಅವ್ರ ಜೋಡಿ ಮಾತಾಡಿ ಕುಡಿಯಕ್ ಕಷಾಯ ಮಾಡ್ಕೊಟ್ಟು ಅವ್ರಿಗೆ ಹೇಳ್ ಬಂದೇನ್ ನೋಡ್ರಿ.
0: ಹೌದ್ರಿ ನಂದ, ಚಲೋ ಮಾಡಿದ್ರಿ ನೋಡ್ರಿ. ಹಿರಿಯರು ಅಂದ್ರ ಮನಿಗೆ ಕಳಸಿದ್ದಂಗ, ಅವ್ರಿದ್ರ ಮನಿಗೆ ಎಷ್ಟ್ ಖಳ ಇರ್ತೈತಿ, ಮತ್ತ ಮನಿ ತುಂಬಿದಂಗ ಅನಿಸ್ತೈತಿ ನೋಡ್ರಿ ಉಮಾ.
3: ಹೌದ್ರಿ ಹಿರಿಯರು.

0: ಇದ್ರೆ ಮನ್ಯಾಗ ಸಂಸ್ಕಾರ, ಸಂಸ್ಕೃತಿ, ಆಚಾರ ವಿಚಾರಗಳು ಇರ್ತಾವ ನೋಡ್ರಿ.
1: ಖರೇ ನೋಡ್ರಿ ನಂದ, ಅಗ್ರಿ ಬರೋಬ್ಬರಿ ಹೇಳಿದ್ರಿ ನೋಡ್ರಿ ನೀವು.
2: ಹೂನ್ರಿ, ನಾವು ಮನ್ಯಾಗ ಹಿರಿಯ ಹಾಕೊಟ್ಟ ದಾರಿಯೊಳಗ ನಡೆದ್ರ ನಮ್ಮ ಮಕ್ಕಳು, ಬಂದಂತ ನಮ್ಮ ಸೊಸೆಂದ್ರು, ಮುಂದಿನ ಪೀಳಿಗೆಯವರಾದ ಮೊಮ್ಮಕ್ಕಳು ಹಂಗ ನಡೀತಾರ ನೋಡ್ರಿ. ನಾವು ಮೊದಲ ಹಿರಿಯರಿಗೆ ಗೌರವ ಕೊಟ್ಟು ಅದಾರಿ ಮಕ್ಕಳಿಗೆ ತೋರಿಸಿದ್ರ ಅವರು ಹಂಗ ನಡ್ಕೊಂಡು ಸಂಸ್ಕಾರವಂತರಾಗಿ ಬೆಳೀತಾರ ನೋಡ್ರಿ.
3: ಅವರು ಸಾತ್ವಿಕ ಆಹಾರ, ನೈಸರ್ಗಿಕವಾಗಿ ಬೆಳೆದ ತಾಜಾ ತರಕಾರಿಗಳನ್ನ, ಹಣ್ಣು ಹಂಪಗಳನ್ನ ತಿಂತಾ ಇದ್ರಲ್ರಿ.
0: ಹೌದ್ರಿ, ಅದಕ್ಕ ಅವರು ಎಷ್ಟು ಗಟ್ಟಿಮುಟ್ಟಿ ಆಗಿದ್ರು ನೋಡ್ರಿ.
1: ಖರೆ ಅದ ನೋಡ್ರಿ ನಂದ ನೀವ್ ಹೇಳೋದು, ಅದ ಈಗಿನ ಕಾಲದ ಮಂದಿ ನೋಡ್ರಿ, 30 ವರ್ಷಕ್ಕಂದ್ರ 108 ಬ್ಯಾನಿ ಹುಟ್ಟಿರ್ತಾವ.
3: ಹೂನ್ರಿ ಪಾರತ್ನ, ಹಾಳು ಮೋಳು ಹೊರಗಿಂದು ರಸ್ತೆದ್ದು ತಿಂತಾವು, ಅದಕ್ಕೇನ್ ಸ್ವಚ್ಛತೆ ಇರುವುದಿಲ್ಲ ಏನಿಲ್ಲ, ಮತ್ ಬೆಂಗಳ ಬರದೇ ಏನಾಗ್ತೈತಿ.
2: ಅಲ್ರಿ, ಸಣ್ ಸಣ್ಣ ಹುಡುಗರು ಬರೇ ಮ್ಯಾಗಿ ಗೋಬಿ ಅಂತ ತಿಂತಾರ್ರಿ, ಅದೆಲ್ಲ ಮೈದಾದಾಗ ಮಾಡಿ ಕರ್ದಿಟ್ಟಿರ್ತಾರ ನೋಡ್ರಿ, ಹಂಗಾಗಿ ಅವು ಪಚನ ಆಗೋದಿಲ್ರಿ ಅಂತ ಹೇಳಿ ಹಗಲೆಲ್ಲ ಡಾಕ್ಟರ್ ಕಡೆ ಹೋಗೋದೇ ಹೋಗೋದ ನೋಡ್ರಿ.
3: ಹೌದ್ರಿ, ಡಾಕ್ಟರ್ ಹೇಳ್ತಾರ ನೋಡ್ರಿ, ಪೌಷ್ಟಿಕ ಆಹಾರ ಸೇವನೆ ಮಾಡ್ರಿ, ಹಸಿರು ತರಕಾರಿನ್ರಿ, ನೀರ್ ಹೆಚ್ಚ ಕುಡೀರಿ, ಹೊರಗಿನ ಆಹಾರ ತಿನ್ಬೇಡ್ರಿ ಅಂತೆಲ್ಲ ಹೇಳ್ತಾರ್ರಿ.
1: ಅಲ್ರಿ, ಈಗಿನ ಮಂದಿಗೆ ಡಾಕ್ಟರ್ ಹೇಳಿದ್ದ ಖರೆ ನೋಡ್ರಿ, ಅವ್ರದ್ದ ಕೇಳ್ತಾರ. ನಾವೇನಾರ ಹೇಳಕ್ ಹೋದ್ರ ಅಯ್ಯ ನಿಮ್ ಕಾಲ ಅಲ್ಲಿದ ಬರೇ ಬರೇದನ್ನ ತಿನ್ನಾಕ ಉಣ್ಣಾಕ ಅಂತಾರ. ನಮ್ ಹಿರಿಯರ್ ನೋಡ್ರಿ ಎಷ್ಟು ಪದ್ಧತಿ ಸೀರ ತಿನ್ನುದು ಉಣ್ಣುದು ಏನೇನ್ ಮಾಡ್ಬೇಕು ಯಾವಾಗ ಹೆಂಗ ಅಂತ ಎಷ್ಟು ಚಂದ ಹಾಕಿ ಕೊಟ್ಟಾರ.
2: ಅಲ್ಲ, ಹಬ್ಬ ಹುಣ್ಣಿಮೆಗಳು ಮಾಡೋದ ನೋಡ್ರಲ್ಲ, ಯಾವ ಹಬ್ಬಕ್ಕ ಏನ್ ಮಾಡೋದು ಅಂತ ನಿಮ ಹಾಕ್ಯಾರ. ಅವು ಎಷ್ಟ ಅರ್ಥಪೂರ್ಣ ಅದಾವ ಅಂದ್ರ, ಮಣ್ಣಿಗೆ ಗೌರವ ಕೊಡೋದಕ್ಕ ಗುಳ್ಳವ್ವ ನಾಗಪ್ಪ ಮಣ್ಣಿಲೆ ಮಾಡಿ ಪೂಜೆ ಮಾಡ್ತೀವಿ, ಮತ್ತ ನವರಾತ್ರಿಗೆ ಅದಾಮಿಗೆ ಬೀಜ ಹಾಕಿ ಸಸಿ ಬೆಳೆಸಿ ಹಬ್ಬ ಮಾಡ್ತೀವಿ, ಇನ್ನ ದೀಪಾವಳಿಗೆ ಮಣ್ಣಿನ ಪ್ರಂಟಿ ಮಾಡಿ ದೀಪ ಬೆಳಗ್ತೀವಿ, ಮತ್ತ ಸಗಣಿಲೆ ಪಾಂಡವ್ರನ್ನ ಸ್ಥಾಪನೆ ಮಾಡಿ ಪೂಜೆ ಮಾಡ್ತೀವಿ. ಎಷ್ಟು ಚಂದ ಪದ್ಧತಿಗಳು ನೋಡ್ರಿ ಅಲ್ಲೇನ್ರಿ ರತ್ನ ಇವೆಲ್ಲ.
0: ಹೌದ್ರಿ, ನೀವು ಹೇಳೋದು ಬರೋಬ್ಬರಿ ಐತಿ ನೋಡ್ರಿ, ಅದಕ್ಕ ಹಿರಿಯರು ಮನ್ಯಾಗ ಇರ್ಕೊಂಡೋದ್ರಿ.
3: ಅಲ್ರಿ ನಂದ, ಮೊದ್ಲು ರೊಕ್ಕ ರೂಪಾಯಿ ವಿಚಾರನು ಎಷ್ಟು ಸರಳ ಇತ್ರಿ, ಎಲ್ಲಾ ಮನಿ ಹಿರಿಯರ ನಡ್ಸ್ಕೊಂಡ್ ಹೋಗ್ತಿದ್ರು, ಯಾವ್ದು ಕಮ್ಮಿ ಆಗದಂಗ ರೊಕ್ಕದ ಸರಿಯಾದ ಉಪಯೋಗ ಮಾಡುದು, ಉಳಿತಾಯ ಮಾಡುದು ಮಾಡ್ತಿದ್ರು ನೋಡ್ರಿ.
2: ಹೌದ್ರಿ, ಅವಾಗ ಹೆಚ್ಚು ಸಾಲ ಸೋಲ ಮಾಡೋದ ಇರ್ತಿದ್ದಿಲ್ಲ, ಯಾವ ಕೆಲ್ಸಕ್ಕ ಯಾವ ಕಾರ್ಯಕ್ಕ ಎಷ್ಟ್ ಖರ್ಚು ಮಾಡ್ಬೇಕು ಅನ್ನೋದಂತ ಅವರು ಮೊದ್ಲ ಲೆಕ್ಕ ಹಾಕಿಡ್ತಿದ್ರು.
0: ಹಂಗರಿ, ಮಕ್ಕಳ ಶಿಕ್ಷಣಕ್ಕ, ಮಕ್ಕಳ ಮದುವಿಗೆ ಅಂತ ಬೇರೆನ ಹಣ ತಗತಿದ್ರು ನೋಡ್ರಿ.
1: ಮತ್ತವಾಗ ಎಂಟೆಂಟು ದಿನ ಎಲ್ಲಾ ಬದಿವಿ ಮುಂಜ್ವಿ ಎಲ್ಲಾ ಕಾರ್ಯಕ್ರಮ ನಡೀತಿದ್ದು ನೋಡ್ರಿ, ಮನಿ ತುಂಬಾ ಮಂದಿ ಇದ್ರು ಎಲ್ಲಾ ಎಷ್ಟು ಸ್ಥೀಲೆ ಸಂಪ್ರದಾಯಕ್ಕೆ ತಕ್ಕಂಗ ಪದ್ಧತಿ ಸೀರ್ ಮಾಡ್ತಿದ್ರು ಅಲ್ಲೇನ್ರಿ ಅಕ್ರವ್ರ.
2: ಹೌದಪ್ಪ, ನಾವ್ ಸಣ್ಣವ್ರಿದ್ದಾಗ ಮನ್ಯಾಗ ಏನಾರ ಕಾರ್ಯಗಳು ಹಬ್ಬ ಅಂದ್ರ ನಮ್ಮ ಅಜ್ಜ ಅಜ್ಜಿ ಎಷ್ಟು ಚಂದ ಎಲ್ಲಾರ್ಗು ತಿಳುವಳಿಕೆ ಹೇಳ್ತಿದ್ರು, ನಾವು ಏನ್ ಕೆಲ್ಸ ಮಾಡ್ಬೇಕಂತ ಹಂಚಿಕೊಡ್ತಿದ್ರು, ದೊಡ್ಡವರು ಅವ್ರ ಕೆಲ್ಸ ಮಾಡಿದ್ರ ನಾವು ರೇಷ್ಮಿ ಲಂಗ ಹಾಕೊಂಡ್ ಕೊಡುವಂತ ಖುಷಿಲೆ ನಮಗ್ ಕೊಟ್ಟ ಕೆಲ್ಸಾನ ಅಚ್ಚುಕಟ್ಟಾಗಿ ಮಾಡ್ತಿದ್ವಿ ನೋಡ್ರಿ.
1: ಮತ್ತ ಈಗ ನಾವು ದೊಡ್ಡವರಾಗೇವಿ, ನಮಗ ಅವ್ರ ಹೇಳಿಕೊಟ್ಟಿದ ಪದ್ಧತಿ ನೆನಪಿರ್ತಾವ, ಹಂಗ ನಾವು ಮಾಡಿ ನಮ್ ಮಕ್ಕಳಿಗೂ ಹೇಳಿಕೊಡ್ತೇವಿ. ಅಲ್ಲ, ಪೂಜಾ ಮಾಡೋ ಮುಂದ ಎಷ್ಟು ಚಂದ ದೇವರ ಹಾಡು ಹೇಳ್ರಿ ಅಂತ ಹೇಳಿಸ್ತಿದ್ರು, ನನಗ ಇನ್ನೂ ನೆನಪದಾವ ನೋಡ್ರಿ ಅವು. ಅವ್ರು ಕಲ್ಸಿ ದೇವಿ ಹಾಡು ನೆನಪೈತಿ, ಈಗ ಅದನ್ನ ನಾವ್ ಎಲ್ಲಾರು ಸೇರಿ ಹೇಳೋಣಲ್ಲ,
2: ದೇವಿ ಹಾಡು ಹೇಳೋಣಲ್ರಿ.

0: ಸಾಧಕ.
1: ನಮ್ಮ ಮನ್ಯಾಗ ನಮ್ಮ ಅತ್ತಿ ನಮ್ಮ ಮಾವ ನಮ್ಮ ಜೋಡಿ ಅದಾರಲ್ರಿ, ಅದಕ್ಕ ನಾನಂತೂ ಅವನ್ ಕೇಳೆ ಎಲ್ಲ ಪದ್ಧತಿ ಮಾಡ್ತೀನಿ ನೋಡ್ರಿ.
2: ನೀವು ಪುಣ್ಯವಂತರ್ರಿ, ಅತ್ತಿ ಮಾವ ಅದಾರಂತೀರಿ, ಅವರಿಂದ ಎಲ್ಲಾ ನೇಮ ಕೇಳಿ ಮಾಡ್ತೀರಿ. ನಾನು ಹಂಗ ನೋಡ್ರಿ, ನಮ್ಮ ಅತ್ತಿಯವರು ಹೇಳದಂಗನ ಮಾಡ್ತೀನ್ರಿ.
3: ಹೌದಪ್ಪ ನಂದ, ಕರೆ ಅದ ನೋಡ್ರಿ ನೀವ್ ಅನ್ನೋದು. ನನಗೂ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ಉಮಾ ಅವ್ರ ಮನೆಗೆ ಹೋಗ್ತೇನ್ರಿ. ಎಷ್ಟು ಪ್ರೀತಿಲಿ ಹಚ್ಕೊಂಡು ಮಾತಾಡ್ತಾರ, ಮತ್ತ ಅವ್ರ ಅತ್ತಿ ಮಾವ ಮಾಡೋದನ್ನ ಸರಳಾಗಿ ತಿಳಿಸ್ಕೊಡ್ತಾರ ನೋಡ್ರಿ.
4: ಇನ್ನೂ ಒಂದಂದ್ರ ಮನ್ಯಾಗ ಹಿರಿಯರು ಇದ್ರು ಅಂದ್ರ ಅವ್ರಿಗೆ ಸಣ್ಣ ಕಾಯಿಲೆಗಳಿಗೆ ಔಷಧಿ ಕಷಾಯ ಚೂರ್ಣದ ಮಾಹಿತಿ ಇರ್ತಾವ ನೋಡ್ರಿ. ಅದರಿಂದ ಡಾಕ್ಟರ್ ಕಡೆ ಹೋಗೋ ಮೊದ್ಲ ಸಣ್ಣ ಪ್ರಥಮ ಉಪಚಾರ ಮನೆಯೊಳಗನ ಮಾಡ್ಕೊಳ್ಬೇಕು ನಾವು.
2: ಮತ್ತ ಹಿರಿಯರಿಗೆ ಮಳೆ ಬಿಸಿಲು ಚಳಿಗಾಲ ತಕ್ಕಂತ ಆಹಾರ ಉಡುಗೆ ತೊಡುಗೆ ಮಾಹಿತಿ ಕೂಡ ಇರ್ತಾವ ನೋಡ್ರಿ, ಅದನ್ನ ನಮಗ ಹೇಳ್ಕೊಡ್ತಾರ್ರಿ.
1: ನನಗ ಮೊನ್ನೆ ಜ್ವರ ಬಂದಾಗ ನಮ್ಮ ಅತ್ತೆಯವರು ಎಷ್ಟು ಕಾಳಜಿ ಮಾಡಿದ್ರಿ, ನಾನು ಯಾವ ಕೆಲ್ಸನು ಮಾಡ್ದಂಗ ನೋಡ್ಕೊಂಡ್ರು ನೋಡ್ರಿ.
4: ನೋಡ್ರಿ ಹಿರಿಯರ್ ಮನ್ಯಾಗ ಇದ್ರಂದ್ರ ಹಿಂಗೆಲ್ಲ ನಮಗೂ ಬಹಳ ಹಚ್ಕೊಂಡು ಹೋಗ್ತಾರ ಅವ್ರು. ಇನ್ನೂ ಒಂದ್ ಮುಖ್ಯ ಹೇಳೇನ್ರಿ, ಅವ್ರಿಗೆ ಹೆಚ್ಚು ತಿಳುವಳಿಕೆ ಇರೋದ್ರಿಂದ ನಮ್ಮ ಮಕ್ಕಳಿಗೆ ವಿಜ್ಞಾನ ಲೆಕ್ಕ ಮಾಡೋದು ಮಗ್ಗಿ ಹೇಳ್ಕೊಡೋದು ಈ ಬರ್ಸೋದು ABCD ಬರ್ಸೋದು ಎಲ್ಲ ಮಾಡ್ತಾರ ನೋಡ್ರಿ ಅವರು.
3: ಹೌದ್ರಿ ರತ್ನ, ಅಲ್ದನ ಮಕ್ಕಳಿಗೆ ರಾಮಾಯಣ ಮಹಾಭಾರತದ ಕತೆಗಳನ್ನ ಹೇಳ್ತಾರ, ರಾಜಾ ರಾಣಿಯರ ಕತೆ ಹೇಳ್ತಾರ, ಭಾರತದ ವೀರ ಯೋಧರ ಕತೆಗಳನ್ನ ಮತ್ತ ವಿಜ್ಞಾನಿಗಳ ಸಾಧನೆಗಳನ್ನ ಕೂಡ ತಿಳಿಸ್ಕೊಡ್ತಾರ. ಒಳ್ಳೆ ನೀತಿ ಕತೆಗಳನ್ನ ಮಕ್ಕಳಿಗೆ ಹೇಳ್ಕೊಡ್ತಾರ ನೋಡ್ರಿ.
1: ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ಊರಿಂದ ಅಪ್ಪ ಅವ್ವ ಬಂದ್ರ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರುದಿಲ್ರಿ. ಅವ್ರ ಮಾತ್ ಮಾತ್ರ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ. ಬರೋಬ್ಬರಿ ಹೇಳಿದ್ರಿ ನೋಡ್ರಿ ಅಕ್ಕೂರ್ ಅವ್ರೆ. ನಮ್ಮ ಮನೆಗೆ ನಮ್ಮ ಅತ್ತಿ ಮಾವ ನಮ್ಮಪ್ಪ ಅಮ್ಮ ಊರಿಂದ ಬಂದ್ರೆ ನನಗ್ ಮಕ್ಕಳದು ಮೊಮ್ಮಕ್ಕಳದು ಚಿಂತೆನೆ ಇರೋದಿಲ್ರಿ. ಅವ್ರ ಮಾತ್ ಮಾತಾಡ್ತಾ ಎಲ್ಲರಿಗೂ ನೀತಿ ಪಾಠ ಹೇಳ್ಕೊಡ್ತಾರ್ರಿ.
4: ಹೌದ್ರಿ, ಹಂಗ ಹಿರಿಯರು ತಾವ್ ಸಂಜೆಗೆ ವಾಕಿಂಗ್ ಹೋಗು ಮುಂದ ಹುಡುಗರ್ನ ಕರ್ಕೊ ಹೋಗ್ತಾರ, ಗಾರ್ಡನ್ ದಾಗ ಆಟ ಆಡಿಸ್ಕೊಂಡ್ ಬರ್ತಾರ, ಸೂಟಿ ಇದ್ದಾಗ ಬೆಳಿಗ್ಗೆ ವಾಕಿಂಗ್ ಕರ್ಕೊಂಡು ಹೋಗಿ ವ್ಯಾಯಾಮ ಮಾಡಿಸ್ತಾರ.
2: ಹೌದ್ರಿ, ಇದರಿಂದ ಮಕ್ಕಳಿಗೆ ದೈಹಿಕವಾಗಿ ಬೇಕಾಗುವ ವ್ಯಾಯಾಮ ಕಲಿತು ಬಂದ್ರಿ. ಅವರು ಇಲ್ದಾಗ್ಲು ತಾವ ಹೋಗಿ ಮಾಡ್ತಾರ ನೋಡ್ರಿ.
1: ಅಲ್ರಿ ಅವ್ರ ಎಷ್ಟು ಚಂದ ಗುರುಗಳಿಗೆ ಗೌರವ ಕೊಡುದು, ತಮ್ಗಿಂತ ದೊಡ್ಡವ್ರ ಹೆಂಗ್ ಮಾತಾಡ್ಬೇಕು ಅಂತೆಲ್ಲ ಕಲಿಸ್ತಾರ ನೋಡ್ರಿ.
4: ಅದ್ರ ಜೊತೆಗೆ ಭಾವಗೀತೆ ದೇವರ ಹಾಡು ಜಾನಪದ

0: ಹಾಡುಗಳನ್ನ ಕೂಡ ಕಲಿಸ್ತಿದ್ರು ನೋಡ್ರಿ. ಅವರು ಹಾಡ್ತಿದ್ರ ನಮ್ ಕಲಿಸ್ತಿದ್ರು. ಹಂಗಾಗಿ ನಮ್ಮವ್ವ ಹಾಡು ಜಾನಪದದ ಸುಗ್ಗಿ ಹಾಡು ನನಗ ಬಹಳ ಇಷ್ಟ ಆಗಿತ್ತು ನೋಡ್ರಿ. ಅದನ್ನ ಈಗ ಹೇಳೋಣ್ ಬರಿಲ್ಲ.
1: ಏನ್ ಚಂದ ಬೆಳಿ ನಮ್ ಹೊಲ್ದಾಗ ಅಂತಲ್ರಿ.
0: ಹಾ ಅದರಿ. ಏನ ಚಂದ ಬೆಳಿ ನಮ್ಮ ಹೊಲ್ದಾಗ.
1: ಹೌದ್ ಹೌದಾ?

0: ಹಾಡು ಎಷ್ಟು ಚಂದ ಐತಿ ನೋಡ್ರಿ ರತ್ನ ಅವ್ರ, ಈ ಸುಗ್ಗಿ ಹಾಡು ಹೊಲದಾಗ ಹೋಗಿ ಕುಂತ ಬಂದಂಗ ಆತ್ ನೋಡ್ರಿ ನನಗಂತೂ.
1: ಹೌದ್ ಹೌದ್ರಿ, ಅಲ್ಲ ಬರೀ ಮಾತಾ ಅದು ನೋಡ್ರಿ, ಅಂದಂಗ ಈಗ ಸಾಲಿ ಶುರು ಆದ್ವಲ್ರಿ, ಅದ್ರ ಜೋಡಿ ಡೈ ಚಿಂತಿನೂ ಶುರು ಆತ್ ನೋಡ್ರಿ. ದಿನಾ ಏನ್ ಮಾಡೋದು ಅಂತ, ಒಬ್ಬರಿಗೆ ಒಂದ್ ಸೇರಿದ್ರ ಒಬ್ಬರಿಗೆ ಒಂದ್ ಬೇಡ, ಏನ್ ಹೊಸ ನಮೂನಿ ಅನ್ನು ಹಂಗ ಆಗೇತಿ. ಅಂದಂಗ ನಂದ, ಇವತ್ತ ಏನ್ ಮಾಡಿದ್ರಿ ನೀವು?
2: ನಾನ್ರಿ ಹಸಿರು ತರಕಾರಿ ಎಲ್ಲಾರ್ಗೂ ತಿನ್ಸುಣಂತ್ರಿ, ಹಿಟ್ಟಿಗೆ ಸೊಪ್ಪು ಹಾಕಿ ಪರಾಟೆ ಮಾಡಿದಿರಿ, ಎಲ್ಲಾರು ಚಪ್ಪಟ್ಟು ತಿಂದ್ರು ನೋಡ್ರಿ.
1: ಹಂಗಾದ್ರ ಅದ್ರ ರೆಸಿಪಿ ಹೇಳ್ರಲ್ಲ.
2: ಹೌದ್ರಿ, ಗೋಧಿ ಹಿಟ್ಟರಿ, ಅದ್ರೊಳಗೆ ಎಲ್ಲಾ ಸೊಪ್ಪು ಹಾಕ್ರಿ, ಒಂದೇ ಸೊಪ್ಪಲ್ರಿ, ಸಬ್ಬಸಿಗೆ ಸೊಪ್ಪು, ಮೆಂತೆ ಸೊಪ್ಪು, ಅರಿಶಿನ, ಉಪ್ಪು, ಖಾರ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಎಲ್ಲಾ ಹಾಕಿರಿ. ಹಿಟ್ಟಿನೊಳಗ ಹಾಕಿ ನಾದಿದ್ನಿರಿ, ನಾದಿ ಚಪಾತಿ ಬೇಸುವಾಗ ತುಪ್ಪ ಹಾಕಿ ಬೇಟರಿ. ನಮ್ ಮಗಾರಿ ಖುಷಿ ಖುಷಿ ಆಗಿ ಡಬ್ಬಿ ತಗೊಂಡ್ ಹೋಗ್ ನೋಡ್ರಿ.
1: ಅಲ್ಲ ಉಮಾ, ಮತ್ ನೀವೇನ್ ಮಾಡಿದ್ರಿ?

0: ನಾನು ಬೆಳಗ್ಗೆ ಡಬ್ಬಿಗ್ ದೋಸೆ ಹಾಕೊಟ್ಟೆ ರೀ, ಸಂಜಿಗೆ ಸ್ವೀಟ್ ಚಾಟ್ ಮಾಡಿನ್ರಿ.
1: ಉಮಾ ಅವ್ರ, ಚಾಟ್ ಅಂದ್ರ ಹೆಂಗ್ ಮಾಡಿದ್ರಿ?
0: ಅದ ನಿಮಗ್ ಬೇಕಾದಷ್ಟ ಸ್ವೀಟ್ ಕಾರ್ನ್ ಅಥವಾ ಸಿಹಿ ಗೊಂಜಾಳ ತಗೊಂಡು ಸ್ವಚ್ಛಕ್ ತೊಳೆದು ಸ್ವಲ್ಪ ನೀರು ಸ್ವಲ್ಪ ಉಪ್ಪು ಹಾಕಿ ಕುಕ್ಕರ್ನಾಗ ಒಂದ್ ಸೀಟಿ ಹೊಡಿಸ್ ಬೇಯಿಸ್ಬೇಕ್ರಿ. ಆಮೇಲೆ ನೀರ್ ಬಸದು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ, ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ನೀರ್ ಬಸದು ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಪುಡಿ, ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಮೇಲೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಸ್ವಲ್ಪ ಟೊಮೆಟೊ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿದ್ರ ಬಾಯಿ ಚಪ್ಪಿಸ್ಕೊಂಡ್ ತಿಂತಾರ ನೋಡ್ರಿ. ನೀವು ಮಾಡ್ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ. ಫೈಬರ್, ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
1: ಇದು ಹೊಸ ನಮೂನಿ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ, ಮಗನೂರಿ ಇಷ್ಟ ಪಡ್ಬೋದ್ರಿ.
2: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಕಳು ಇಷ್ಟ ಪಡ್ತಾರ ತಗೋಡ್ರಿ.

0: ಮಾಡಿ ನೋಡ್ರಿ, ಇದು ಆರೋಗ್ಯಕ್ಕೂ ಒಳ್ಳೇದ್ರಿ. ಫೈಬರ್, ವಿಟಮಿನ್ ಎಲ್ಲ ಹೇರಳವಾಗಿ ಸಿಗ್ತಾವ್ರಿ.
1: ಇದು ಹೊಸ ನಮೂನಿ ಐತಿ ನೋಡ್ರಿ, ನಾನು ಮಾಡ್ತೀನ್ರಿ, ಮಗನೂರಿ ಇಷ್ಟ ಪಡ್ಬೋದ್ರಿ.
2: ಇಂತಾವು ಚಾಟ್ ಅಂದ್ರ ಎಲ್ಲಾ ಮಕ್ಕಳು ಇಷ್ಟ ಪಡ್ತಾರ ತಗೋಡ್ರಿ, ಮಾಡ್ರಿ ಮಾಡ್ರಿ. ನಂದವ್ರ ಅಕ್ಕೂರ ನೀವೇನ್ ಮಾಡಿದ್ರಿ ಇವತ್ತ?
3: ನಾನು ಸೋರೆಕಾಯಿ ಮಾಡಿನ್ರಿ, ಅದು ಆರೋಗ್ಯಕ್ಕ ಬಹಳ ಚಲೋ ಅಂತ. ಅದನ್ನ ರೆಸಿಪಿ ಹೇಳ್ತೀನಿ ನೋಡ್ರಿ. ತೊಳೆದು ಸಿಪ್ಪಿ ತೆಗೆದು ಹೆರ್ದ ಇಟ್ಕೋಬೇಕ್ರಿ. ನಂತರ 2 ಚಮಚ ತುಪ್ಪದಾಗ ಅದನ್ನ ಹುರ್ಕೊಂಡು ಆಮೇಲೆ 1 ಗ್ಲಾಸ್ ಹಾಲು ಹಾಕಿ ಬೇಯಿಸ್ಬೇಕ್ರಿ. 1-3 ನಿಮಿಷದಾಗ ಅಂದ್ರೆ ಬೆಂದ್ ಬಿಡ್ತೈತ್ರಿ ಅದು. ಆಮೇಲೆ ಅದಕ್ಕೆ ತಕ್ಕಷ್ಟು ಸಕ್ಕರೆ ಹಾಕಿ ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಹಾಕಿಬಿಟ್ರ ಆತ್ ನೋಡ್ರಿ. ಈಗ ಇಷ್ಟ ಮಾಡಿಬಿಟ್ರ ಅದು ಬೆಟ್ಟಿರ್ತೈತ್ರಿ. ಆರಿದ ನಂತರ ಅದು ತಿನ್ನಕ ಬಹಳ ಚಲೋ ಆಕೈತ್ರಿ. ಮಾಡೋದು ಬಹಳ ಸುಲಭ. ಬೆಳಗ್ಗೆ ತಿಂಡಿ ಜೊತೆಗರ ತಿನ್ರಿ, ಊಟದ ಜೊತೆಗರ ತಿನ್ರಿ, ಮಕ್ಕಳ ಡಬ್ಬಿಗರ ಹಾಕ್ರಿ, ಎಲ್ಲದಕ್ಕೂ ಉಪಯೋಗ ಆಕತ್ ನೋಡ್ರಿ. ಆಮೇಲೆ ಜೇನು ಹುಳ ಕಚ್ಚಿದಾಗ ಇದು ಹಾಲು ಗುಂಬಳ ಕೈದು ರಸ ಹಚ್ಚತಾರಂತ್ರಿ ಅದಕ್ಕ. ಮತ್ತ ಕಾಮಾಲೆ ರೋಗಕ್ಕಂತೂ ರಾಮಬಾಣ. ನಾರಿನಂಶ ಇರೋದ್ರಿಂದ ಜೀರ್ಣಕ್ರಿಯೆಗೂ ಇದು ಸಹಾಯಕ, ಮಧುಮೇಹಿಗಳಿಗೆ ಒಳ್ಳೇದು. ಇಷ್ಟೆಲ್ಲ ಔಷಧಿ ಗುಣ ಅದ್ರೊಳಗ ಇದಾವ್ರಿ. ಹಿಂಗಾಗಿ ನನ್ಗ ಇದು ತಿನ್ನಾಕು ಸೇರ್ತೈತಿ, ಮಾಡಾಕು ಸೇರ್ತೈತಿ ನೋಡ್ರಿ ರತ್ನ ಅವ್ರ.
2: ಸೋರೆಕಾಯ್ದು ಇಷ್ಟು ಉಪಯೋಗ, ಎಷ್ಟು ಹೆಲ್ದಿ ಅಂತ ಗೊತ್ತಾತ್ ನೋಡ್ರಿ. ನಾವು ಇನ್ ಮೇಲೆ ಮೇಲೆ ಮೇಲೆ ಮಾಡ್ಕೊಂಡು ನಾವು ತಿಂತೇವಿ, ಮನೆಯಾಗಿನವ್ರಿಗೂ ತಿಸ್ತೇವಿ.
1: ಅಂದಂಗ ರತ್ನಕ್ಕ ನೀವೇನ್ ಮಾಡಿರಿ?
2: ನಾನ್ ನೋಡ್ರಿ, ನಮ್ಮ ಹೊಲದ ಹೆಸರುಕಾಳು ಬಂದಿದ್ವಾ ಮೊನ್ನೆ, ಅದಕ್ಕೆ ಏನ್ ಮಾಡ್ಬಿಟ್ಟೆ, ರಾತ್ರಿ ನೆನೆ ಹಾಕಿದ್ನ ನೀರ್ ಬಸದು ಹೆಸರುಕಾಳು ರುಬ್ಬೋ ಮುಂದ. ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಅಲ್ಲ, ಬೆಳ್ಳುಳ್ಳಿ, ಕೋತಂಬರಿ, ಜೀರಿಗೆ, ಉಪ್ಪು ಹಾಕಿ ಅದನ್ನ ಸ್ವಲ್ಪ ಉರುಟ್ನಂಗ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡೇರಿ. ರುಬ್ಬಿದೆ, ಗ್ಯಾಸಿನ ಮೇಲೆ ಕಾವಲಿ ಇಟ್ಟೆ, ದೋಸೆ ಹೊಯ್ದು ಎಲ್ಲಾರ್ಗೂ ಹಾಕೊಟ್ಟೆ. ಇದು ನೋಡ್ರಿ, ಹೆಸರುಕಾಳು ತಂಪು ಪ್ರೋಟೀನ್, ಮುಂಜಾನೆದ್ದು ತಿನ್ಲಿಕ್ಕೂ ಒಳ್ಳೇದು. ಅದಕ್ಕ ಹೆಸರುಕಾಳು ದೋಸೆ ನಮ್ಮ ಮೇಲೆ ಮೇಲೆ ಮಾಡ್ತೇನ್ರಿ, ನಮ್ಮ ಮನೆ ಎಲ್ಲರಿಗೂ ಇಷ್ಟ ಆಗ್ತಾವ ನೋಡ್ರಿ.
0: ಹಾಗೈತ್ರಿ, ನಾನು ಕೇಳಿದ್ದೀರಿ, ಅದ್ರ ಮಾಡಿದ್ದಿಲ್ಲ, ಈಗ ನಾನು ಮಾಡಿ ನೋಡ್ತೀನ್ರಿ.
2: ನೋಡಿದ್ರೆ ಮಾತಾಡ್ತಾ ಮಾತಾಡ್ತಾ ಎಷ್ಟ್ ಹೊಸ ಹೊಸ ಅಡಿಗೆ ವಿಧಾನನೂ ಕಲ್ಕೊಂಡಂಗ ಆತ್ ನೋಡ್ರಿ. ಅಕ್ಕೂರ ಉಮಾನಂದ ಅಲ್ಲ, ಇವೆಲ್ಲ ನೋಡಿದ್ರೆ ನಮ್ ಹಿರಿಯರು ಮಾಡೋ ಅಡಿಗೆಗಳಿಗೆನ ಜೋಡಿ ಇದ್ದಂಗ ಅದಾವ ನೋಡ್ರಿ. ಅದಕ್ಕ ನೋಡ್ರಿ ಹೇಳುದೇನಂದ್ರ, ಮನೆಯೊಳಗ ಹಿರಿಯರು ಇರ್ಬೇಕು. ಹಿರಿಯರಿದ್ರ ಅವರು ಸ್ವಲ್ಪ ತಮಗ್ ತಿದ್ದಿದ್ದು ಹಳೆ ಕಾಲದ ರೆಸಿಪಿಗಳನ್ನ ಹೇಳ್ಕೊಡ್ತಿರ್ತಾರ. ಅದಕ್ಕ ನಮ್ದು ಒಂದ್ ಸ್ವಲ್ಪ ಹೊಸತನದ ಏನಾದ್ರೂ ಜೋಡಿಸಿದ್ರ ಅದ್ ರುಚಿನೂ ಹೆಚ್ಚು, ಮತ್ ನಮ್ದು ಹಳೇದನ್ನ ಮುಂದ್ಕೊಂಡು ಹೋದಂಗನೂ ಆಗ್ತೈತಿ.
0: ಹೌದ್ರಿ, ಕಾಲ್ ಕಾಲಕ್ಕ ಅವ್ರ ಸಲಹೆಗಳು ನಮಗ್ ಸಿಗ್ಬೇಕ್ ನೋಡ್ರಿ.
1: ಅದೇನ ಹೇಳ್ತಾರಲ್ಲಿ, ಅನುಭವದೊಳಗ ಅಮೃತತ್ವ ಇರ್ತಿತ್ತಂತ. ಅವ್ರ ಮಾತುಗಳು ಅಂದ್ರ ಅಮೃತದ ಖಣಿ ಇದ್ದಂಗ ನೋಡ್ರಿ. ಅದಕ್ಕ ಈಗ ಮುಂದ ಎಂದೆಂದಿಗೂ ಹಿರಿಯರ್ ಸಲಹೆ ಬೇಕಾ ಬೇಕು ನೋಡ್ರಿ.
2: ಹೌದ್ರಿ, ಹಿರಿಯರ್ ಅಂದ್ರ ಮನೆತನದ ಬೆಲ್ಲು ಇದ್ದಂಗ ನೋಡ್ರಿ. ಸುಖ ದುಃಖದೊಳಗ ಎಲ್ಲಾ ಅವರು ನಮ್ಗ ಸಾಥ್ ಕೊಡ್ತಾರ, ದುಃಖಕ್ಕ ಧೈರ್ಯ ಕೊಡ್ತಾರ. ಹಿರಿಯರ್ ಇದ್ದ ಮನಿ ಜೇಡಿಗೂಡಿ ನಂಗ ಒಗ್ಗಟ್ಟಾಗ್ತೈತ್ ನೋಡ್ರಿ. ಬೇಕೇ ಬೇಕು ಮನೆಗೆ ಹಿರಿಯರು, ಬೇಕೇ ಬೇಕು. ಎಷ್ಟು ಚಂದ ಚಲೋ ಅನಸ್ತು ನೋಡ್ರಿ, ಎಲ್ಲಾರು ತಮ್ ತಮ್ಮ ವಿಚಾರಗಳನ್ನ ಪರಸ್ಪರ ಹಂಚ್ಕೊಂಡು ಮಾತಾಡಿದ್ದು. ಹಿಂಗ ಮತ್ ಕೊಡೋಣಂತಲ್ಲ.
4: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೂ ಹುಬ್ಬಳ್ಳಿಯ ಲಿಂಗರಾಜನಗರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶ್ರೀಮತಿ ನಂದಾ ನವಲ್ಗುಂದ್, ಶ್ರೀಮತಿ ಉಮಾ ಅಕ್ಕೂರ್, ಶ್ರೀಮತಿ ನಾಗರತ್ನ ಭೋಸಲೆ ಹಾಗೂ ಶ್ರೀಮತಿ ಉಮಾ ಅಣ್ಣಿಗೇರಿ. ವನಿತಾ ವಿಹಾರ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.
5: ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 12:30:39.
6: ಪ್ರಿಯ ಕೇಳುಗರೆ,
7: ನನ್ನ ರಾಗತಾನ ಪಲ್ಲವಿ.
6: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
8: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ್ದ

0: ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
1: ಗುರುವಾರ ಬಂತಮ್ಮ ಗುರುರಾಯರ ನೆನೆಯಮ್ಮ, ಸ್ಮರಣೆ ಮಾತ್ರದಲ್ಲಿ ಕ್ಲೇಶ ಕಳೆದು ಸದ್ಗತಿಯ ಕೊಡುವ ನಮ್ಮ.
2: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗ ತಾನ ಪಲ್ಲವಿ
2: ಕೇಳಿ, ನನ್ನ ರಾಗ ತಾನ ಪಲ್ಲವಿ. ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಇದೊಂದು ಪ್ರಕಟಣೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ದಕ್ಷಿಣ ಕನ್ನಡ, ಮಂಗಳೂರು. ರಾಷ್ಟ್ರೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಗಳ ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ ಹಾಗೂ ಮೂಡಬಿದ್ರೆ ನ್ಯಾಯಾಲಯಗಳ ಆವರಣಗಳಲ್ಲಿ ಬರುವ ದಿನಾಂಕ 11/7/2026 ರಾಷ್ಟ್ರೀಯ ಲೋಕ ಅದಾಲತ್ತನ್ನು ಆಯೋಜಿಸಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ದಾಖಲಾಗದೇ ಇರುವ, ದಾಖಲಾಗಿ ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಇದೊಂದು ಸುವರ್ಣ ಅವಕಾಶ. ಈ ರೀತಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಬಗೆಹರಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿಸಲಾಗುವುದು ಹಾಗೂ ಸದ್ರಿ ಆದೇಶದ ವಿರುದ್ಧ ಮೇಲ್ಮನವಿ ಇರುವುದಿಲ್ಲ. ಕಡಿಮೆ ಖರ್ಚಿನಲ್ಲಿ ತ್ವರಿತ ಹಾಗೂ ಶಾಶ್ವತ ನ್ಯಾಯ ಪಡೆದುಕೊಂಡು ತಮ್ಮ ಸಮಯ ಹಾಗೂ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಇದೊಂದು ವಿಶೇಷ ಅವಕಾಶವಾಗಿದೆ. ಉಚಿತ ಕಾನೂನು ಸಲಹೆಗಾಗಿ NALSA 15100 ಕರೆ ಮಾಡಬೇಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರ ಸೂಚನೆ ಮೇರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 ಎಫ್ಎಂ ಟೆಲಿಕ್ವಿಜ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ.

0: ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೇ, ಇಂದಿನ ಕಾರ್ಯಕ್ರಮದಲ್ಲಿ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
1: ಶ್ರೀನಿವಾಸ್ ಅರ್ಕಾ ಅವರೇ, ನಮಸ್ಕಾರ.
2: ನಮಸ್ಕಾರ. ನಮಸ್ಕಾರ.
1: ತಾವು ಈ ದಿವಸ ಒತ್ತಡ ನಿರ್ವಹಣೆ ಮತ್ತು ಇದಕ್ಕೆ ಯೋಗ ಯಾವ ರೀತಿ ಸಹಕಾರಿ, ಮತ್ತು ಭಾರತೀಯರ ಒಂದು ಪರಿಕಲ್ಪನೆ ಏನು, ಈ ವಿಚಾರವಾಗಿ ವಿವರವಾಗಿ ಮಾತನಾಡಬೇಕು. ಈಗ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಒತ್ತಡ ನಿರ್ವಹಣೆಯನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಲಾಗಿದೆ, ಅದನ್ನು ಹೇಗೆ ಮಾಡಬಹುದು ಅಂತೀರಿ?

0: ನಾನು ಬಹಳಷ್ಟು ದೇಶಗಳನ್ನು ಸಂಚಾರ ಮಾಡಿದ್ದೀನಿ. ನಾನು ಗಮನಿಸಿರೋ ಪ್ರಕಾರವಾಗಿ ಈ ಸ್ಟ್ರೆಸ್ ಅಂತ ಇದೆಯಲ್ಲ, ಇಂಗ್ಲೀಷಲ್ಲಿ ಹೇಳ್ತೀವಲ್ಲ ಒತ್ತಡ, ಮಾನಸಿಕ ಒತ್ತಡ, ಇದೆಲ್ಲನೂ ಪಾಶ್ಚಿಮಾತ್ಯ ದೇಶಗಳಲ್ಲಿ ಹೆಚ್ಚು ನೋಡಿದ್ದೀನಿ. ನಮ್ಮ ದೇಶಗಳಲ್ಲಿ ಅಷ್ಟೊಂದು ಇಲ್ಲ. ಆದರೆ ಇತ್ತೀಚೆಗೆ ಪಾಶ್ಚಿಮಾತ್ಯ ರೀತಿಯ ಎಷ್ಟೋ ಜೀವನ ಶೈಲಿಯನ್ನು ನಾವು ಅಳವಡಿಸ್ಕೊಂಡಿರೋದ್ರಿಂದ ಇಲ್ಲಿ ಕೂಡ ಸ್ಟ್ರೆಸ್ ಅನ್ನೋದು ಶುರುವಾಗ್ತಾ ಇದೆ.
1: ಭಾರತೀಯ ಜೀವನ ಪದ್ಧತಿಯಲ್ಲಿ ಒತ್ತಡ
0: ಇಲ್ಲ, ನಿಜವಾಗ್ಲೂ ಇಲ್ಲ ಅಂತ ನನ್ನ ಒಂದು ಅನಿಸಿಕೆ. ಯೋಚನೆ ಇರುತ್ತೆ ಅವರಿಗೆ, ಜವಾಬ್ದಾರಿಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತೆಲ್ಲನೂ. ಆದರೆ ಒತ್ತಡ ಅಂತ ಖಂಡಿತವಾಗ್ಲೂ ಆ ಥರ ಇಲ್ಲ. ಆ ಒತ್ತಡನೂ ಒಳ್ಳೇದಕ್ಕೆ ಬಳಸ್ಕೊಳ್ತಾರೆ, ಕನ್ವರ್ಷನ್ ಮಾಡಿಕೊಂಡು ಇದೇ ಒತ್ತಡನೇ ಒಂದು ಮೋಟಿವೇಶನ್ ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ಆ ಥರ. ಮತ್ತು ಇಲ್ಲಿಯ ಜನ ಜೀವನದ ಒಂದು ಪದ್ಧತಿ ಎಷ್ಟು ಕಲರ್ಫುಲ್ ಆಗಿದೆ, ಎಕ್ಸೈಟಿಂಗ್ ಆಗಿದೆ ಅಂದರೆ ವರ್ಣರಂಜಿತವಾಗಿದೆ. ಇಲ್ಲಿ ಯಾರೊಬ್ಬನು ಡಿಪ್ರೆಷನ್ ಅನ್ನೋ ಶಬ್ದನೂ ಇಲ್ಲಿ ಇರಲಿಲ್ಲ ಹಿಂದೆ. ನೀವು ಚಿಕ್ಕವರಾಗಿದ್ದಾಗೆಲ್ಲ ನೋಡಿದ್ರೆ ಆ ಶಬ್ದಗಳು ನಾವು ಕೇಳಿಲ್ಲ. ಡಿಪ್ರೆಷನ್ ಇಂಗ್ಲೀಷಲ್ಲಿ ಗೊತ್ತಿದೆ, ನಾವು ಸಾಮಾನ್ಯವಾದ ಅರ್ಥ ಈ ಸೈಕಲಾಜಿಕಲಿ ನ್ಯೂರಲಾಜಿಕಲಿ ಅದು ಗೊತ್ತಿಲ್ಲ ಡಿಪ್ರೆಷನ್ ಅನ್ನೋದು ಬರುತ್ತೆ ಅಂತ. ಆ ಪಾಶ್ಚಿಮಾತ್ಯ ದೇಶಗಳಲ್ಲಿ ತುಂಬಾ ಇದೆ, ಯಾಕಂದ್ರೆ ಇಲ್ಲಿ ಮೋಡ ಕವಿದು ಇರುತ್ತೆ, ವಿಂಟರ್ ಸೀಸನ್ಸ್ ಡಲ್ ಆಗಿರುತ್ತೆ, ಸೂರ್ಯನೇ ಕಾಣಲ್ಲ ಎಷ್ಟೋ. ಇಲ್ಲಿ ಪ್ರತಿನಿತ್ಯ ಆದ್ರೂ ಲಾರ್ಜ್ಲಿ ಎಷ್ಟೋ ಸೂರ್ಯ ದರ್ಶನ ಆಗೇ ಆಗುತ್ತೆ ಬೆಳಗಾದ್ರೆ. ಆ ಉದ್ದೇಶದ ಮೇಲೇನೆ ಅವರು ಸೂರ್ಯನ ನಮಸ್ಕಾರ ಮಾಡೋದು ಎಲ್ಲಾನೂ ಯೋಗಶಾಸ್ತ್ರದಲ್ಲಿ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಸೂರ್ಯ ಇದ್ದೇ ಇದ್ದಾನೆ ಅಂತ, ಇಲ್ಲ ಸುಮ್ಸನೆ ಹೆಂಗೆ ನಮಸ್ಕಾರ ಮಾಡೋಕ್ಕಾಗುತ್ತೆ, ಸೂರ್ಯನೇ ನೋಡ್ದೇನೆ ನೋಡಿ. ಅಷ್ಟೊಂದು ನಮ್ಮ ಭರವಸೆ ಇಲ್ಲಿ ವೆದರ್ ಚೆನ್ನಾಗಿದೆ ಅಂತ. ಟ್ರಾಪಿಕಲ್ ವೆದರು ಎಲ್ಲನೂ ಏನು, ಹಕ್ಕಿ ಪಕ್ಷಿಗಳು ಎದ್ದು ಚಿಲಿಪಿಲಿ ಗಾನ ಮಾಡಿಕೊಂಡು ಎಲ್ಲ ಎಕ್ಸೈಟಿಂಗ್ ಆಗಿ ಒಳ್ಳೆ ಮ್ಯೂಸಿಕಲ್ ಪಾರ್ಟಿ ಮಾಡ್ದಂಗೆ ಮಾಡ್ತಾರೆ ಬೆಳಿಗ್ಗೆನೆ ಪಕ್ಷಿಗಳು ಎದ್ದೇಳ್ಸಕ್ಕೆ. ಸೊ ಈಗಾಗ್ಬಿಟ್ಟು ನಮಗೆ ಮತ್ತು ಇನ್ನೊಂದು ರಸ್ತೆಯಲ್ಲಿ ಜನಗಳು ಸಿಗ್ತಾನೆ ಇರ್ತಾರೆ, ಯಾರೋ ಪರಿಚಯದವ್ರು ಸಿಗ್ತಾರೆ, ಯಾಕಪ್ಪ ಒಂಥರ ಇದೆಯಾ ಅಂತಾರೆ, ಅವ್ರಿಗೆ ಟೀ ಕುಡಿಯೋಣ ಕಾಫಿ ಕುಡಿಯೋಣ ಬಂತನೋ ಏನೋ ಮಾಡಿ ಮನೋರಂಜನೆ ತಂದು ಅವನಿಗೆ ಸರ್ ಮಾಡಿಬಿಡ್ತೀವಿ ನಾವೆಲ್ಲ ಒಬ್ರಿಗೊಬ್ಬ ಸಹಾಯ ಮಾಡಿಕೊಂಡು.
1: ಯಾವಾಗ ನಾವು ಪಾಶ್ಚಾತ್ಯ ಚಿಂತನೆಗಳನ್ನ ನಮ್ಮಲ್ಲಿಗೆ ತಂದು ಆಗ ಒತ್ತಡ ಶುರುವಾಯಿತು.
0: ಬಹುಪಾಲು ಅದು ತಪ್ಪು ಸರಿ ಅನ್ನೋದು ವಿವರಣೆ ಇಲ್ಲ. ಇಲ್ಲಿ ಅಲ್ಲಿಯ ಪದ್ಧತಿಗಳು ತಂದಿದ್ದಾಗ ಅದ್ರ ಜೊತೆಯಲ್ಲಿ ಪ್ಯಾಕೇಜ್ ಎಲ್ಲ ಬರುತ್ತಲ್ಲ, ಅಲ್ಲಿ ಜೀವನ ಶೈಲಿ, ಅಲ್ಲಿ ಪದ್ಧತಿಗಳು, ಅಲ್ಲಿ ಆಚಾರ ವಿಚಾರಗಳು, ತಪ್ಪಿಲ್ಲ ಮಾಡರ್ನೈಸೇಷನ್ ಹೆಸರಲ್ಲಿ, ಅಡ್ವಾನ್ಸ್ಮೆಂಟ್ ಹೆಸರಲ್ಲಿ, ಟೆಕ್ನಾಲಜಿಕಲ್ ಹೆಸರಲ್ಲಿ ತರ್ತೀವಲ್ಲ, ಅದ್ರ ಪ್ಯಾಕೇಜ್ ಬರುತ್ತಲ್ಲ. ಇದೆಲ್ಲನೂ ಡಿಪ್ರೆಷನ್, ಪ್ರೆಷರು, ಸ್ಟ್ರೆಸ್ ಎಲ್ಲ ತಗೊಳ್ಳೇಬೇಕಲ್ವಾ? ಆಗಿದೆ, ಆಗ್ಬಾರ್ದು
1: ಅಂದ್ರೆ ಅದೊಂದು ತಗೊಂಡ್ರೆ ಇದು ಫ್ರೀ ಅಂತ.
0: ಫ್ರೀ ಅಂತ ಎಕ್ಸಾಕ್ಟ್ಲಿ, ಬೈ ಒನ್ ಗೆಟ್ ಟು ಫ್ರೀ ಅನ್ನೋ ತರ ಬಂದಿದೆ. ಸೊ ಇಲ್ಲಿ ಏನಂದ್ರೆ ಯೋಗ ಬೇರೆ ನಮಗೆ ದೊಡ್ಡ ಕೊಡುಗೆ ಅಲ್ವಾ, ಎಂತ ದಿವ್ಯವಾದ ಕೊಡುಗೆ ಯೋಗ ಅಂದ್ರೆ. ನಾನ್ ನೆಸೆಸರಿಲಿ ಪಾಪ ಸಿಸ್ಟಮ್ಯಾಟಿಕ್ ಆಗೇನೆ ಕಲ್ತ್ರೆ ಒಳ್ಳೇದು, ಕಲಿಯಕ್ ಆಗದೇ ಇದ್ರು ಯೋಗ ಮಾಡಬಹುದು, ತಿಳಿದೇನು ಯೋಗ ಮಾಡೋರು ಇದ್ದಾರೆ, ಗೊತ್ತೇ ಇಲ್ಲ ಯೋಗ ಮಾಡೋದು ಯೋಗ ಅಂದ್ರೆ ಏನು ಅಂತ. ಆದ್ರೆ ಯೋಗನ ಮಾಡ್ತಾರೆ. ಉದಾಹರಣೆಗೆ ಪ್ರಾಣಿಗಳು ನೋಡಿ, ಬೆಳಿಗ್ಗೆ ಎದ್ರೆ ಎಷ್ಟು ಚೆನ್ನಾಗಿ ಕೈಯೆಲ್ಲ ಉದ್ದ ಮಾಡಿಕೊಂಡು ಶ್ವಾನದಿಂದ ಹಿಡಿದು ಮಾರ್ಜಾಲದಿಂದ ಹಿಡಿದು ಎಲ್ಲಾ ಪ್ರಾಣಿಗಳನ್ನು, ಹಕ್ಕಿ ಪಕ್ಷಿಗಳು ಕೂಡ ಯೋಗ ಮಾಡ್ತವೆ. ನೀಟ್ ಕತ್ತನ ಆ ಕಡೆ ತಿರುಗಿಸೋದು, ಈ ಕಡೆ ತಿರುಗಿಸೋದು, ಕಮಸಿ ಚೆನ್ನಾಗಿ ಒಂದು ಕೊಕ್ಕೆಲ್ಲ ಸರಿ ಮಾಡ್ಕೊಳ್ಳೋದು, ಎಲ್ಲ ರೆಕ್ಕೆಗಳನ್ನ ತೆಗೆದು ಪಡ ಪಡ ಅಂತ ಬಡಿಯೋದು, ವಾರ್ಮ್ ಅಪ್ ಮಾಡ್ತಾರಲ್ಲ, ಎಷ್ಟು ಚೆನ್ನಾಗಿ ಮಾಡ್ತಾರೆ ನೋಡಿ. ಪ್ರಾಣಿಗಳಲ್ಲಿ ಇದೆ ಚೆನ್ನಾಗಿವೆ ಇದೆ ಪದ್ಧತಿಗಳು. ಹಾಗೆ ನಾವು ಕೂಡ ನ್ಯಾಚುರಲ್ ಆಗೇನೆ ಸ್ಟ್ರೆಚ್ ಮಾಡ್ತೀವಲ್ಲ, ಕೆಲವುಸಾರಿ ಆ ಸ್ಕೇಲ್ ಎದ್ದೇಳುವಾಗಲೇ ಸ್ಟ್ರೆಚಿಂಗ್ ಮಾಡೋ ಒಂದು ಆಕ್ಷನ್ಗೆ ಹೋಗ್ತೀವಿ ನಾವು. ಮಾಡುವಾಗ ತುಂಬಾ ಚೆನ್ನಾಗಿ ಮಾಡ್ಬಿಡ್ಬೇಕು, ಅದೇನೋ ಅರ್ಧಂಬರ್ಧ ಮಾಡಬಾರ್ದು ಸ್ಟ್ರೆಚಿಂಗ್, ಅಲ್ಲಿ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಈ ಕಡೆ ಒತ್ತಡದಲ್ಲೂ ಸೇರ್ಕೊಂಡಾಗಲಿಲ್ಲ, ರಿಲೀಫಲ್ಲೂ ಸೇರ್ಕೊಂಡಂಗಾಗಲಿಲ್ಲ. ಅದಕ್ಕೋಸ್ಕರ ಮಾಡೋದನ್ನ ಮನಸಾರೆ ಸಂಪೂರ್ಣವಾಗಿ ಆಕಳಿಸ್ಬೇಕು ಅಂದ್ರೆ ಬಾಯಿ ಮುಚ್ಚಿಕೊಂಡು ಸ್ವಲ್ಪ ಕಷ್ಟಪಟ್ಟುಕೊಂಡು ಯಾರೋ ಇದಾರೆ ಅಂತ ಆಕಳಿಸೋದು ಒಂದಲ್ವಾ. ಆಮೇಲೆ ಆಕಳಿಸ್ಬಿಡೋಣ ಹೋಗಂದ್ಬಿಟ್ಟು ತುಂಬಾ ಚೆನ್ನಾಗಿ ಆಕಳಿಸ್ದಾಗ ಮನೆಯಲ್ಲಿ ಇದ್ದೀನಿ ಅಂತ ಅನ್ಕೊಂಡು. ಹಾಗೇನೆ ಏನಾದ್ರೂ ನಕ್ಕರು ಅಷ್ಟೇನೆ ಆನಂದವಾಗಿ ನಕ್ಬಿಡ್ಬೇಕು, ಮನಸಾರೆ ನಗಬೇಕು. ಯಾರೋ ಒಬ್ಬ ಉತ್ಸಾಹವನ್ನು ನಗ್ತಾ ಇದ್ದಾನೆ ಅಂತ ಅನ್ಕೊಂಡು ಅನ್ಕೊಳ್ಳಿ, ಅವ್ರಿಗೆ ಅರ್ಥ ಗೊತ್ತಿಲ್ಲ, ನಿಮಗೆ ಗೊತ್ತು ಅರ್ಥ ಯಾಕೆ ನಗ್ತಾ ಇದ್ದೀರಾ ಅಂತ. ಜನಗಳು ಮೆಚ್ಚೋಕೆ ಪ್ರಯತ್ನ ಪಡೋದೇ ಒಂದು ದೊಡ್ಡ ಸ್ಟ್ರೆಸ್, ಅದನ್ನ ಆರ್ಟಿಫಿಷಿಯಲ್ ಆಗಿ ಮೆಚ್ಚಕ್ಕೆ. ಈ ಜಗತ್ತಲ್ಲಿ ಯಾಕೆ ಮೆಚ್ಕೋಬೇಕು ನಮ್ಮನ್ನ ಅಂತ, ನಮ್ಗ್ಯಾಕೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಅಂತ. ನಾವು ಹೇಗಿರ್ಬೇಕೋ ಹಾಗಿರ್ಬೇಕು, ಅವ್ರು ಹೇಗಿದ್ದಾರೆ ಅವ್ರು ಆಗಿದ್ದಾರೆ. ಸೊ ನಮ್ಮನ್ನ ನಾವು ಒಪ್ಕೊಳ್ಬೇಕು, ತುಂಬಾ ಚೆನ್ನಾಗಿ ಒಪ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಬೆಳಿತೀವಿ. ಇಲ್ಲಿ ಯೋಗದಕ್ಕೆ ವಾಪಸ್ ಬರ್ತಾ ನಾವು ಯೋಗದಲ್ಲಿ ಒಂದು ಈ ಪ್ರಶ್ನೆಗೆ ಉತ್ತರ ಮುಗಿಸ್ತಾ, ಯೋಗದಲ್ಲಿ ಆತ್ಮಪೂರ್ವಕವಾಗಿ, ಪ್ರಜ್ಞಾಪೂರ್ವಕವಾಗಿ, ಭಾವಾತ್ಮಕವಾಗಿ ಕೂಡ ಸರ್ವತೋಮುಖವಾಗಿ ಒಳಗಡೆ ಹಿಡಿದು ಯೋಗದ ಒಂದು ಏನೇನು ಆಸನಗಳನ್ನು ಇಟ್ಟಿದಾರೋ ಅದನ್ನು ಶ್ರದ್ಧೆಯಿಂದ ಅರ್ಥವನ್ನು ಕೂಡ ಚೆನ್ನಾಗಿ ಸವಿತಾ ಆನಂದವಾಗಿ ಮನಸ್ಸನ್ನ ಮುಂದೆ ಬಿಟ್ಬಿಟ್ಟು ಆಮೇಲೆ ಶರೀರ ಅದನ್ನ ಫಾಲೋ ಮಾಡಬೇಕು. ಇಲ್ಲದೆ ಕೆಲವು ಆಸನಗಳು ಹಾಕಕ್ಕಾಗದೇ ಇಲ್ಲ, ಅದು ಮನಸ್ಸು ಮುಂದೆ ಹೊಟ್ಟೋಗ್ಬಿಡ್ಬೇಕು, ಕಲ್ಪಿಸ್ಕೋಬೇಕು. ಇದು ಮಾಡಿಬಿಟ್ಟಿದ್ದೀನಿ ನಾನಾಗಲೇ, ಮುಂದೆ ಹೊಟ್ಟೋಗಿದೆ ಇದು, ನನ್ನ ಕೈ ಕಾಲು ಯಾವ ರೀತಿ ಇರಬೇಕು ಅಂತ ಅನ್ನೋದು ಮನಸ್ಸಲ್ಲಿ ಬರಬೇಕು. ಶ್ರದ್ಧೆಯ ಲಭತೆ ಜ್ಞಾನಂ, ಶ್ರದ್ಧೆ ಒಂದು ಇಟ್ಕೊಂಡ್ರೆ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರವಾಗಿ ಅದು ಸ್ಟ್ರೆಸ್ ಎಲ್ಲನ ಓಡೋಗ್ಬಿಡುತ್ತೆ. ಈಗ ರಿಂಕಲ್ಸ್ ಆಗಿದ್ರೆ ಶರ್ಟ್ ಅನ್ನ ಅಥವಾ ಟ್ರೌಸರ್ ನಾವು ಐರನ್ ಮಾಡಲ್ವಾ, ಐರನ್ ಮಾಡಿದ ತಕ್ಷಣ ರಿಂಕಲ್ಸ್ ಎಲ್ಲ ಹೊರಟೋಗಲ್ವಾ. ಹಾಗೇನೆ ಇದನ್ನು ಈ ರಿಂಕಲ್ಸ್ ಅನ್ನು ಕಳಿಸ್ಬೇಕು, ಒತ್ತಡದ ರಿಂಕಲ್ಸ್ ಅಂದ್ರೆ ಐರನ್ ಮಾಡಬೇಕು ಅಂದ್ರೆ ಸ್ಟ್ರೆಚ್ ಮಾಡಿಬಿಡ್ಬೇಕು. ಅದಕ್ಕೆ ನೋಡಿ ಬಿಸಿನೀರು ಹಾಕೊಂಡಾಗ ಖುಷಿ ಆಗುತ್ತೆ ನಮಗೆ ಸ್ಟ್ರೆಸ್ ಇದ್ದಾಗ. ಆಮೇಲೆ ಆಕಾಶ ನೋಡಿದ್ರೆ ಸ್ಟ್ರೆಸ್ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಹಾಡು ಹೇಳಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಒಂದು ಡ್ರಾಯಿಂಗ್ ಬರೆದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಮೇಲೆ ಇದು ಒಂದು ಗಾರ್ಡನ್ ಮಾಡ್ಬೋದು, ಅಡುಗೆ ಹೊಸದಾಗಿ ಮಾಡ್ತೀನಿ ನಾನೇನೇ ಇವತ್ತು ಅಂತ ಅಂದ್ರೆ ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಆಮೇಲೆ ಒಳ್ಳೆ ಸ್ನೇಹಿತರಿದ್ರೆ, ಒಂದು ನಮ್ಗೆ ಉತ್ತೇಜನ ಕೊಡ್ತಾರಲ್ಲ,

0: ಸಕಾರಾತ್ಮಕವಾಗಿ ನಮ್ಮನ್ನು ನೋಡ್ತಾರಲ್ಲ, ಅವ್ರ ಹತ್ರ ಮಾತಾಡಿದ್ರು ಸ್ಟ್ರೆಸ್ ಹೊರಟೋಗ್ಬಿಡುತ್ತೆ. ಎಷ್ಟು ವಿಧಾನ ಇದೆ ಗೊತ್ತಾ? ನಿಮ್ಮ ಡ್ರೆಸ್ ಚೇಂಜ್ ಮಾಡ್ಕೊಂಡ್ರೆ ಸಾಕು, ಸ್ಟ್ರೆಸ್ ಹೊರಟೋಗುತ್ತೆ. ಲೊಕೇಶನ್ ಚೇಂಜ್ ಮಾಡಿ, ಕುಳಿತಿರೋದನ್ನ ಬೇರೆ ಚೇರಲ್ಲಿ ಕುಳಿತುಕೊಳ್ಳಿ, ನೋಡಿ ಸ್ಟ್ರೆಸ್ ತಕ್ಷಣ ಕಡಿಮೆ ಆಗದೆ ಇದ್ರೆ ಕೇಳಿ ನನಗೆ. ಹಾಗೆ ಚೇಂಜ್ ಬೇಕು. ಆ ಚೇಂಜ್ಗೋಸ್ಕರವಾಗಿ ಯೋಗಾಭ್ಯಾಸ ಮಾಡಿದ್ರೆ ಖಂಡಿತ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಕಡಿಮೆನು ನಿರ್ನಾಮ ಆಗ್ಬಿಡುತ್ತೆ ಸ್ಟ್ರೆಸ್ಸು, ಆದರೆ ಬೇಕು. ಸ್ಟ್ರೆಸ್ಸು ಬರ್ತಾ ಇರಬೇಕು ಅವಾಗವಾಗ, ಅದು ಮಾಮೂಲಿ. ಅದು ಒಂದೇ ಸರಿ ಮನೆ ಕ್ಲೀನ್ ಮಾಡಿಬಿಡ್ತೀನಿ, ನಾನು ಬರ್ತ್ಡೇಗೆ ಒಂದೇ ಸರಿ ಮಾಡೋದು ಮನೆ ಕ್ಲೀನು ಅನ್ನೋಕ್ಕಾಗಲ್ಲ, ದಿನ ಮಾಡ್ತಾ ಇರಬೇಕಲ್ಲ. ಹಾಗೆ ದಿನ ಶವರ್ ತಗೊಂಡಾಗೆ ಇದು ಕೂಡ ದಿನ ಯೋಗಾಭ್ಯಾಸ ಇಟ್ಕೊಂಡ್ರೆ ಅವನು ತುಂಬ ಬಹಳ ದೀರ್ಘಕಾಲವಾಗಿ ಆನಂದಮಯವಾಗಿ ಆರೋಗ್ಯವಂತನಾಗಿ ಮನಸ್ಸನ್ನು ಪ್ರಫುಲ್ಲವಾಗಿ ಇಟ್ಕೊಂಡು ಜೀವನ.
1: ಒಂದಷ್ಟು ಒತ್ತಡ ಇರಬೇಕು
0: ಅಂತಾರೇಕು, ಕಂಡ್ಲೇಬೇಕು. ಅದು ಹೆಲ್ದಿ ಒತ್ತಡ, ಆರೋಗ್ಯದಾಯಕವಾದಂತಹ ಒತ್ತಡ ಇರುತ್ತೆ ಅಂತ ಹೇಳಿದ್ನಲ್ಲ. ಅದರಿಂದ ನಮಗೆ ಒಂದು ಪ್ರಚೋದನೆ ಸಿಗುತ್ತೆ, ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಅನ್ಬಿಟ್ಟು. ಅದನ್ನ ಜಾಸ್ತಿ ಮಾಡ್ಕೊಂಡ್ರೆ ಕೌಂಟರ್ ಎಫೆಕ್ಟ್ ಆಗುತ್ತೆ, ಬೇರೆ ತರ ಸುಸ್ತಾಗಿ ಬಿದ್ದೋಗ್ಬಿಡ್ತಾರೆ. ಜಾಸ್ತಿ ಆಯ್ತು ಒತ್ತಡ ಅಂತ
1: ಹೃದಯದಲ್ಲಿ ಕನಿಷ್ಠ ಒತ್ತಡ
0: ಇರ್ಲೇಬೇಕು. ನಿಮ್ಗೆ ಗೊತ್ತಾ ನೋಡಿ,
1: ಎಕ್ಸಾಕ್ಟ್ಲಿ ಅಲ್ವಾ, ಮನುಷ್ಯ ಬದುಕಿರಕ್ಕೆ
0: ಇಲ್ಲ. ಎಕ್ಸಾಕ್ಟ್ಲಿ, ಬ್ಲಡ್ ಪ್ರೆಷರ್ ಫಾರ್ ಎಕ್ಸಾಂಪಲ್ ಆತರ ಎಲ್ಲಾನು ಒಂದೊಂದು ಲೆವೆಲ್ ಇರಬೇಕು.
1: ಈಗ ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಯೋಗದ ಮೂಲಕನೇ ಮಾಡ್ತೀನಿ ಅಂದ್ರೆ ಇದಕ್ಕೆ ಅಂತಲೇ ಪ್ರತ್ಯೇಕವಾದ ಆಸನ ಇರುತ್ತಾ ಅಥವಾ ಹೇಗೆ
0: ಇರುತ್ತೆ? ಶವಾಸನ ಅಂತ ಹೇಳ್ತಾರಲ್ಲ ಯೋಗ ನಿದ್ರಾ ಅಂತ, ಅದನ್ನ ಮಾಡಿದ್ರೇನೆ ಎಲ್ಲ ಸುಮಾರು ಹೊರಟೋಗ್ಬಿಡುತ್ತೆ.
1: ಶವಾಸನ ಮಾಡೋದು ಆಸನದ ಕೊನೆ
0: ಅಂತದಲ್ಲ, ಅಲ್ಲೇ ಫೈನಲ್.
1: ಮೊದಲಿಗೆ ಮಾಡಕ್ಕಾಗಲ್ಲ,
0: ಮೊದಲೇ ಸ್ಟ್ರೆಚ್ಗಳು ಮಾಡ್ಕೊಂಡು ಹೋಗ್ತಾರಲ್ಲ, ಎಷ್ಟು ಬೇಸಿಕ್ ಆಗೆಲ್ಲನು, ಎಷ್ಟು ಸೂರ್ಯ ನಮಸ್ಕಾರನೇ ಸಾಕು ಅವರೆಲ್ಲನು. ಇನ್ನು ಬೇಕಾದಷ್ಟು ಆಸನಗಳಿವೆ, ಗೋಮುಖಾಸನ, ವೃಶ್ಚಿಕಾಸನ, ಮಯೂರಾಸನ, ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಪ್ರೊಫೆಷನಲ್ ಆಗಿ ಅದೇನೇ ವೃತ್ತಿಯಾಗಿ ಇಟ್ಕೊಂಡ್ಬಿಡ್ತಾರಲ್ಲ, ಇದೇ ನನ್ನ ಜೀವನ ಅಂತ ಆವಾಗ ಅವೆಲ್ಲ ಕಲಿಬೇಕು. ಕೆಲವರಿಗೆ ಪಾಪ ಎಷ್ಟೋ ಬೇರೆ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ, ಆಸನಗಳೆಲ್ಲ ಹಾಕಕ್ಕಾಗಲ್ಲ. ಇದೇ ಸಾಕು, ಸೂರ್ಯ ನಮಸ್ಕಾರ ಮಾಡಿದ್ರೇನೆ ಸುಮಾರು ಎಲ್ಲ ಹೊರಟೋಗುತ್ತೆ. ಎಲ್ಲ ಆಸನಗಳ ಒಂದು ಸಾರಾಂಶ ಸೂರ್ಯ ನಮಸ್ಕಾರದಲ್ಲಿದೆ. ಖಂಡಿತ ಎಲ್ಲ ಯೋಗಿಗಳು ಒಪ್ಕೊಳ್ತಾರೆ ಇದನ್ನ, ನಿಜ ಅಂತ. ಹಾಗೆ
1: ಅಲ್ಲ, ನೀವು ಕಂಡುಕೊಂಡ ಹಾಗೆ ಈಗ ಗೃಹಿಣಿಯರಿಗಾಗ್ಬೋದು, ವಯಸ್ಸಾದವ್ರಿಗಾಗ್ಬೋದು, ಜನಸಾಮಾನ್ಯರಿಗೆ ಇದನ್ನೇನ್ ದೊಡ್ಡ ಸಾಧನೆ ಅಂತ ಭಾವಿಸ್ತಲ್ಲೇ, ಬರೀ ನಾನು ಆಸನಗಳನ್ನ ಮಾಡಿಕೊಂಡು ಶವಾಸನ ಮಾಡಿ ಒಂದು ಏನು ಒತ್ತಡ ನಿರ್ವಹಣೆ ಮಾಡ್ಕತ್ತೀನಪ್ಪ ಅನ್ನೋರಿಗೆ ಸ್ಪೆಸಿಫಿಕ್ ಆಗಿ ಇಂತಹ ಆಸನ ಅಂತ ಏನಾದ್ರು ಇದೆಯಾ?
0: ಇಲ್ಲ, ಇದು ಒಂದು ಬಹಳ ಅದ್ಭುತವಾಗಿದೆ. ಏನಂದ್ರೆ ಒಂದು ಕಡೆ ಕುಳಿತುಕೊಳ್ತೀವಲ್ಲ ಫಸ್ಟ್ ಒಂದೇ ಮನಸ್ಸಿನ ಸುಮ್ಮನೆ ಹಾಗೆ ಕುಳಿತುಕೋಬೇಕು, ನಾನು ಒಬ್ಬನೇ ಇರಬೇಕು ಅಂತ ಅಂದಾಗ್ಲೇನೆ ಎಷ್ಟೋ ರಿಲೀಫ್ ಆಗ್ಬಿಡುತ್ತೆ. ದೀರ್ಘ ಶ್ವಾಸ ತೆಗೆದುಕೊಂಡ್ರೆ ರಿಲೀಫ್ ಆಗ್ಬಿಡುತ್ತೆ, ಹಾಗೆಲ್ಲ ಇದೆ. ಇನ್ನೊಂದು ಏನು ಗೊತ್ತೆ, ಅದ್ಭುತವಾದದ್ದು ಈ ಯೋಗಾಸನಗಳು ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ಪತಂಜಲಿ ಮಹರ್ಷಿಗಳು ಇದಕ್ಕೆ, ಪ್ರಪಂಚಕ್ಕೆ, ಮಾನವ ಕಲ್ಯಾಣಕ್ಕೋಸ್ಕರವಾಗಿ. ಅದು ಏನೇ ಮಾಡಿದ್ರು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ವಾಭಾವಿಕವಾಗಿನೆ ಅದನ್ನೆಲ್ಲ ಮಾಡ್ತಾನೆ ಅಂತ ನೋಡಿ. ಪ್ರಾಣಿಗಳನ್ನ ಇಮಿಟೇಟ್ ಮಾಡೋದೇನೆ ಆಸನಗಳು. ಮತ್ಸ್ಯಾಸನ ಉದಾಹರಣೆಗೆ, ಪ್ರಾಣಿ ಹೆಸರು. ಪ್ರಾಣಿಗಳನ್ನ ಇಮಿಟೇಟ್ ಮಾಡಿದ್ರೆ ಸಾಕು ಅನ್ನೋದು ಕಾನ್ಸೆಪ್ಟ್. ಮತ್ತು ಅವರವರ ಶರೀರಕ್ಕೆ ತಕ್ಕಂತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೈ ಸ್ಟ್ರೆಚ್ ಮಾಡ್ಬೋದು, ಯಾವ ತರ ಬೆಂಡ್ ಮಾಡ್ಬೋದು ಶರೀರವನ್ನ. ಅವ್ರಿಗೆ ಗೊತ್ತಾಗ್ಬಿಡುತ್ತೆ ನನಗೆ ಇಷ್ಟೇ ನನ್ನ ಸಾಮರ್ಥ್ಯ ಇರೋದು, ಇದು ಕರೆಕ್ಟ್ ಆಗಿದೆ, ಇದಕ್ಕಿಂತ ಮುಂಚೆ ಮುಂದಕ್ಕೆ ಹೋದ್ರೆ ಡ್ಯಾಮೇಜ್ ಆಗ್ಬೋದು, ಹರ್ಟ್ ಆಗ್ಬೋದು ಅನ್ನೋದು ಗೊತ್ತಾಗ್ಬಿಡುತ್ತೆ ಅವ್ರಿಗೆ. ಈಗ ನೋಡಿ, ಕುಳಿತುಕೊಳ್ಳಕ್ಕೆ ಹೇಳಿ ನೆಲದ ಮೇಲೆ ತುಂಬಾ ಕಷ್ಟಪಡೋರು ಇದ್ದಾರೆ, ಆದ್ರೆ ಕೊನೆ ಕುಳಿತುಕೊಳ್ಳಬೇಕು ಅಂದ್ರೆ ಅದು ಯಾವುದೋ ಒಂದು ಭಂಗಿ ಹುಡುಕ್ತಾರೆ, ಆ ಕರೆಕ್ಟ್ ಆಗಿರುತ್ತೆ ಅವ್ರಿಗೆ, ಅವ್ರಿಗೆ ಮಾತ್ರ ಸೂಟು. ನೀವು ಅದನ್ನ ಫಾಲೋ ಮಾಡಕ್ ಹೋದ್ರೆ ನಿಮಗೂ ನೋವಾಗುತ್ತೆ ಆತರ ಕುಳಿತುಕೊಂಡ್ರೆ. ಇಂಟ್ರೆಸ್ಟಿಂಗ್ ಇದೆ ಇದೆಲ್ಲಾನು. ಅದಕ್ಕೋಸ್ಕರವಾಗಿ ಸ್ವಾಭಾವಿಕವಾಗಿ ನಮ್ಮ ಬಾಡಿಗೂ ಸ್ವಲ್ಪ ಮಾತಾಡಿಸ್ಕೊಂಡು ಏನ್ ಬೇಕು ನಿನಗೆ ಅಂತ ಕೇಳ್ಕೊಂಡು ನಡ್ಕೊಳ್ಳೋ ತರ ಮಾಡ್ಬಿಟ್ರೆ ಸಾಕು. ಈಗ ನೀರು ಕುಡಿತೀವಿ ಎಷ್ಟು ಕುಡಿಬೇಕು ನಮ್ಗೆ ಗೊತ್ತು, ಎಷ್ಟೊತ್ತು ಒಂದ್ ಕಡೆ ಕುಳಿತುಕೋಬೇಕು ಗೊತ್ತಿದೆ, ಎಷ್ಟು ಮಾತಾಡಬೇಕು ಗೊತ್ತಿದೆ, ಎಲ್ಲಾನು ಕಾನ್ಶಿಯನ್ಸ್ ಒಳಗಡೆ ಪ್ರಜ್ಞೆ ಇದೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಂಡ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಅದು ಕಾಂಟ್ಯಾಕ್ಟ್ ಬೆಳೆಸ್ಕೊಳ್ಳಕ್ಕೆ ಕಣ್ಮಿಚ್ಕೊಂಡು ಹಾಗೆ ಒಳಗಡೆ ಮನನ ಮಾಡಬೇಕು. ಏನು ಮನಸ್ಸು ಹರಿಗೆ ಹೊರಗಡೆ ಹರಿತಾ ಇದೆಯೋ ಒಂದು ಶಕ್ತಿ, ಅದನ್ನ ಒಳಗಡೆ ರಿವರ್ಸ್ ಮಾಡಬೇಕು. ಮಾಡಿದ್ರೆ ಅಡ್ವೆಂಚರ್ಸ್ ಆಫ್ ಸೆಲ್ಫ್ ಡಿಸ್ಕವರಿ, ಒಂದು ಆತ್ಮ ಅನ್ವೇಷಣೆಯ ಅದ್ಭುತ ಸಾಧನೆ, ಸಾಹಸವಾಗುತ್ತೆ. ಅದು ಮಗುವಾಗಿದ್ದಾಗ ಹೇಗಿದ್ವಿ ನಾವು ಶೈಶವಾವಸ್ಥೆಯಲ್ಲಿ, ಆ ಕಡೆ ವಾಪಸ್ ಹೋಗ್ಬೇಕು ನಾವು. ತಿರುಗಿಸ್ಕೊಂಡ್ರೆ ಅಲ್ಲೇ ಬೆನಿಫಿಟ್ ಬರ್ತಾ ಹೋಗುತ್ತೆ. ಒಂದೊಂದು ಇಂಚು ಹಿಂದೆ ಕೆಳಗಡೆ ಹೋಗ್ತಾ ಇದ್ರು ಮನಸ್ಸು ಮೆದುಳಿನಿಂದ ಹೃದಯದ ಮಂಡಲಕ್ಕೆ, ಅಲ್ಲೇ ರಿಲೀಫ್ಗಳು ಸಿಗ್ತಾ ಹೋಗುತ್ತೆ ಅವ್ರಿಗೆ. ಆಶ್ಚರ್ಯ ಆಗುತ್ತೆ, ಓ ದೇವ್ರೆ ಏನಪ್ಪ ಇದು ಮ್ಯಾಜಿಕ್ ಅಂತ.
1: ಶವಾಸನ ಮಾಡೋದಕ್ಕೂ ವಿಧಾನ ಇದೆಯಾ ಸ್ವಾಮೀಜಿ?
0: ಅದಕ್ಕೆ ವಿಧಾನ ಅಂದ್ರೆ ನನ್ನ ಒಂದು ಬರೆದಿದ್ದೀನಿ, ಅದು ಕೂಡ ಒಂದು ಅರ್ಕ ಧ್ಯಾನ ಪುಸ್ತಕದಲ್ಲಿ. ಸಂಪೂರ್ಣವಾಗಿ ತನ್ನ ಶರೀರವನ್ನ ಆ ಭೂಮಿ ಮೇಲೆ ಮಲಗಿಸಿ, ನನಗೇನು ಶರೀರಕ್ಕೂ ನನಗೂ ಏನು ಕಂಟ್ರೋಲೇ ಇಲ್ಲ ನನಗೆ, ಹಾಗೆಯೇ ನಾನು ಭೂಮಿಯಲ್ಲಿ ಮೇಲೆ ನನ್ನ ಶರೀರದ ತೂಕವನ್ನು ನಾನು ಕಾಣಬೇಕು ಅಂತ ವೇಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಆಗ ವೇಟ್ಲೆಸ್ನೆಸ್ ಆಗ್ಬಿಡುತ್ತೆ ಕೊನೆಗೆ. ಆ ಸ್ವಲ್ಪ ಹೊತ್ತಿನಲ್ಲಿ ನಿದ್ದೆ ಖಂಡಿತ ಬರುತ್ತೆ, ಯೋಗ ನಿದ್ರೆ ಅದು ಇಲ್ಲೋ ಒಂದು ಕಡೆ ಬ್ಲಿಸ್ಫುಲ್ ಸ್ಲೀಪ್ಗೆ ಕರ್ಕೊಂಡು ಹೋಗುತ್ತೆ ಅದು. ಅಲ್ಲಿ ಏನು ಮಾಡಿದ್ರೆ ಮಾಡೋದೇನು ಇಲ್ಲ ಅನ್ನೋದೇ ಅದು ಯೋಗ ನಿದ್ರೆ ಅಥವಾ ಶವಾಸನ ಅಂತ ಕರೀತಾರೆ. ಮಾಡೋದೇನು ಇಲ್ಲವೇ ಇಲ್ಲ ಮನಸ್ಸಲ್ಲಿ. ಏನಾದ್ರು ಆಲೋಚನೆ ಬಂದರೆ ಏನು ಮಾಡಲಿ ಅಂದರೆ ಆಲೋಚನೆಯಲ್ಲಿ ಈಗ ಮಾಡಬೇಕು ಮಾಡಬೇಕು, ಎಲ್ಲನೂ ಪ್ರಕೃತಿ ಪರವಾಗಿಯೇ ನಡೀತಾ ಇದೆ, ನನ್ನಲ್ಲಿ ಏನೂ ಕಂಟ್ರೋಲ್ ಇಲ್ಲ, ಶರೀರದಲ್ಲೂ ಕೂಡ ಒಂದು ತನ್ನದೇ ಆದ ಚೈತನ್ಯ ನಡೆಸ್ಕೊಂಡು ನನಗೆ ಅರಿವಿಲ್ಲದಂಗೆ ಎಲ್ಲ ನಡೀತಾ ಇದೆ ಅನ್ನೋದನ್ನು

0: ಫೀಲಿಂಗ್ಸ್ ತೊಗೊಂಡು ಹೋಗ್ತಾ ಇರಬೇಕು, ನೋಡಿಕೊಂಡು ಎಕ್ಸ್ಪೀರಿಯೆನ್ಸ್ ಮಾಡಿಕೊಂಡು. ಏನು ಮಾಡೋದೇನು ಇಲ್ಲ ಕೆಲಸ, ಈಗ ಎಲ್ಲ ಆಗಿಬಿಟ್ಟಿದೆ. ಆ ಥರ ಕಾನ್ಸೆಪ್ಟಲ್ಲಿ ಇದ್ದರೆ ಸುಮ್ಮನಾಗೆ ಇದ್ದರೆ. ಆಮೇಲೆ ಇನ್ನೊಂದು ಒಂದು ರಹಸ್ಯ ಹೇಳ್ಕೊಡ್ತೀನಿ, ಧ್ಯಾನ ಮುದ್ರೆಯಲ್ಲೇ ಮಲ್ಕೊಳ್ಬೇಕು, ಆವಾಗಲೇ ಎಫೆಕ್ಟ್ ಆಗೋದು ತುಂಬ. ಮನಸ್ಸನ್ನು ಎರಡು ಕಡೆ ಡಿವೈಡ್ ಮಾಡಬೇಕು, ಎರಡು ಕೈನಲ್ಲೂ ಕೂಡ ಹೋಗ್ತಾ ಇದೆ ನೀಜು ಹಾಗೆ ಅಂತ. ಆಮೇಲೆ ಮಾಡಿದಾಗ ವಿದಿನ್ ಜಸ್ಟ್ 5 ಮಿನಿಟ್ಸ್ 3 ಮಿನಿಟ್ಸ್ ಇಲ್ಲ, ಖಂಡಿತವಾಗ್ಲೂ ಅವ್ರಿಗೆ ಒಂದು ಯಾವುದೋ ಒಂದು ಸ್ಥಿತಿ ಕರ್ಕೊಂಡು ಹೋಗುತ್ತೆ ಸುಂದರವಾದ ಸ್ಥಿತಿಗೆ. ಅವ್ರು ಎದ್ದಾಗಲೇ ಗೊತ್ತಾಗೋದು, ಹೌದು ನಾನು ಇದ್ದೇನೆ ಯೋಗ ನಿದ್ರೆಯಲ್ಲಿ ಅಂತ. ಇನ್ನೊಂದು ಎವಿಡೆನ್ಸ್ ಕೊಡಲ, ಅವ್ರು ಎದ್ದ ಮೇಲೆ ಪಕ್ಕದಲ್ಲಿ ತಿರುಗಿ ಎದ್ದೇಳ್ಬೇಕು. ಆಮೇಲೆ ಅವರು ಕನ್ನಡಿ ಇಟ್ಟಿರಬೇಕು ಪಕ್ಕದಲ್ಲಿ, ಹ್ಯಾಂಡ್ ಮಿರರು, ಅವ್ರ ಮಕ್ಕನ ಅವ್ರು ನೋಡ್ಕೋಬೇಕು ಮಾಡಕ್ಕೆ ಮುಂಚೆ, ಆದ್ಮೇಲೆ ನೋಡ್ಕೋಬೇಕು. ಡಿಫ್ರೆನ್ಸ್ ಹೆಚ್ಚಿರುತ್ತೆ ಅವ್ರಿಗೆ ಗೊತ್ತಾಗುತ್ತೆ, ಯಾಕಪ್ಪ ಇಷ್ಟು ಫ್ರೆಶ್ ಆಗಿ ಕಾಣ್ತಾ ಇದೆ ನಾನು, ಮುಖ ತೊಳೆದಿಲ್ಲ, ಇಲ್ಲ ಏನೋ
1: ಮೇಕಪ್
0: ಮಾಡಿಲ್ಲ. ಎಕ್ಸಾಕ್ಟ್, ಗಂಡಸ್ರಿಗೆ ಏನಿಲ್ವಲ್ಲ ಮೇಕಪ್, ಈಗ ಅದು ಬರ್ತಿದೆಯೋ ಗೊತ್ತಿಲ್ಲ ಇರಲಿ, ಅಥವಾ ಹಾಲು ಕುಡಿದಿಲ್ಲ ಏನೋ ಹಾಗೆ ಅಂತ ಒಳಗಡೆಯಿಂದ ಫ್ರೆಶ್ ಆಗುತ್ತೆ.
1: ಈ ಮಾಮೂಲಿ ನಿದ್ರೆ ಮಾಡೋಕ್ಕೂ ಯೋಗ ನಿದ್ರೆಗೂ ಏನು ವ್ಯತ್ಯಾಸ?
0: ಡಿಫ್ರೆನ್ಸ್ ಇದೆ, ಡಿಫ್ರೆನ್ಸ್ ಇದೆ. ಮಾಮೂಲಿ ನಿದ್ರೆ ಏನಪ್ಪ ಅಂದ್ರೆ ನಾವು ಪಕ್ಕಕ್ಕೆ ತಿರ್ಕೊಂಡು ಮಲ್ಕೊಳ್ಬಹುದು ಕೆಲವು ಸಾರಿ, ಎಡಗಡೆನೋ ಬಲಗಡೆನೋ ತಿರ್ಕೊಂಡು ಮಲ್ಕೊಂಡಿರ್ತೀವಿ, ದಿಂಬ ಹಾಕೊಂಡಿರ್ತೀವಿ, ಕಂಫರ್ಟ್ ನೋಡಿರ್ತೀವಿ, ಬ್ಲಾಂಕೆಟ್ ಎಲ್ಲ ನೀಟಾಗಿ ಹಾಕೊಂಡು ಮಲ್ಕೊಳ್ತೀವಿ, ನೈಟ್ ಡ್ರೆಸ್ ಹಾಕಿರ್ತೀವಿ. ಆಮೇಲೆ ನಿದ್ದೆ ಅಂದ್ರೆ ನಿದ್ದೆ ಮಾಡ್ಬೇಕು ಅಂತ ಹೆಂಗ್ ಬೇಕಾದ್ರೂ ಭಂಗಿನ ಚೇಂಜ್ ಮಾಡ್ಕೋಬಹುದು. ಇಲ್ಲ ಆ ರೀತಿ ಎಲ್ಲ ಈ ಉದ್ದೇಶ ಇಟ್ಕೊಂಡು ಒಳಗಡೆ ಹೋಗಿದೀವಿ, ನಾನು ಹಗಲೊತ್ತಿನಲ್ಲೇನೆ ಈ ಸಮಯದಲ್ಲೇ ನಾನು ನನ್ನ ಒಂದು ಶರೀರದಲ್ಲಿ ನಾನು ನಮ್ಮ ಉಪಸ್ಥಿತಿ ಗೊತ್ತಾಗಬೇಕು, ನಾವು ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ಈ ಶರೀರಕ್ಕಿಂತ ನಾನು ವಿಭಿನ್ನವಾಗಿದ್ದೀನಿ ಅಂತ ಅನುಭವ ಪಟ್ಕೊಳ್ಳೋಕೆ ಹೋದಾಗಲೇ ರಿಲ್ಯಾಕ್ಸೇಷನ್ ಬರೋದು, ಡೀಪ್ ರಿಲ್ಯಾಕ್ಸೇಷನ್ನೇ. ಒಂದು ಯೋಗ ನಿದ್ದೆ ಅಂದರೆ ಡೀಪೆಸ್ಟ್ ರಿಲ್ಯಾಕ್ಸೇಷನ್ನು, ಅಂದರೆ ಒಂಥರ ಡೀಪೆಸ್ಟ್ ರಿಲ್ಯಾಕ್ಸೇಷನ್ ಅಂದರೆ ವಿಶ್ರಾಂತಿ ಅಂದರೆ ಅದು ಸ್ವಲ್ಪ ಇದಾಗುತ್ತಲ್ವಾ, ಒಂಥರ ಮನಸ್ಸಲ್ಲಿ ಏನೋ ಒಂಥರ ಆನಂದ ಉಂಟಾಗ್ಬಿಡುತ್ತೆ, ಉಂಟಾದಾಗ ಅವನಿಗೆ ಕಂಫರ್ಟಬಿಲಿಟಿ ಬರುತ್ತೆ. ಉದಾಹರಣೆಗೆ ನೋಡಿ, ಯಾರೋ ಒಬ್ರು ಮಸಾಜ್ ಮಾಡಕ್ ಬಂದ್ರೆ ನಿಮ್ ಶೋಲ್ಡರ್ಗೆ, ಇವಾಗ ನಿಮ್ಗೊಂದು ಸ್ವಲ್ಪ ಏನೋ ಒಂಥರ ಆಗತ್ತಲ್ಲ, ಅಬ್ಬ ಓಹ್ ರಿಲೀವ್ಡ್ ಸಿನ ಮಾಡ್ತಾ ಇದ್ರ ಶೋಲ್ಡರ್ ಮಸಾಜು ಅಂತ, ನಾನು ಅದನ್ನ ಇಂಟ್ರೊಡ್ಯೂಸ್ ಮಾಡೋಣ ಅನ್ಕೊಂಡಿದ್ದೆ. ಅದನ್ನ ಎಲ್ಲ ಆಫೀಸ್ಗಳಲ್ಲಿ ಒಬ್ರಿಗೊಬ್ರು ಶೋಲ್ಡರ್ ಮಸಾಜ್ ಮಾಡಬೇಕು ಪ್ರತಿದಿನ ಒಂದ್ಸಾರಿ ಯಾವಲ್ಲಾದ್ರೂ ಅಂತ. ಅದು ಹಾಗೆ ಮಾಡಿಕೊಂಡಾಗ ರಿಲೀಫ್ ಆಗುತ್ತೆ, ಎಲ್ಲನೂ ಶರೀರಕ್ಕೆ ಲಘುತ್ವ ಉಂಟಾಗುತ್ತೆ. ಶರೀರನೇ ನಾನು ಅನ್ಕೊಂಡಿದ್ದಾಗ ಭ್ರಾಂತಿ ಉಂಟಾಗಿ ತುಂಬ ನೋವು ಬಾಧೆ ಎಲ್ಲ ಬರುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಐ ಆಮ್ ನಾಟ್ ದ ಬಾಡಿ ಬಟ್ ಲಿವಿಂಗ್ ಇನ್ ದ ಬಾಡಿ, ಐ ಆಮ್ ಡಿಫ್ರೆಂಟ್ ದ್ಯಾನ್ ದ ಬಾಡಿ, ನಾನು ಇನ್ಫ್ಲೂಯೆನ್ಸ್ ಮಾಡಬಹುದು, ಪ್ರಭಾವವನ್ನು ಬೀರಬಹುದು ನನ್ನ ಶರೀರದ ಮೇಲೆ. ಅದು ಬಂದಾಗ ಈ ಕಾನ್ಸೆಪ್ಟ್ ಅದ ಅನ್ಕೊಂಡ್ರೂ ಪರವಾಗಿಲ್ಲ, ರಿಯಾಲಿಟಿ ಅನ್ಕೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ಬೆನಿಫಿಟ್ ಖಂಡಿತ ಬರುತ್ತೆ. ಅದಕ್ಕೋಸ್ಕರವಾಗಿ ಇಂಥದ್ದೆಲ್ಲ ಯೋಗ.
1: ಈ ಒತ್ತಡ ಅನ್ನೋದು ಮನಸ್ಸಿನಲ್ಲಿ ಸೃಷ್ಟಿಯಾಗುತ್ತೋ ದೇಹದಲ್ಲಿ ಸೃಷ್ಟಿಯಾಗುತ್ತೋ ಸ್ವಾಮಿ?
0: ದೇಹದಲ್ಲಿ ಅದು ತನ್ನಷ್ಟಕ್ಕೆ ತಾನೇ ಸೃಷ್ಟಿ, ಹಾರ್ಮ್ಫುಲ್ ಆಗಿ ಸೃಷ್ಟಿ ಆಗೋದಿಲ್ಲ. ಮನಸ್ಸಿನಲ್ಲಿ ಬಂದು ಅದು ಬುದ್ಧಿಮಟ್ಟದಲ್ಲಿ ಪ್ರಜ್ಞಾ ಮಟ್ಟದಲ್ಲಿ ಬಂದು ಯಾವುದೋ ಆಸೆಗಳನ್ನು ಈಡೇರಿಸಿಕೊಳ್ಳದೆ ತನ್ನ ಎಕ್ಸ್ಪೆಕ್ಟೇಷನ್ ಪರವಾಗಿ ನಡೀದೇ ಇರಬೇಕಾದ್ರೆ ನಿರೀಕ್ಷೆಗೆ ತಕ್ಕಂತೆ, ಹಾಗೆ ತನಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಮತ್ತು ಬೇರೆಯವರುಗೋಸ್ಕರವಾಗಿಯೇ ಬದುಕ್ತಾ ಇದ್ರೆ ತುಂಬಾನೇ ಅವ್ರದೆಲ್ಲ ಸಹಿಸ್ಕೊಂಡು ಎಕ್ಸ್ಪ್ರೆಷನ್ ಮಾಡದೇ ಇದ್ರೆ, ಪ್ರಕಟಣೆ ಮಾಡದೇ ಇದ್ರೆ, ತನ್ನ ಇಮೋಷನ್ಸ್ ನ ಭಾವನೆಗಳನ್ನು ಪ್ರಕಟಣೆ ಮಾಡದೇ ಇದ್ರೆ ಆವಾಗನೂ ಸ್ಟ್ರೆಸ್ ಬರುತ್ತೆ. ಹೇಗೆ ನಾವು ಉಸಿರಾಡ್ತೀವಲ್ಲ, ಇಮಿಡಿಯೇಟ್ಲಿ ಬ್ರೀತ್ ಔಟ್ ಮಾಡಿಬಿಡ್ತೀವಲ್ವಾ, ಹಾಗೆ ಆದರೆ ಅವ್ರಿಗೆ ಒಳ್ಳೇದಾಗುತ್ತೆ. ಸೊ ಮನಸ್ಸಿನಲ್ಲಿ ಬಂದು ಆಮೇಲೆ ನಿಧಾನಕ್ಕೆ ನರ್ವ್ಸ್ ಮೇಲೆಲ್ಲ ಕುಳಿತುಕೊಳ್ಳುತ್ತೆ, ರಿಂಕಲ್ಸ್ ಥರ, ಪ್ರೆಷರ್ ಥರ ಆಗುತ್ತೆ. ಆಮೇಲೆ ಶೋಲ್ಡರ್ ಮೇಲೆಲ್ಲ ಬರುತ್ತೆ, ತಲೆ ಇದು ನೆಕ್ಕು ಹಿಂಭಾಗದಿಂದ ಹಿಡಿದು ಸ್ಪೈನ್ವರೆಗೂ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅದು ಮನಸ್ಸಿನಲ್ಲೇ ಫಸ್ಟು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ನಲ್ಲೇ ಬರುತ್ತೆ ಫಸ್ಟ್ ಸ್ಟ್ರೆಸ್. ಅದು ಅದನ್ನು ಆಗಾಗ ಸಾರ್ಟ್ ಔಟ್ ಮಾಡಿಬಿಟ್ರೆ ಎಲ್ಲ ಒಳ್ಳೇದಾಗುತ್ತೆ. ಇದು ನಾವು ಪೈಲಪ್ ಮಾಡ್ಕೊಂಡು ಕುಳಿತುಕೊಳ್ತೀವಲ್ಲ, ಎಲ್ಲನೂ ಗುಂಪು ಕಟ್ಕೊಂಡು ವಾರಕ್ಕೊಂದ್ಸರಿ ಸಿಗುತ್ತಲ್ಲ ರಜಾ, ಅವಾಗೆಲ್ಲ ನೋಡ್ಕೊಳ್ತೀನಿ, ಅಲ್ಲಿವರೆಗೆ ನಾನೇನು ನೋಡ್ಕೊಳ್ಳಲ್ಲ ನನ್ನ ಬಗ್ಗೆ ಅಂದಾಗ ಒತ್ತಡ ಏನು ಡಬಲ್ ಆಗ್ತಾ ಹೋಗುತ್ತೆ. ಅದಕ್ಕೂ ಕಾಂಪೌಂಡ್
1: ಸೊಮ್ಯಾಟಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತಾರೆ, ಮನಸ್ಸಿನಿಂದ ಮೂಡಿದಂತಹ ದೈಹಿಕ ತೊಂದರೆಗಳು
0: ಇರುತ್ತೆ.
1: ಎಷ್ಟೋ ಸಂದರ್ಭದಲ್ಲಿ ದೇಹದ ಸಮಸ್ಯೆಗಳಿಂದಲೂ ಒತ್ತಡ ಉಂಟಾಗಬಹುದು. ಯಾರೋ ನಿನಗೆ ಕ್ಯಾನ್ಸರ್ ಬಂದಿದೆ ಅಂತ ಹೇಳ್ತಾರೆ, ಆಗ ತಕ್ಷಣವೇ ಆತನಿಗೆ ಒತ್ತಡ ಶುರುವಾಗುತ್ತೆ ಅಲ್ವೇ? ಈ ಏನಿದೆ ಎರಡರ ನಡುವಿನ ಒಂದು ಸಮತೋಲನವನ್ನ ಸಾಧಿಸೋದಕ್ಕೆ ಯೋಗ ಮತ್ತೆ ಧ್ಯಾನ ಸಹಕಾರಿ ಅಂತ ಅನ್ಸುತ್ತೆ.
0: ಖಂಡಿತವಾಗ್ಲು ಸರ್ವಾತ್ಮಕವಾಗಿ ಎಷ್ಟು ಸಾರಿ ಟೆಸ್ಟ್ ಮಾಡಿದ್ರು ಅದು ವಿಜಯ ಆಗೇ ಬರುತ್ತೆ, ಅದು ಗೆದ್ದೇ ಬರುತ್ತೆ ಆ ಯೋಗ ವಿದ್ಯೆಗಳು ಎಲ್ಲರೂ. ಈಗ ನೋಡಿ ಮನಸ್ಸು ಎಷ್ಟು ಪರಿಣಾಮ ಆಗುತ್ತೆ ಅಂದ್ರೆ, ಮನೆಯವ ಮನುಷ್ಯಾಣಂ ಕಾರಣಂ ಅಂತ ಹೇಳಿದ್ನಲ್ಲ, ಬಂದು ಮೋಕ್ಷಾಣಂ ಅಂತ. ಈಗ ಯಾರೋ ಒಬ್ಬ ಹೋಗ್ತಾ ಇದ್ದಂತೆ, ಯುರೋಪಿಯನ್ ಸ್ಟೋರಿ ಅದು, ರಾತ್ರಿ ಹೋಗ್ತಾ ಇರ್ಬೇಕಾದ್ರೆ ಒಂದು ಮೋಟೆಲ್ ಅಂತ ಇರುತ್ತಲ್ಲ, ಸಣ್ಣ ಬೆಡ್ ಅಂಡ್ ಬ್ರೇಕ್ಫಾಸ್ಟ್ ತರ, ಅಲ್ಲೋಗಿ ಇದ್ದಂತೆ ಆತ. ಆಮೇಲೆ ಅರ್ಧರಾತ್ರಿ ಆತನಿಗೆ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಎಲ್ಲರೂ ಮಾಡಬೇಕು ಆಗತ್ತೆ ಅಂತ ಹೇಳ್ತಿಲ್ಲ, ಮನಸ್ಸಿನ ಪರಿಣಾಮದ ಒಂದು ಸ್ಟೋರಿ, ಅದು ನಿಜವಾದ ಸ್ಟೋರಿ ಕತೆ. ಸೊ ಹೋಗಿರ್ಬೇಕಾದ್ರೆ ರಾತ್ರಿ ವೀಸಿಂಗ್ ಬಂದ್ಬಿಟ್ಟಿದೆ ಸಿಕ್ಕಾಪಟ್ಟೆ, ಆಗ ಏನ್ ಮಾಡೋದು ಗೊತ್ತಿಲ್ಲ, ಮಾತ್ರೆ ತಂದಿಲ್ವಂತೆ ಅದನ್ನ ಹಾಕೊಳ್ಳಕ್ಕೆ, ಕರೆಂಟ್ ಇಲ್ಲ ಅಲ್ಲಿ. ಆಗ ಒಂದು ಏನೋ ಯಾವುದೋ ತಗೊಂಡು ಏನ್ ಸಿಗುತ್ತೋ ಅಲ್ಲಿ ಒಂದು ವಿಂಡೋ ಒಡೆದಿದ್ದಾರಂತೆ, ಒಡೆದಾಗ ಗ್ಲಾಸ್ ಎಲ್ಲ ಒಡೆದೋಗಿ ಫ್ರೆಶ್ ಏರ್ ಬಂತು. ಆಗ ನಾನು ಸರಿ ಹೋಯ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂತ ಅಂದ್ಬಿಟ್ಟು ಮಲ್ಕೊಳ್ತಾರೆ, ನೆಮ್ಮದಿಯಾಗಿ ಮಲ್ಕೊಂಡ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ನೋಡಿದಾಗ ಆಗ ವಿಂಡೋ

0: ಏನು ಒಡದೇ ಇಲ್ಲ ಅವರು, ಮತ್ತೇನು ಒಡೆದ್ನಲ್ಲ ಅಂತ ನೋಡಿದ್ರೆ ಗ್ಲಾಸ್ ಪೀಸ್ ಎಲ್ಲ ಇದೆ, ಅದೆಲ್ಲ ನಿಜ, ಬಟ್ ವಿಂಡೋ ಮಾತ್ರ ಒಡೆದಿಲ್ಲ. ಇದೇನು ಅಂದ್ರೆ ಗ್ರ್ಯಾಂಡ್ ಫಾದರ್ಸ್ ದೊಡ್ಡ ಕ್ಲಾಕ್ ಇದೆಯಲ್ಲ, ಆ ಕ್ಲಾಕ್ ಹೊಡೆದಾಕ್ಬಿಟ್ಟಿದ್ದಾರೆ ಆ ಕತ್ಲೆನಲ್ಲಿ. ಅಲ್ಲಿಗೆ ನೋಡಿ ಇಲ್ಲಿ ಅದು ಹೇಗಿದೆ ಅಂತ, ಮನಸ್ಸು ಎಷ್ಟು ಪರಿಣಾಮ ಬೀರುತ್ತೆ ಅನ್ನೋದು ಒಂದು ಸಣ್ಣ ಉದಾಹರಣೆ. ಆ ರೀತಿ ತಾನು ಒಳಗಡೆ ಸರ್ ಮಾಡ್ಕೋಬೇಕು ಬಂದಾಗ. ಸೈಕೋಸೊಮ್ಯಾಟಿಕ್ ಮೋಸ್ಟ್ ಡಿಸೀಸಸ್ ಅಂತ ಇದೆ, ರಿಸರ್ಚ್ ಅಲ್ಲಿ ಕೂಡ ಗೊತ್ತಾಗಿದೆ. ಹಾಗೆ ಅಂತ ಅನ್ಬಿಟ್ಟು ಯಾರೋ ಒಬ್ರು ನೀವು ಎದುರಿಸ್ಬಿಡಿ, ಊಟ ಆದ್ಮೇಲೆ ನಿನಗೆ ಅದ್ರ ಒಳಗಡೆ ಹಲ್ಲಿ ಬಿದ್ದ್ಬಿಟ್ಟಿತ್ತು ಅದ್ ಹೆಂಗ್ ತಗೊಂಡೆ ನೀನು ಅಂತ ಅನ್ಬಿಡಿ. ನೋಡಿ ಅವ್ರಿಗೆ ಸ್ವಲ್ಪ ಅವ್ರ ಸ್ಟಮಕ್ ಅಪ್ಸೆಟ್ ಆಗದೆ ಇದ್ರೆ ಕೇಳಿ ಅವತ್ತು ಆಗತ್ತೆ ಅಲ್ವಾ, ಇಲ್ಲ ಪರವಾಗಿಲ್ಲ ಅಲ್ಲಿ ಬಿದ್ದಿದ್ರು ಡೋಂಟ್ ವರಿ ಅಂತ ಹೇಳಲ್ಲ ಅವರು. ಹಾಗೆ ಒಂದು ಆಗಿದೆ.
1: ಸಾಮಾನ್ಯವಾಗಿ ಮಕ್ಕಳಲ್ಲಿ ಒತ್ತಡ ಕಮ್ಮಿ ಅಂತ ಹೇಳ್ತಾರೆ, ಯಾಕೆಂದ್ರೆ ಮಕ್ಕಳ ಸ್ವಭಾವನೇ ಹಾಗೆ, ಬಹಳ ಖುಷಿಯಾಗಿರ್ತವೆ, ಓಡಾಡ್ಕೊಂಡಿರ್ತವೆ, ತನಗನ್ಸಿದ್ದನ್ನ ನೇರವಾಗಿ ಹೇಳ್ತವೆ. ಆದ್ರೆ ಇವತ್ತು ದೌರ್ಭಾಗ್ಯ ಅಂದ್ರೆ ಮಕ್ಕಳಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ತಂದೆ ತಾಯಿಯಂದ್ರಿಂದ ಒಳ್ಳೆ ರಿಸಲ್ಟ್ ಬರಲಿ ಅಂತ ಇರೋ ಒತ್ತಡ ಇರಬಹುದು, ಅಥವಾ ಮಕ್ಕಳೇ ಅವರ ಸಹಪಾಠಿಗಳನ್ನು ನೋಡಿ ನಾನು ಅವನಿಗಿಂತ ಮಾರ್ಕ್ಸ್ ತೆಗಿಬೇಕು ಅನ್ನುವಂತಹ ಒತ್ತಡ ಇರಬಹುದು. ಈ ತರಹದ ಒಂದು ಬೆಳವಣಿಗೆ ಸಮಾಜದ ದೃಷ್ಟಿಯಿಂದ ಖಂಡಿತ ಒಳ್ಳೇದಲ್ಲ. ಆದ್ರೆ ಮಕ್ಕಳಲ್ಲೂ ಇವತ್ತು ಒತ್ತಡ ಇರೋದ್ರಿಂದ ಯೋಗ ಮಕ್ಕಳಲ್ಲಿ ಯಾವ ರೀತಿ ಒತ್ತಡ ನಿರ್ವಹಣೆಗೆ ಸಹಕಾರಿ ಆಗಬಲ್ಲದು ಅಂತಂತೀರಿ?
0: ಖಂಡಿತ ಖಂಡಿತ ಆಗತ್ತೆ. ಅದೇ ಇದು ಅದು ದುರದೃಷ್ಟವಶದಿಂದ ಈ ಸಬ್ಜೆಕ್ಟೇ ಉಂಟಾಗಬಾರ್ದಾಗಿತ್ತು ನಮಗೆ. ಮಕ್ಕಳಿಗೆ ಅವರೇ ನಮಗೆ ನೋಡಿದ ತಕ್ಷಣ ಮಕ್ಕಳನ್ನ ನಮ್ಮ ಸ್ಟ್ರೆಸ್ ರಿಲೀಫ್ ಆಗ್ತಾ ಇತ್ತು, ನಮ್ಮ ಒತ್ತಡ ಕಡಿಮೆ ಆಗ್ಬಿಡೋದು. ಈಗ ಅವ್ರಿಗೆ ಬಂದ್ಬಿಟ್ಟಿದ್ರೆ ನೀವೆಲ್ಲ ಹೋಗ್ತೀರಾ ನೀವು ಇನ್ನು ಒತ್ತಡ ರಿಲೀಫ್ ಮಾಡಿಸ್ಕೊಳಕ್ಕೆ ಅಲ್ವಾ. ಒಂದಾಯ್ತು, ಅವ್ರು ನೋಡಿದ್ರೆ ಅವ್ರು ದರ್ಶನ ಮಾಡಿದ್ರೆ ಮಕ್ಕಳು ಒಂದು ಆಟ ಆಡೋದನ್ನು ನೋಡಿದ್ರೆ ಅಲ್ವಾ, ಎಷ್ಟು ಅವರ ಒಂದು ಟ್ಯಾಲೆಂಟು ಮುಗ್ಧತೆಯನ್ನು ನೋಡಿದಾಗ ನಮ್ಗೆ ರಿಲೀಫ್ ಆಗ್ತಿತ್ತಲ್ವಾ, ದೊಡ್ಡವ್ರಿಗೆಲ್ಲರಿಗೂ ತಂದೆ ತಾಯಿಗಳಿಗೆ ಮತ್ತು ಹಿರಿಯರಿಗೆಲ್ಲರಿಗೂ. ಸೊ ಹೀಗಾಗಿದೆ, ಮಾಡ್ಬೋದು ಯೋಗ ಖಂಡಿತವಾಗ್ಲೂ ಇವಾಗ, ಬಟ್ ಅವರಿಗೆ ಟೆಂಡರ್ ತುಂಬ ಯಾವ ಆಸನ ಬೇಕಾದ್ರೂ ಮಾಡ್ಬೋದು ಮಕ್ಕಳು ಹೆಚ್ಚು ಕಮ್ಮಿ, ಯಾಕಂದ್ರೆ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಇರುತ್ತಲ್ಲ ಅವರಿಗೆ, ಕಲ್ತ್ಕೊಳ್ಳೋಕೆ ಸರಿಯಾದ ಸಮಯ ಅದು. ಈ ಚೈನಾ ದೇಶದಲ್ಲಿ ಕಂಗ್ ಫು ಅದೆಲ್ಲನೂ ಕರಾಟೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಕಳ್ಸಕ್
1: ಹೋಗ್ತಾರೆ,
0: ಜಿಮ್ನಾಸ್ಟಿಕ್ಸ್ ಹಾಗೆ ಅವರು ವಿಶ್ವ ಪ್ರಸಿದ್ಧರಾಗಿದ್ದಾರೆ ತುಂಬಾ ಜನ. ಹಾಗೆ ಮಾಡ್ಬೋದು, ತಪ್ಪಿಲ್ಲ. ಆದ್ರೆ ಮಕ್ಕಳಿಗೆ ಒತ್ತಡ ನಿಜವಾಗ್ಲೂ ಬರಬಾರ್ದಾಗಿತ್ತು, ಅದು ತುಂಬಾ ಶೋಚನೀಯವಾದದ್ದು. ಅದಕ್ಕೆ ಅವರಿಗೆ ನಾವು ಹತ್ರ ಆದಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಒತ್ತಡ ಅಷ್ಟೊಂದು ಬರ್ದಿರೋ ತರ ಮಾಡಿದ್ರೆ ಅದೇ ಒಂದು ಒಳ್ಳೆ ಕೆಲಸ ಆಗತ್ತೆ.
1: ಯೋಗ ಮತ್ತೆ ಧ್ಯಾನ,
0: ಯೋಗ ಮತ್ತು ಧ್ಯಾನ ಅಂತೂ ಇದಂತೂ ಫೌಂಡೇಶನ್, ಅದು ಅದಿದ್ದೇ ಇರಬೇಕು. ಅಲ್ಲಿಂದನೇ ಎಷ್ಟೋ 50% ಆಫ್ ದ ಪ್ರಾಬ್ಲಮ್ಸ್ ಅಟ್ ಲೀಸ್ಟ್ ಸಾಲ್ವ್ ಆಗ್ಬಿಡುತ್ತೆ ಏನೋ. ಅದರಿಂದ ಅದನ್ನು ಇಟ್ಕೊಂಡು ಅದರ ಅದಾದ್ಮೇಲೆ ಇದೆಲ್ಲ ಬೇರೆ ಬೇರೆ ಟೆಕ್ನಿಕ್ಸ್ ಎಲ್ಲ ಉಪಯೋಗಿಸ್ಬೇಕು, ಮೆಥಡ್ಸು ಎಲ್ಲಾನು. ಹಾಗೆಲ್ಲ ಇಂಪ್ರೂವ್ ಮಾಡ್ಕೊಂಡಿದ್ರೆ ಲೈಫ್ ಸ್ಟೈಲು ಚೇಂಜ್ ಆಗ್ತಾರೆ ಮಕ್ಕಳು, ಬ್ರಿಲಿಯಂಟ್ ಆಗ್ತಾರೆ ಅವರು.
1: ಒತ್ತಡದಲ್ಲಿ ಈಗ ಎರಡನೇ ಪಾತ್ರ ಬರೋದು ಮಹಿಳೆಯರಿಗೆ. ಅಂದ್ರೆ ಬಹಳ ದೊಡ್ಡ ವಿಚಾರ ಏನಪ್ಪ ಅಂತಂದ್ರೆ ಅವರು ಮನೆಯಲ್ಲೂ ದುಡಿಬೇಕು, ಹೊರಗಡೆ ಉದ್ಯೋಗಸ್ಥ ಮಹಿಳೆಯರು ಹೊರಗಡೆನೂ ಕೂಡ ದುಡಿಬೇಕಾಗುತ್ತೆ. ಎಷ್ಟೋ ಸಂದರ್ಭದಲ್ಲಿ ಎರಡೂ ಕೆಲಸವನ್ನು, ಏನ್ ಡಬಲ್ ಆಕ್ಟಿಂಗ್ ಅಂತೀವಲ್ಲ, ಅದನ್ನು ಕೂಡ ಮಹಿಳೆಯರು ಮಾಡ್ತಾ ಇರ್ತಾರೆ. ಮತ್ತೆ ಇನ್ನೂ ಒಂದೇನು ಅಂದ್ರೆ ಮಕ್ಕಳು ಕೂಡ ಒತ್ತಡದಲ್ಲಿ ಇರೋದ್ರಿಂದ ಮಹಿಳೆಯರಿಗೆ ಮೂರನೇ ಟೆನ್ಷನ್ ಅದ್ರ ಮೂಲಕ ಬರುತ್ತೆ. ಈಗ ಮಹಿಳೆಯರ ದೃಷ್ಟಿಯಿಂದ ನಾವು ಯೋಚನೆ ಮಾಡೋದೇ ಆದ್ರೆ ಅವರಲ್ಲಿ ಒತ್ತಡವನ್ನು ಕಡಿಮೆ ಮಾಡೋದಕ್ಕೆ ಯೋಗ ಧ್ಯಾನ ಯಾವ ರೀತಿ ಸಹಕಾರಿ ಆಗಬಹುದು, ತಾವು ನೀಡುವಂತಹ ಒಂದು ವಿಚಾರ ಏನು?
0: ಅಲ್ಲಿ ಸ್ತ್ರೀಯರಿಗೆ ಸ್ವಾಭಾವಿಕವಾಗಿನೆ ಅದು ಹ್ಯಾಂಡಲ್ ಮಾಡೋ ಶಕ್ತಿ ಇದೆ ಅವರಲ್ಲಿ, ಸ್ವಾಭಾವಿಕವಾಗಿನೇ ಇದೆ ಎಕ್ಸ್ಟ್ರಾ. ಸೊ ಇದೆ ಅವರು ಯೋಗ ಅಂದ್ರೆ ಸ್ಪೆಸಿಫಿಕ್ ಆಗಿ ಮಾಡಕ್ಕೆ ಸಮಯ ಸಿಗ್ಲಿಲ್ಲ ಅಂದ್ರೆ ಎಲ್ಲೆಲ್ಲಿ ಏನೇನು ಕೆಲಸ ಮಾಡ್ತಾರೋ ಸ್ವಲ್ಪ ಸ್ಲೋ ಡೌನ್ ಮಾಡಿಕೊಂಡು ಮನೆಯಲ್ಲಿ ಒಂದ್ ಅಟ್ಲೀಸ್ಟ್ 1 ಅವರ್ಗೆ ಮೀಸಲಾಗಿಟ್ಕೊಂಡು ಯೋಗದ ರೀತಿಯಲ್ಲಿ ನಾನು ಕಾಲ ಕಳಿತೀನಿ ಮನೆಯಲ್ಲಿ ಅಂತ ಅನ್ಬಿಟ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರಲಿ. ಏನ್ ಬೇಕೋದು, ಉದಾಹರಣೆಗೆ ನಡಿಬೇಕು ಸರಿಯಾಗಿ ಪ್ರಜ್ಞಾಪೂರ್ವಕವಾಗಿ ನಿಧಾನಕ್ಕೆ ನಡೆದು ಅಲ್ಲಿ ಶ್ವಾಸವನ್ನು ತೆಗೆದುಕೊಳ್ಳೋದು. ಉದಾಹರಣೆಗೆ ಒಂದು ಏನಾದ್ರು ಲಿಫ್ಟ್ ಮಾಡ್ಬೇಕಾದ್ರೂ ಅದನ್ನ ಸರಿಯಾಗಿ ಧ್ಯಾನ ಮಾಡಿ ಒಂದ್ ನೀಟಾಗಿ ಅದನ್ನ ಎತ್ತುವಂತದ್ದು, ಇದೆಲ್ಲ ಮಾಡ್ತಾ ಇದ್ರೆ ಅವರಿಗೆ ನೀರು ಹಾಕ್ಬೇಕು ಗಿಡಗಳಿಗೆ, ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕು ಎಕ್ಸ್ಟ್ರಾ ಉದಾಹರಣೆಗೆ. ಮತ್ತು ಈ ರೀತಿಯಲ್ಲಿ ಅವರು ಅಭ್ಯಾಸ ಒಳಗಡೆ ಇಳಿದ್ಬಿಟ್ರೆ ಅವರಿಗೆ ಯೋಗದ ಅನುಭವನೇ ಉಂಟಾಗತ್ತೆ ಅಲ್ಲಿ. ಯೋಗ ಮಾಡೋದಷ್ಟೇನೆ, ಎಲ್ಲ ರೀತಿಯಲ್ಲೂ ಕೂಡ ಅವರು ಆಗಿದೆ. ಅಡುಗೆ ಮಾಡಬೇಕು ಅಲ್ಲೂ ಕೂಡ ನೀಟಾಗಿ ಒಂದೊಂದೇ ಯೋಚನೆ ಮಾಡಿ ಇದನ್ನು ನಾನು ತರಕಾರಿನ ಕಟ್ ಮಾಡ್ತಾ ಇದ್ದೀನಿ, ಈಗ ಅಲ್ಲೇ ಕುಳಿತುಕೊಂಡಿದ್ದ ಅವ್ನು ತರಕಾರಿನೇ ಸಪ್ರೇಟಾಗಿ ಕಟ್
1: ಮಾಡ್ಕೊಂಡು
0: ಕಲರ್ಫುಲ್ ಆಗಿ ಎಲ್ಲ ಇಟ್ಕೊಂಡು ಆಮೇಲೆ ಈ ರೀತಿ ಒಳ್ಳೆ ಹಾಡು ಹಾಕ್ಕೊಂಡು ನೀಟಾಗಿ ಅವ್ರಿಗೆ ಇಷ್ಟ ಬಂದದ್ದು ಅದನ್ನೊಂದು ಹಬ್ಬದ ಆಚರಣೆ ಥರ ಒನ್ ಅವರ್ನ ಸೆಲೆಬ್ರೇಟ್ ಮಾಡ್ಬೇಕು ಅವ್ರು 1 or 2 hoursನ. ಅದಕ್ಕೆ ಅಂತಾನೆ ಬೇಕಂತಾನೆ ಹಾಗೆ ಮಾಡ್ತೀನಿ ನಾನು, ಏನೋ ಹಬ್ಬ ಆಚರಣೆ ಮಾಡ್ತಾ ಇದ್ದೀನಿ ಇವಾಗ ನಾನು, ಯೋಗದ್ದು ನನ್ನ ಪರ್ಸನಲ್ ಟೈಮ್ ಇದು, ಯಾರಿಗೂ ಏನು ಇದಿಲ್ಲ, ಫೋನ್ ಎಲ್ಲ ಆಫ್ ಮಾಡಿದ್ದೀನಿ ಅಂತಂದ ಹೋದಾಗ ಆ ಥರ ಒಂದು ರಿಲೀಫ್ ಸಿಕ್ಬಿಡುತ್ತೆ ಅವ್ರಿಗೆಲ್ಲರಿಗೂ. ಹೌದು, ಡೆಫಿನೆಟ್ಲಿ.
1: ಈಗ ಗ್ರಾಮಾಂತರ ಪ್ರದೇಶದಲ್ಲಿ ರೈತರು ಶ್ರಮದ ದುಡಿಮೆಗೆ ಹೆಸರಾಗಿರೋರು, ಬಹಳ ಕಷ್ಟಪಟ್ಟು ದುಡಿತಾರೆ. ಈಗ ಅಂಥವರಲ್ಲೂ ಕೂಡ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅದು ಸಾಲ ಮಾಡಿ ತೀರ್ಸಕ್ ಆಗದಲೇ ಇರುವಂತಹ ಒತ್ತಡ ಇರಬಹುದು, ಬೆಳೆದಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗದಲೇ ಇರೋದ್ರ ಒತ್ತಡ ಇರಬಹುದು, ಸಾಮಾಜಿಕವಾದ ಬೇರೆ ಬೇರೆ ಒತ್ತಡಗಳಿರಬಹುದು. ಈಗ ತುಂಬಾ ಜನ

0: ಹೇಳೋದು ದೈಹಿಕವಾಗಿ ಅಪಾರ ಶ್ರಮ ಮಾಡುವಂಥವ್ರಿಗೆ ಯೋಗದ ಅಗತ್ಯ ಇಲ್ಲ ಅಂತ, ಆದರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಿ?
1: ಒಳ್ಳೆ ಪ್ರಶ್ನೆ ನೋಡಿ. ಈಗ ಯಾರೋ ಕೆಲವ್ರಿಗೆ ಈಗ ಪೈಲ್ವಾನ್ರು ಕುಸ್ತಿ ನೋಡಕ್ ಹೋಗ್ತಾರೆ, ಹೋದಾಗ ಅವ್ರು ನೋಡ್ಬಿಟ್ಟು ಹೇಳ್ತಾರೆ ಪೈಲ್ವಾನ್ರು, ನೀವು ಈ ಥರ ಸ್ವಲ್ಪ ಕಲ್ತ್ಕೊಳ್ಳಿ ಅಂತ ಅನ್ಬಿಟ್ಟು, ಮಾಡಿ ಅಂತ ಕುಸ್ತಿ ಪ್ರಾಕ್ಟೀಸ್ ಮಾಡಿ ಅಂತ. ಇವ್ರು ಹೇಳ್ತಾರೆ ಇಲ್ಲ ನಾನು ದಿನ ಬೆಳಗಾದ್ರೆ ನಾನು ಜಾಸ್ತಿ ಕೆಲಸ ಮಾಡ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ಓಡಾಟ ಇದೆ, ನಾನು ಕುಳಿತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡಿ ಮೇಲೆ ಹತ್ತಿ ಇಳಿತಾ ಇರ್ತೀನಿ, ಅದೇ ಸಾಕು ನನಗೆ ಎಕ್ಸರ್ಸೈಸು ಅಂತ ಹೇಳ್ಬಿಡ್ತಾರೆ. ಅಲ್ಲಿಗೆ ಇವರು ಪೈಲ್ವಾನ್ ಆಗ್ಬಿಡ್ತಾರೆ ಇವರು ಆ ಥರ ಮಾಡ್ತಾ ಇದ್ರೆ, ಅಲ್ಲೋಗಿ ಅವ್ರ ಜೊತೆ ಗೆಲ್ತಾರೆ ಈ ಕುಸ್ತಿ ಮಾಡಿಬಿಟ್ಟು. ಹಾಗೆ ಅಂತಂದ್ಬಿಟ್ಟು ಸುಮ್ಮನೆ ಯಾವುದೋ ಒಂದು ಕಮಿಟ್ಮೆಂಟಿಂದ ಕೆಲಸ ಮಾಡೋಕ್ಕೂ ನಾವು ಇಚ್ಛಾತ್ಮಕವಾಗಿ ಮಾಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ? ಇಚ್ಛಾತ್ಮಕವಾಗಿ ನಾವು ಒಳಗಡೆ ಇಳಿದು ನಾವು ಮಾಡಿದಾಗ ಹೆಚ್ಚು ನಮಗೆ ಬೆನಿಫಿಟ್ ಆಗುತ್ತೆ ಆ ಕಾರ್ಯವನ್ನು ನಿರ್ವಹಣೆ ಮಾಡೋದ್ರಿಂದ. ಅದೇ ಕಮಿಟ್ಮೆಂಟಿಂದ ಮಾಡಬೇಕು ಅಂತ ಮಾಡಿದಾಗ ಕೆಲಸ ಆಯ್ತಪ್ಪ ಅಷ್ಟೇ, ಕ್ಲೋಸು ಮುಗಿದೋಯ್ತು ಹಾಗಿರುತ್ತೆ. ಅದರಿಂದ ನಾವು ಈ ಕಾನ್ಸೆಪ್ಟು ಅಷ್ಟೊಂದು ಸರಿಗಿಲ್ಲ. ನಾನು ಕೆಲಸ ಮಾಡೇ ಮಾಡ್ತೀನಿ, ಯೋಗ ಇದ್ದೇ ಇದೆ ನನ್ನಲ್ಲಿ, ಹಾಗಂತಂದರೆ ತಪ್ಪಿಲ್ಲ, ಬಟ್ ಅದರಲ್ಲಿ ರಿಸಲ್ಟ್ಸ್ ಕಂಪ್ಲೀಟ್ ಆಗಿ ಬರೋದಿಲ್ಲ. ಅದು ಯೋಗದ ರೀತಿಯಲ್ಲೇ ಇದ್ರೂ ಕೂಡ ಅವ್ರ ಕೆಲಸ ಕಾರ್ಯ ಅದು ರಿಸಲ್ಟ್ಸ್ ಬರಲ್ಲ. ಅದಕ್ಕಿಂತ ಡೆಡಿಕೇಶನ್ ಅಂತ ಇದೆಯಲ್ಲ. ಈಗ ನೀವು ರಸ್ತೆಯಲ್ಲಿ ಹೋಗುವಾಗ ಒಬ್ಬರನ್ನ ಕ್ಯಾಶುವಲ್ ಆಗಿ ಹತ್ತು ಜನದ ಮಧ್ಯದಲ್ಲಿ ಮಾತಾಡ್ಸಕ್ಕೂ ಒಬ್ಬರಿಗೆ ಅವ್ರಿಗೆ ಅಂತ ಟೈಮ್ ಕೊಡೋಕ್ಕೂ ಡಿಫ್ರೆನ್ಸ್ ಇರಲ್ವಾ? ಅವ್ರು ನಿಮ್ಮನ್ನು ಯಾವುದು ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಇಂಡಿವಿಜುವಲ್ ಆಗಿ ಮಾತಾಡಿಸಿದಾಗ? ಹಾಗೆ ನಿಮ್ಮ ಅಂಗಾಂಗಗಳನ್ನು ಕೂಡ ಇಂಡಿವಿಜುವಲ್ ಆಗಿ ನೀವು ಮಾತಾಡಿಸ್ಬೇಕು ಅಂದರೆ ಸ್ಪರ್ಶ ಮಾಡಬೇಕು ಅಲ್ವಾ? ಹಾಗೆ ಅದು ಬಹಳ ಅದ್ಭುತವಾಗಿದೆ. ಅವರು ಮಾಡ್ತಾ ಇದ್ದಾರೆ ನಿಜ. ಅವ್ರಿಗೇನು ಯೋಗ ಬೇಕಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬೇಕಾಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಎಲ್ಲ ಸಿಕ್ಬಿಡಲ್ಲ, ಕೆಲವು ಮಾತ್ರ ಅಂಗಕ್ಕೆ ಅಂಗಗಳಿಗೆ ಶಕ್ತಿ ಬರುತ್ತೆ ಅಷ್ಟೇ. ಅದಕ್ಕೋಸ್ಕರ ಯೋಗದಲ್ಲಿ ಎಲ್ಲ ಕವರ್ ಆಗುತ್ತೆ, ಮನಸ್ಸು ಶರೀರ ಇಂದ್ರಿಯಗಳು ಎಲ್ಲ ಕವರ್ ಆಗತ್ತಲ್ಲ ಯೋಗಾಭ್ಯಾಸದಲ್ಲಿ. ಅದರಿಂದ ಇದು ತುಂಬಾ ಒಳ್ಳೇದಾಗತ್ತೆ.
0: ಈ ರಿಲ್ಯಾಕ್ಸೇಷನ್ ಅಂತೀವಲ್ಲ ಸರ್, ಅದು ಹೇಗೆ ಸಿಗುತ್ತೆ ಯೋಗ ಮಾಡೋದ್ರಿಂದ? ಅಂದ್ರೆ ಈಗ ಒತ್ತಡ ಇರುತ್ತೆ ಮನಸ್ಸಿನಲ್ಲಿ, ಯೋಗ ಮಾಡೋದ್ರಿಂದ ಅದು ದೂರ ಆಯ್ತು ಅಂದ್ರೆ ಅದು ಒತ್ತಡ ಇಲ್ಲ ಅನ್ನೋ ಸ್ಥಿತಿನ ಅಥವಾ ಮತ್ತೆ ಬರಬಹುದು ಅನ್ನೋ ಸ್ಥಿತಿನ, ಈ ರಿಲ್ಯಾಕ್ಸೇಷನ್ ನೀವು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀರಿ?
1: ನಾನು ಯಾವ ರೀತಿ ಡಿಸ್ಕ್ರೈಬ್ ಮಾಡ್ತೀನಿ ಅಂತ ಅಂದ್ರೆ, ಯಾವಾಗ ನೀವು ಶರೀರದ ವಿಷಯದಲ್ಲಿ ಆಕ್ಯುಪೈ ಆಗ್ಬಿಡ್ತಿರೋ ಯಾವಾಗಲೂ ನಾವು 99% ಹೊರಗಡೆ ವಿಷಯಗಳಲ್ಲಿ ಆಕ್ಯುಪೈ ಆಗಿರ್ತೀವಿ, ನಿಜಾನ? ಬೆಳಗ್ಗೆಯಿಂದ ಸಂಜೆವರೆಗೂ. ಸೊ ಇಲ್ಲಿ ವಿಶೇಷವಾಗಿ ನನ್ನದು ಯೋಗದ ಸಮಯ, ಯೋಗಾಭ್ಯಾಸ ಮಾಡುವ ಸಮಯ ಅಂತ ಅಂದ್ಕೊಂಡ್ಬಿಟ್ಟು ಬಂದು ಅದಕ್ಕೆ ಡೆಡಿಕೇಟ್ ಮಾಡ್ತಾರಲ್ಲ, ತನ್ನ ಶರೀರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲೇ ಆಕ್ಯುಪೈ ಆಗಿರ್ತಾರೆ ನೋಡಿ. ಯಾವಾಗ ಅವಾಗ ಏನಾಗುತ್ತೆ ಅಂದರೆ ಆಟೋಮೆಟಿಕ್ಲಿ ಬೇರೆ ವಿಚಾರಗಳೇ ಇಲ್ಲವಲ್ಲ, ಒತ್ತಡನೇ ಮಾಯ ಆಗೋಯ್ತಲ್ಲ. ಗೊತ್ತಿಲ್ಲದಿದ್ದಂಗೆ ಅನ್ಕಾನ್ಷಿಯಸ್ಲಿ ಒತ್ತಡ ಎಲ್ಲ ಮಾಯ ಆಗ್ಬಿಟ್ಟು ರಿಲೀಫ್ ಆಗಿ ಆಚೆ ಬಂದಾಗ ಎಲ್ಲಿ ಸ್ಟ್ರೆಸ್ ಇದೆ ಅಂದರೆ ಸ್ಟ್ರೆಸ್ಸೇ ಹೊರಟೋಗಿರುತ್ತೆ, ನಿಜವಾಗ್ಲೂ ಹೊರಟೋಗಿರುತ್ತೆ. ಅಲ್ಲಿಗೆ ರೀಪ್ ರಿಲ್ಯಾಕ್ಸೇಷನ್ ಅಂದರೆ ನನ್ನ ದೃಷ್ಟಿಯಲ್ಲಿ ತಮ್ಮ ಶರೀರವನ್ನೇ ಆಲೋಚನೆ ಮಾಡ್ತಾ ಹಾಗೇ ಮಲಗ್ತಿರಲ್ಲ, ಕೈ ಕಾಲುಗಳು ಅಂಗಗಳು ಎಲ್ಲನೂ ಒಳಗಡೆ ರಕ್ತ ಸಂಚಾರ ಎಲ್ಲ ಹೇಗೆ ನಡೀತಾ ಇದೆ, ಎಷ್ಟು ಚೆನ್ನಾಗಿ, ನನ್ನ ಇನ್ವಾಲ್ವ್ಮೆಂಟ್ ಇಲ್ಲದೇ ಡೈಜೆಷನ್ ಎಷ್ಟು ಚೆನ್ನಾಗಾಗುತ್ತೆ, ಉಸಿರಾಟ ಎಷ್ಟು ಚೆನ್ನಾಗಾಗುತ್ತೆ, ಹೃದಯ ಬಡಿತ ಎಷ್ಟು ಚೆನ್ನಾಗಿದೆ, ಏನಪ್ಪ ಇದು ಎಷ್ಟು ಅದ್ಭುತವಾಗಿದೆ, ನಾನೇನು ಕಷ್ಟಪಡ್ತಿಲ್ವಲ್ಲ ಶರೀರಕ್ಕೋಸ್ಕರ, ಹೋಗಿ ಸಂಪಾದನೆ ಮಾಡೋಕೆ ಕಷ್ಟಪಡ್ತಾ ಇದ್ದೀನಿ, ಹೆಂಡತಿ ಮಕ್ಕಳು ನೋಡ್ಕೊಳ್ಳೋಕೆ ಕಷ್ಟಪಡ್ತಾ ಇದ್ದೀನಿ, ನನ್ನ ಶರೀರ ನೋಡ್ಕೊಳ್ಳೋಕೆ ಏನು ಕಷ್ಟಪಡ್ತಾ ಇಲ್ವಲ್ಲ, ಎಂಥ ಪ್ರಕೃತಿ ಇದು, ನನ್ನ ಬೇಸಿಕ್ ಎಲ್ಲ ನೋಡಿಕೊಂಡು ನಾನು ಕಳಿಸ್ಬಿಟ್ಟಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ಸ್ಟ್ರೆಸ್ ಹೊರಟೋಗುತ್ತೆ.
0: ಒಳ್ಳೆಯದು ಶ್ರೀನಿವಾಸ ಅರ್ಕ ಅವರೇ, ಇದುವರೆಗೂ ಯೋಗ ಮತ್ತು ಒತ್ತಡ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದಿರಿ. ವಂದನೆಗಳು. ನಮಸ್ಕಾರ.
1: ನಮಸ್ಕಾರ. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ.
2: ಇದುವರೆಗೆ ಯೋಗ ಮತ್ತು ಒತ್ತಡ ನಿರ್ವಹಣೆ ಈ ಕುರಿತು ಮೈಸೂರಿನ ಅರ್ಕಾ ಫೌಂಡೇಶನ್ನ ಸಂಸ್ಥಾಪಕರು ಹಾಗೂ ನಿರ್ದೇಶಕರಾದ ಶ್ರೀನಿವಾಸ್ ಅರ್ಕಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಕಾರ್ಯಕ್ರಮ. ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಮಾಹಿತಿ ನೀಡಲಿದ್ದಾರೆ ವಿವೇಕಾದಿತ್ಯ ಕನಿಯಾಲ್.
4: ಭಾರತ ಪ್ರಸ್ತುತ ಮರುಬಳಕೆ ಇಂಧನ ಮೂಲಗಳ ಬಳಕೆ ಹಾಗೂ ವಿದ್ಯುತ್ ಶಕ್ತಿ ಉತ್ಪಾದನೆಯಲ್ಲಿ ವಿಶ್ವದಲ್ಲೇ ಮುಂಚೂಣಿ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸೌರಶಕ್ತಿ ಬಳಕೆಯಲ್ಲಿ ದೇಶ 3ನೇ ಸ್ಥಾನದಲ್ಲಿದೆ. ದೇಶದಲ್ಲಿ ಶೇಕಡ 53.7% ವಿದ್ಯುತ್ ಶಕ್ತಿ ಉತ್ಪಾದನೆಯು ಮರುಬಳಕೆ ಇಂಧನ ಮೂಲಗಳಿಂದ ಆಗುತ್ತಿದೆ ಎಂಬುದು ಗಮನಾರ್ಹ ಹಾಗೂ ಪ್ರಶಂಸಾರ್ಹ ವಿಷಯವಾಗಿದೆ. ಸಾಮಾನ್ಯವಾಗಿ ಸೌರಶಕ್ತಿ, ಪವನಶಕ್ತಿ, ಜಲಶಕ್ತಿ, ಇತ್ತೀಚಿನ ವರ್ಷಗಳಲ್ಲಿ ಬಯೋಮಾಸ್,

ಹಾಗೂ ಜಿಯೋಥರ್ಮಲ್ ಶಕ್ತಿಯನ್ನು ಕೂಡ ನಾವು ಮರುಬಳಕೆ ಇಂಧನ ಮೂಲಗಳು ಎಂದು ಪರಿಗಣಿಸುತ್ತೇವೆ. ಮರುಬಳಕೆ ಇಂಧನ ಮೂಲಗಳ ಪರಿಚಯ ದೇಶ ಹಾಗೂ ರಾಜ್ಯಕ್ಕೆ ಹೊಸತೇನಲ್ಲ. ರಾಜ್ಯದ ಜೋಗ ಜಲಪಾತದಂತಹ ಸುಂದರ ಪ್ರಾಕೃತಿಕ ತಾಣದಲ್ಲಿ ನಾವು ಜಲವಿದ್ಯುತ್ ಶಕ್ತಿಯನ್ನು ಬಳಸಿ ನಮ್ಮ ಇಂಧನ ಪೂರೈಕೆಯನ್ನು ಕಳೆದ ಹಲವು ದಶಕಗಳಿಂದ ಮಾಡುತ್ತಿದ್ದೇವೆ. ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಒಂದಾದ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ, ಮನೆಯ ಮೇಲ್ಛಾವಣಿಯ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಸೂರ್ಯನ ಕಿರಣಗಳನ್ನು ಬಳಸಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿ ಸಂಗ್ರಹಿಸಿ ಉಪಯೋಗಿಸುವ ಮಹತ್ತರ ಯೋಜನೆಯಾಗಿದೆ. ಮನೆ ಬಳಕೆಗೆ ಬಳಸಿ ಉಳಿದ ಹೆಚ್ಚುವರಿ ವಿದ್ಯುತ್ತನ್ನು ಗ್ರಿಡ್ಗಳಿಗೆ ಪೂರೈಸುವ ಪ್ರಮುಖ ಯೋಜನೆ ಪಿಎಂ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ. ನಗರ ಹಾಗೂ ಗ್ರಾಮವಾಸಿಗಳು ಎಂಬ ಭೇದವಿಲ್ಲದೆ ಹಲವು ಫಲಾನುಭವಿ ಜನರು ಈ ಯೋಜನೆಯ ಪ್ರಯೋಜನ ಪಡೆಯುತ್ತಿದ್ದಾರೆ. ದೇಶದ ಹಸಿರು ಇಂಧನ ಬಳಕೆ ಗುರಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿದ್ದಾರೆ. ವಿದ್ಯುತ್ ಗ್ರಿಡ್ಗಳಿಗೆ ತಮ್ಮ ಮನೆಯ ವಿದ್ಯುತ್ ಕೋಶದಲ್ಲಿ ಸಂಗ್ರಹವಾದ ಸೌರಶಕ್ತಿಯನ್ನು ಪೂರೈಸುವ ಮೂಲಕ ಅದಕ್ಕೆ ತಕ್ಕುದಾದ ಮೌಲ್ಯ ಹಾಗೂ ಪ್ರತಿಫಲವನ್ನು ಕೂಡ ಪಡೆಯುತ್ತಿದ್ದಾರೆ. ಪಿಎಂ ಸೂರ್ಯಘರ್ ಯೋಜನೆ ಅನುಷ್ಠಾನಗೊಳಿಸಿದ ಪ್ರಮುಖ ರಾಜ್ಯಗಳಲ್ಲಿ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ ರಾಜ್ಯಗಳು ಮುಂಚೂಣಿಯಲ್ಲಿವೆ. ನಮ್ಮ ರಾಜ್ಯದ ತುಮಕೂರು ಜಿಲ್ಲೆ ಪಾವಗಡದ ಬೃಹತ್ ಸೋಲಾರ್ ಪಾರ್ಕ್ 13,000 ಎಕರೆ ಪ್ರದೇಶದಲ್ಲಿ ಸ್ಥಾಪನೆಯಾಗಿದ್ದು ಈ ಸೌರ ಉದ್ಯಾನವನವನ್ನು ಶಕ್ತಿ ಸ್ಥಳ ಎಂದು ಕರೆಯಲಾಗುತ್ತದೆ. ಈ ಉದ್ಯಾನವನ 2019 ಪೂರ್ಣ ಪ್ರಮಾಣದಲ್ಲಿ ಚಾಲ್ತಿಯಲ್ಲಿದ್ದು 2.5 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದೆ. ದೇಶದ ಅತಿ ದೊಡ್ಡ ಸೌರ ಉದ್ಯಾನವನ ಎಂಬ ಹೆಗ್ಗಳಿಕೆಗೂ ಪಾತ್ರವಾಗಿದೆ. ದೇಶದಲ್ಲಿ ಸೂರ್ಯೋಪಾಸನೆಯ ಪರಂಪರೆ ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಕಾಶ್ಮೀರದಲ್ಲಿನ ಐತಿಹಾಸಿಕ ಸೂರ್ಯ ದೇಗುಲಗಳು, ಸೌರಾಷ್ಟ್ರದಂತಹ ಪ್ರಮುಖ ಪ್ರಾಂತ್ಯದ ಸ್ಥಾಪನೆಯ ಹೆಗ್ಗುರುತು ಸೂರ್ಯನನ್ನು ಕೇವಲ ಭೌತಿಕವಾಗಿ ಕಾಣದೆ ಸಾಂಸ್ಕೃತಿಕ ಪ್ರಭೆಯಾಗಿ ಕಾಣಲಾಗಿದೆ. ಸೂರ್ಯೋಪಾಸನೆಯ ಸಾಂಸ್ಕೃತಿಕ ಪರಂಪರೆ ಹೀಗೆ ಸಾಗಿ ಬಂದು 21ನೇ ಶತಮಾನದಲ್ಲೂ ಪ್ರವಹಿಸುತ್ತಿದೆ. ಇಂದು ವಿಶ್ವ ಮಾನ್ಯವಾಗಿರುವ ಶರೀರ ಮನಸ್ಸು ಚಿತ್ತದ ಸಮನ್ವಯಕ್ಕೆ ನಾಂದಿ ಹಾಡುತ್ತಿರುವ ಯೋಗ ಪರಂಪರೆಯಲ್ಲೂ ಸೂರ್ಯನನ್ನು ಧ್ಯಾನಿಸುವ ಪರಿಪಾಠವಿದೆ. ಇಂತಹ ಸೂರ್ಯ ಭುವಿಗೆ ಬೆಳಕನ್ನು ನೀಡಿ ಸಕಲ ಚರಾಚರ ಜೀವರಾಶಿಗಳ ಕ್ರಿಯಾಶೀಲತೆಗೂ ಕಾರಣನಾಗಿದ್ದಾನೆ. ಸೂರ್ಯ ಹೊರಸೂಸುವ ಬೆಳಕಿನ ಕಿರಣಗಳ ಶಕ್ತಿಯ ಮೂಲಕ ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮೂಲಕ ಇತರೆ ಪ್ರಾಣಿಗಳ ಅನ್ನಾಹಾರಕ್ಕೂ ಕಾರಣವಾಗಿವೆ. ಹೀಗೆ ಸೂರ್ಯನ ಕಿರಣಗಳ ಶಕ್ತಿಯನ್ನು ಸೌರ ಫಲಕಗಳ ಮೂಲಕ ಕಾಪಿಟ್ಟು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವ ತಂತ್ರಜ್ಞಾನ 21ನೇ ಶತಮಾನದ ಹಸಿರು ಇಂಧನ ಶಕ್ತಿಯ ಮೂಲಧಾರೆಯಾಗಿ ಕಾಣಬಹುದಾದ ಸೌರಶಕ್ತಿ. ಜವಾಹರ್ಲಾಲ್ ನೆಹರು ರಾಷ್ಟ್ರೀಯ ಸೌರಶಕ್ತಿ ಅಭಿಯಾನ 2010 ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಆರಂಭಗೊಂಡಿತು. ಇದರಲ್ಲಿ 3 ಪ್ರಮುಖ ಹಂತಗಳನ್ನು ನಾವು ಗಮನಿಸಬಹುದಾಗಿದೆ. 2010-2013 ಪ್ರಥಮ ಹಂತ, 2013-2017 ಎರಡನೇ ಹಂತ, 2017-2022 ಮೂರನೇ ಹಂತ. ಮೂರನೇ ಹಂತದಲ್ಲಿ ದೇಶದಲ್ಲಿ ಒಟ್ಟು 100 ಗಿಗಾವ್ಯಾಟ್ ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯ ನಿಟ್ಟಿನಲ್ಲಿ ಸಾಮರ್ಥ್ಯ ಹೆಚ್ಚಳದ ಮೈಲುಗಲ್ಲನ್ನು ಕಾಣಬಹುದಾಗಿದೆ. ಅಭಿಯಾನದ ಅಡಿಯಲ್ಲಿ ಮೆಗಾ ಸೋಲಾರ್ ಪಾರ್ಕ್ಗಳ ಮೂಲಕ ಗ್ರಿಡ್ಗಳಿಗೆ ವಿದ್ಯುತ್ ಹರಿಸುವುದು, ನಂತರ ವಿಕೇಂದ್ರೀಕರಣದ ಮೂಲಕ ಜನಸ್ನೇಹಿ ಹಾಗೂ ಪಿಎಂ ಕುಸುಮ್ ಯೋಜನೆ ಮೂಲಕ ಕೃಷಿ ಸ್ನೇಹಿಯಾಗಿಸಿ ಸೋಲಾರ್ ಪಂಪ್ಸೆಟ್ಗಳಿಗೆ ಸೌರ ವಿದ್ಯುತ್ ಪೂರೈಕೆ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸುವುದು, ಮೂರನೇ ಹಂತದಲ್ಲಿ ಸ್ಥಳೀಯವಾಗಿ ಸೌರ ವಿದ್ಯುತ್ ಶಕ್ತಿ ಸಂಗ್ರಹಕ್ಕೆ ಅಗತ್ಯವಾದ ಸೌರ ಫಲಕ ಬ್ಯಾಟರಿಗಳ ಅಗತ್ಯವಾದ ಕಚ್ಚಾ ವಸ್ತುಗಳ ಉತ್ಪಾದನೆ ಹಾಗೂ ನಿರ್ಮಾಣವನ್ನು ಮಾಡುವುದು ಸೇರಿದೆ. ವರ್ಷದ 250-300 ದಿನವು ಸೂರ್ಯನ ಬೆಳಕು ಪ್ರಖರವಾಗಿರುವ ಉತ್ತರ ಭಾರತದ ಗುಜರಾತ್, ರಾಜಸ್ಥಾನ, ಮಹಾರಾಷ್ಟ್ರ, ದಕ್ಷಿಣ ಭಾರತದ ಕರ್ನಾಟಕ, ತಮಿಳುನಾಡು ರಾಜ್ಯಗಳಲ್ಲಿ ಮರುಬಳಕೆ ಇಂಧನ ಮೂಲವಾದ ಸೌರಶಕ್ತಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ರಾಷ್ಟ್ರೀಯ ಯೋಜನೆಗಳಾದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಹಾಗೂ ಪಿಎಂ ಕುಸುಮ್ ಯೋಜನೆಗಳು ಸೌರಶಕ್ತಿಯ ವಿಕೇಂದ್ರೀಕರಣದ ಮೂಲಕ ಹೆಚ್ಚು ಪರಿಣಾಮಕಾರಿಯಾಗಿ ಬಳಕೆಯಾಗುತ್ತಿವೆ. ಪ್ರಧಾನಮಂತ್ರಿ ಸೂರ್ಯಘರ್ ಮುಫ್ತ್ ಬಿಜಲಿ ಯೋಜನೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ. 2024 ಫೆಬ್ರವರಿ 15 ಪ್ರಧಾನಮಂತ್ರಿ ಈ ಯೋಜನೆಗೆ ಚಾಲನೆ ನೀಡಿದರು. 2024-25 ಸಾಲಿನ ಆಯವ್ಯಯದಲ್ಲಿ ಕೇಂದ್ರ ಸರ್ಕಾರ ಈ ಯೋಜನೆಗೆ ಒಟ್ಟು 75,000 ಕೋಟಿ ರೂಪಾಯಿಗಳನ್ನು ಮೀಸಲಿರಿಸಿದೆ. ಒಟ್ಟು 1 ಕೋಟಿ ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಪ್ರತಿ ತಿಂಗಳು 300 ಯೂನಿಟ್ ಉಚಿತ ಸೌರಶಕ್ತಿಯನ್ನು ಉತ್ಪಾದಿಸಿ ಪೂರೈಸುವ ಗುರಿ ಹೊಂದಿದೆ. ಈ ಪಿಎಂಎಸ್ಜಿ ಯೋಜನೆಯಡಿ ಸೌರ ಫಲಕವನ್ನು ಅಳವಡಿಸುವ ಪ್ರತಿ ಫಲಾನುಭವಿಗಳಿಗೆ ಒಂದು ಬಾರಿಗೆ ನಿಗದಿತ

0: ಅತಿರಿಕ್ತ ಸಬ್ಸಿಡಿ ಹಣವನ್ನು ಅವರ ಖಾತೆಗಳಿಗೆ ವರ್ಗಾಯಿಸಲಾಗುತ್ತದೆ. ನಗರ ಸ್ಥಳೀಯಾಡಳಿತ ಸಂಸ್ಥೆಗಳು ಹಾಗೂ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಮೇಲೂ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಿ ಸೌರ ವಿದ್ಯುತ್ ಬಳಕೆಯನ್ನು ಉತ್ತೇಜಿಸಲಾಗುತ್ತಿದೆ. ಈ ಯೋಜನೆಯು ವರಮಾನ ಹೆಚ್ಚಳ, ವಿದ್ಯುತ್ ಶಕ್ತಿ ಶುಲ್ಕವನ್ನು ಕಡಿಮೆಗೊಳಿಸುವುದು ಸೇರಿದಂತೆ ಉದ್ಯೋಗಾವಕಾಶದ ಗುರಿಯನ್ನು ಹೊಂದಿದೆ. 0 to 150 ಯೂನಿಟ್ ವಿದ್ಯುತ್ ಉತ್ಪಾದನೆಯ 1-2 ಕಿಲೋವ್ಯಾಟ್ ಸಾಮರ್ಥ್ಯದ ಸೌರ ಫಲಕಗಳ ಅಳವಡಿಕೆಗೆ 30,000-60,000 ರೂಪಾಯಿ ಸಬ್ಸಿಡಿ ಸಹಾಯ, 150-300 ಯೂನಿಟ್ ಸೌರ ವಿದ್ಯುತ್ ಉತ್ಪಾದನೆಯ 2-3 ಕಿಲೋವ್ಯಾಟ್ ಸೌರ ಫಲಕಗಳ ಅಳವಡಿಕೆಗೆ 60,000-78,000 ರೂಪಾಯಿಗಳವರೆಗೆ ಸಬ್ಸಿಡಿ ಹಾಗೂ 300 ಯೂನಿಟ್ಗಿಂತ ಹೆಚ್ಚಿನ ಸೌರ ವಿದ್ಯುತ್ ಉತ್ಪಾದಿಸುವ 3 ಕಿಲೋವ್ಯಾಟ್ ಸಾಮರ್ಥ್ಯದ ಘಟಕ ಯೋಜನೆಗೆ 78,000 ಹೆಚ್ಚಿನ ಸಬ್ಸಿಡಿ ಮೊತ್ತವನ್ನು ಸರ್ಕಾರ ಭರಿಸುತ್ತದೆ. registration.pmsuryaghar.gov.in ಜಾಲತಾಣದ ಮೂಲಕ ನೋಂದಾಯಿಸಿಕೊಂಡಲ್ಲಿ ನೋಂದಣಿಕಾರರ ಮಾಹಿತಿ ಅರ್ಹತೆಯನ್ನು ಗಮನಿಸಿ ಸ್ಥಳೀಯ ನೋಂದಾಯಿತ ಸೋಲಾರ್ ಕಂಪನಿಯಿಂದ ಸೋಲಾರ್ ಮೇಲ್ಛಾವಣಿಯ ಅಳವಡಿಕೆ ಆಗುತ್ತದೆ. ಈ ಯೋಜನೆಯಡಿ ಹೆಚ್ಚುವರಿ ವಿದ್ಯುತ್ ಉತ್ಪಾದನೆ ಆದಲ್ಲಿ ಅದನ್ನು ಮಾರಾಟ ಮಾಡಿ ಲಾಭವನ್ನು ಪಡೆಯಬಹುದಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 14,151 ಮನೆಗಳ ಮೇಲ್ಛಾವಣಿಗಳ ಮೇಲೆ ಸೌರ ವಿದ್ಯುತ್ ಫಲಕಗಳನ್ನು ಅಳವಡಿಸಲಾಗಿದೆ. 22,313 ಕುಟುಂಬಗಳು ಇದರ ಪ್ರಯೋಜನ ಪಡೆಯುತ್ತಿವೆ. ಈ ಯೋಜನೆಗಾಗಿ ಒಟ್ಟು 62,000 ಅರ್ಜಿಗಳು ಸ್ವೀಕೃತಗೊಂಡಿವೆ. ಈ ಯೋಜನೆಯ ಪ್ರಮುಖ ಅಂಶಗಳು ಹೀಗಿವೆ. ಮನೆಯ ಛಾವಣಿಯ ಮೇಲೆ ಸೌರ ಫಲಕ ಅಳವಡಿಕೆಗೆ ಸರ್ಕಾರದಿಂದ ಸಹಾಯಧನ ಸಿಗಲಿದೆ. ಸೌರ ವಿದ್ಯುತ್ ಘಟಕ ಸ್ಥಾಪನೆಗೆ ಕಡಿಮೆ ಸಾಲ ಸೌಲಭ್ಯಗಳು, ತಿಂಗಳಿಗೆ 300 ಯೂನಿಟ್ನಷ್ಟು ಉಚಿತ ವಿದ್ಯುತ್ ಲಭ್ಯತೆ, ಹೆಚ್ಚುವರಿ ವಿದ್ಯುತ್ ಮಾರಾಟ ಮಾಡಿದಲ್ಲಿ ವಾರ್ಷಿಕ 17,000 ರೂಪಾಯಿಗಳವರೆಗೆ ಹಣ ಗಳಿಸುವ ಸಾಧ್ಯತೆ.
1: ಪಿಎಂ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೆ ಮಾಹಿತಿ ನೀಡಿದವರು ವಿವೇಕಾದಿತ್ಯ ಕನಿಯಾಲ್. ಪ್ರಗತಿ ಪಥ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಇಂಡೋನೇಷ್ಯಾ, ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ 6 ದಿನಗಳ ಭೇಟಿಯ ಹಿನ್ನೆಲೆಯಲ್ಲಿ ಇಂದು ಇಂಡೋನೇಷ್ಯಾಗೆ ಪ್ರವಾಸ.

0: ಆರಂಭಿಸಿದ್ದಾರೆ. ನಿರ್ಗಮನಕ್ಕೂ ಮುನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ, ಈ ಭೇಟಿಯು ಭಾರತ ಇಂಡೋನೇಷ್ಯಾ ನಡುವೆ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಹೇಳಿದ್ದಾರೆ. ಮೂರು ರಾಷ್ಟ್ರಗಳ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿಯವರು ಇಂದು ಇಂಡೋನೇಷ್ಯಾಗೆ ಭೇಟಿ ನೀಡಲಿದ್ದಾರೆ. ಗುರುದೇವ್ ರವೀಂದ್ರನಾಥ ಟ್ಯಾಗೂರರ ಭೇಟಿಯ ಶತಮಾನೋತ್ಸವದ ಅಂಗವಾಗಿ 15 ತಿಂಗಳ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಇಂಡೋನೇಷ್ಯಾ ಆಚರಿಸಲಿದೆ. ಈ ಕುರಿತ ಕಾರ್ಯಕ್ರಮಗಳಿಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೋ ಸುಬಿಯಾಂಟೋ ಅವರೊಂದಿಗೆ ದ್ವಿಪಕ್ಷೀಯ ಚರ್ಚೆ ನಡೆಸಲಿದ್ದು, ಉಭಯ ದೇಶಗಳ ನಡುವೆ ಪಾಲುದಾರಿಕೆಯಲ್ಲಿ ಆಗಿರುವ ಪ್ರಗತಿಯನ್ನು ಪರಿಶೀಲಿಸಲಿದ್ದಾರೆ. ಬಿಹಾರ, ಗುಜರಾತ್ ಮತ್ತು ಮಧ್ಯಪ್ರದೇಶದ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗೆ ಚುನಾವಣಾ ಆಯೋಗ ಇಂದು ಅಧಿಸೂಚನೆ ಹೊರಡಿಸಿದೆ. ಬಿಹಾರದ ಬಂಕಿಪುರ ಕ್ಷೇತ್ರ, ಗುಜರಾತ್ನ ಮಂಜಲ್ಪುರ ಕ್ಷೇತ್ರ ಮತ್ತು ಮಧ್ಯಪ್ರದೇಶದ ದಾಟಿಯಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆಯಲಿದೆ. ಅಧಿಸೂಚನೆಯ ಪ್ರಕಾರ ಜುಲೈ 13ರವರೆಗೆ ನಾಮಪತ್ರಗಳನ್ನು ಸ್ವೀಕರಿಸಲಾಗುತ್ತದೆ ಮತ್ತು ಜುಲೈ 14ರಂದು ಪರಿಶೀಲನೆ ನಡೆಯಲಿದೆ. ಈ ಸ್ಥಾನಗಳಿಗೆ ಜುಲೈ 30ರಂದು ಮತದಾನ ನಡೆಯಲಿದೆ. ಬಿಹಾರದಲ್ಲಿ ಹಾಲಿ ಸದಸ್ಯ ನಿತಿನ್ ನಬೀನ್ ಅವರ ರಾಜೀನಾಮೆಯ ನಂತರ ಬಂಕಿಪುರ ಸ್ಥಾನಕ್ಕೆ ಉಪಚುನಾವಣೆ ಅಗತ್ಯವಾಗಿತ್ತು. ಗುಜರಾತ್ನಲ್ಲಿ ಯೋಗೇಶ್ ಭಾಯ್ ನರಮ್ ದಾಸ್ ಪಟೇಲ್ ಅವರ ನಿಧನದ ನಂತರ ಮಂಜಲ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತೆರವಾಗಿದೆ. ಏತನ್ಮಧ್ಯೆ ಮಧ್ಯಪ್ರದೇಶದಲ್ಲಿ ರಾಜೇಂದ್ರ ಭಾರತಿಯವರ ಅನರ್ಹತೆಯಿಂದಾಗಿ ದಾಟಿಯಾ ಸ್ಥಾನ ತೆರವಾಗಿದೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ 125ನೇ ಜನ್ಮ ವಾರ್ಷಿಕೋತ್ಸವ ಇಂದು. ಈ ಸಂದರ್ಭವನ್ನು ಗುರುತಿಸಲು ಕೇಂದ್ರ ಸಂಸ್ಕೃತಿ ಸಚಿವಾಲಯ ಪಶ್ಚಿಮ ಬಂಗಾಳ ಸರ್ಕಾರದ ಸಹಯೋಗದೊಂದಿಗೆ ಕೋಲ್ಕತ್ತಾದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಉಪರಾಷ್ಟ್ರಪತಿ ಭವನದಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರಿಗೆ ಪುಷ್ಪನಮನ ಸಲ್ಲಿಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಉಪರಾಷ್ಟ್ರಪತಿಯವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ವಿಶಿಷ್ಟ ಶಿಕ್ಷಣ ತಜ್ಞ, ದಾರ್ಶನಿಕ, ರಾಜಕಾರಣಿ ಮತ್ತು ರಾಷ್ಟ್ರ ನಿರ್ಮಾಪಕ ಮತ್ತು ಭಾರತದ ಶೈಕ್ಷಣಿಕ, ರಾಜಕೀಯ ಹಾಗೂ ಪ್ರಜಾಪ್ರಭುತ್ವ ಪಯಣದಲ್ಲಿ ಶಾಶ್ವತವಾದ ಛಾಪನ್ನು ಮೂಡಿಸಿದ್ದಾರೆ ಎಂದು ಹೇಳಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮದಿನಾಚರಣೆಯನ್ನು ಅವರಿಗೆ ಗೌರವ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ದೂರದೃಷ್ಟಿಯ ರಾಜಕಾರಣಿ, ವಿಶಿಷ್ಟ ವಿದ್ವಾಂಸ ಮತ್ತು ರಾಷ್ಟ್ರ ನಿರ್ಮಾಪಕರಾಗಿದ್ದರು. ಅವರು ರಾಷ್ಟ್ರದ ಏಕತೆಯನ್ನು ಕಾಪಾಡಲು, ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸಲು ಮತ್ತು ರಾಷ್ಟ್ರೀಯ ಏಕೀಕರಣದ ಉದ್ದೇಶವನ್ನು ಮುನ್ನಡೆಸಲು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾಕ್ಟರ್ ಎಲ್ ಮುರುಗನ್ ಅವರು ಇಂದು ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಪುತ್ಥಳಿಗೆ ಪುಷ್ಪನಮನ ಸಲ್ಲಿಸಿದರು. ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ 2 ದಿನಗಳ ಸಭೆಯು ಇಂದಿನಿಂದ ಅಸ್ಸಾಂನ ಗುವಾಹಟಿಯಲ್ಲಿ ಆರಂಭವಾಗಲಿದೆ. ಈ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರು ಹಾಗೂ ಹಿರಿಯ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿದ್ದು, ಸಂಸ್ಥೆಗಳ ನಡುವಿನ ನಿರಂತರ ಸಹಕಾರವನ್ನು ಬಲಪಡಿಸುವುದು ಮತ್ತು ಕಾರ್ಯಾಚರಣಾ ಮಟ್ಟದಲ್ಲಿ ಇನ್ನಷ್ಟು ಸಮನ್ವಯ ಸಾಧಿಸುವುದು ಇದರ ಪ್ರಮುಖ ಉದ್ದೇಶವಾಗಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕಾರ್ಯಾಚರಣಾ ಸಮನ್ವಯ ಬಲಪಡಿಸುವಿಕೆ, ಗುಪ್ತಚರ ಮಾಹಿತಿ ವಿನಿಮಯ, ಸಾಮರ್ಥ್ಯ ಅಭಿವೃದ್ಧಿ ಹಾಗೂ ಮಾದಕ ವಸ್ತುಗಳಿಗೆ ಸಂಬಂಧಿಸಿದ ಹೊಸ ಸವಾಲುಗಳನ್ನು ಎದುರಿಸಲು ಜಂಟಿ ಕಾರ್ಯತಂತ್ರ ರೂಪಿಸುವ ಕುರಿತು ಚರ್ಚೆ ನಿರೀಕ್ಷಿಸಲಾಗಿದೆ. ಭಾರತದ ಅಧ್ಯಕ್ಷತೆಯಲ್ಲಿ 2 ದಿನಗಳ ಬ್ರಿಕ್ಸ್ ಮಹಿಳಾ ಕಾರ್ಯಪಡೆ ಸಭೆ ಕೇರಳದ ಕೊಚ್ಚಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳ ಹಿರಿಯ ಸರ್ಕಾರಿ ಅಧಿಕಾರಿಗಳು ಒಟ್ಟಾಗಿ ಸೇರಿ ಎಲ್ಲಾ ವಲಯಗಳಲ್ಲಿ ಮಹಿಳಾ ಸಬಲೀಕರಣ ಮತ್ತು ಮಹಿಳಾ ನೇತೃತ್ವದ ಅಭಿವೃದ್ಧಿಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ ಎಂದು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ತಿಳಿಸಿದೆ. ಮಹಿಳಾ ಕಾರ್ಯಪಡೆ ಸಭೆಯು ಸದಸ್ಯ ರಾಷ್ಟ್ರಗಳಿಗೆ ಮಹಿಳಾ ನೇತೃತ್ವದ ಅಭಿವೃದ್ಧಿಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಒಮ್ಮತವನ್ನು ಮೂಡಿಸಲು ಅವಕಾಶ ಒದಗಿಸುತ್ತದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.

0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ಇಂದು ನವದೆಹಲಿಯಲ್ಲಿ ನಡೆಯಲಿರುವ ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಹಕಾರದಿಂದ ಸಮೃದ್ಧಿ ಪರಿಶೀಲನೆಗೆ ಅನುಗುಣವಾಗಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಸಚಿವಾಲಯ ತಿಳಿಸಿದೆ. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರು 232 ಧ್ಯಾನ ಸಂಗ್ರಹ ಗೋದಾಮುಗಳ ಉದ್ಘಾಟನೆ, ಸಹಕಾರ ವನಕ್ಕೆ ಭೂಮಿಪೂಜೆ ಸೇರಿದಂತೆ ಹಲವು ಮಹತ್ವದ ಯೋಜನೆಗಳ ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಸ್ವಿಜರ್ಲೆಂಡ್ನ ಜಿನಿವಾದಲ್ಲಿ ಇಂದಿನಿಂದ 3 ದಿನ ನಡೆಯಲಿರುವ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ತಜ್ಞರ ಅಂತರ ಸರ್ಕಾರಿ ಗುಂಪಿನ 9ನೇ ಸಭೆಯ ಅಧ್ಯಕ್ಷತೆಯನ್ನು ಭಾರತ ವಹಿಸಲಿದೆ. ಈ ಸಭೆಯಲ್ಲಿ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಗ್ರಾಹಕರ ಸಂರಕ್ಷಣಾ ಪ್ರಾಧಿಕಾರಗಳು, ಶಿಕ್ಷಣ ತಜ್ಞರು ಸೇರಿದಂತೆ ಸಂಬಂಧಿತರು ಭಾಗವಹಿಸಿ ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚಿಸಲಿದ್ದಾರೆ. ಗ್ರಾಹಕರ ಸಂರಕ್ಷಣಾ ಕಾನೂನು ಮತ್ತು ನೀತಿ ಕುರಿತ ಸಹಕಾರ ಹಾಗೂ ಸಂವಾದಕ್ಕೆ ಈ ಅಂತರ ಸರ್ಕಾರಿ ತಜ್ಞರ ಗುಂಪು ಪ್ರಮುಖ ವೇದಿಕೆಯಾಗಿದೆ. ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಈ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಗ್ರಾಹಕರಿಗೆ ಮಾಹಿತಿ ಮತ್ತು ಜಾಗೃತಿ, ಸುಸ್ಥಿರ ಬಳಕೆ, ಜಾಗತಿಕ ಮಾರುಕಟ್ಟೆಗಳಲ್ಲಿ ಗ್ರಾಹಕರ ಸಂರಕ್ಷಣಾ ಕಾನೂನುಗಳ ಅನುಷ್ಠಾನ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಉಕ್ರೇನ್ ರಾಜಧಾನಿ ಕೈವ್ ಮೇಲೆ ಇಂದು ಬೆಳಿಗ್ಗೆ ರಷ್ಯಾ ಕ್ಷಿಪಣಿ ದಾಳಿ ನಡೆಸಿದೆ. ಟರ್ಕಿಯಲ್ಲಿ ನಡೆಯಲಿರುವ ಪ್ರಮುಖ ನ್ಯಾಟೋ ಶೃಂಗಸಭೆಗೆ 1 ದಿನ ಮೊದಲು ಈ ದಾಳಿ ಸಂಭವಿಸಿದೆ. ಈ ಶೃಂಗಸಭೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾಗವಹಿಸುವ ನಿರೀಕ್ಷೆ ಇದೆ. ದಾಳಿಯಲ್ಲಿ ರಷ್ಯಾ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು, ಕ್ರೂಸ್ ಕ್ಷಿಪಣಿಗಳು ಮತ್ತು ಡ್ರೋನ್ಗಳನ್ನು ಬಳಸಿದೆ ಎಂದು ಉಕ್ರೇನ್ ವಾಯುಪಡೆ ಹೇಳಿದೆ. ಇರಾನ್ನ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಸೈಯದ್ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಭಾರತ ಸರ್ಕಾರ ಮತ್ತು ಭಾರತೀಯರಿಗೆ ಇರಾನ್ ರಾಯಭಾರ ಕಚೇರಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಇದು ಉಭಯ ದೇಶಗಳ ನಡುವಿನ ಆಳವಾದ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಮಾನವ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ. ಅಂತ್ಯಕ್ರಿಯೆಯಲ್ಲಿ ಭಾರತದ ನಾಯಕರು, ಸಂಸತ್ ಸದಸ್ಯರು, ವಿದ್ವಾಂಸರು ಮತ್ತು ವಿವಿಧ ಧರ್ಮಗಳ ಪ್ರತಿನಿಧಿಗಳ ಉಪಸ್ಥಿತಿಯು ಎರಡೂ ರಾಷ್ಟ್ರಗಳ ನಡುವಿನ ದೀರ್ಘಕಾಲದ ಸಂಬಂಧವನ್ನು ಪ್ರತಿಬಿಂಬಿಸುತ್ತದೆ ಎಂದು ಇರಾನ್ ರಾಯಭಾರ ಕಚೇರಿ ಹೇಳಿದೆ. ಮೆಕ್ಸಿಕೋ ನಗರದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ 16ರ ಸುತ್ತಿನಲ್ಲಿ ಪಂದ್ಯದಲ್ಲಿ ಮೆಕ್ಸಿಕೋ ವಿರುದ್ಧ 3-2 ಅಂತರದ ಜಯ ಸಾಧಿಸುವ ಮೂಲಕ ಇಂಗ್ಲೆಂಡ್ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಇದಕ್ಕೂ ಮುನ್ನ ನಿನ್ನೆ ರಾತ್ರಿ ನಡೆದ 16ರ ಸುತ್ತಿನಲ್ಲಿ ಮತ್ತೊಂದು ಪಂದ್ಯದಲ್ಲಿ 5 ಬಾರಿಯ ವಿಶ್ವ ಚಾಂಪಿಯನ್ ಬ್ರೆಜಿಲ್ ತಂಡ ನಾರ್ವೆ ವಿರುದ್ಧ 2-1 ಗೋಲುಗಳಿಂದ ಪರಾಭವಗೊಂಡಿದೆ. ನಾರ್ವೆ ಪರ ಎರ್ಲಿಂಗ್ ಹಾಲ್ಯಾಂಡ್ 2 ಗೋಲು ಗಳಿಸಿದರು. ಇನ್ನೊಂದೆಡೆ ಬ್ರೆಜಿಲ್ನ ಅನುಭವಿ ಆಟಗಾರ ನೇಮರ್ ಜೂನಿಯರ್ ಅಂತಾರಾಷ್ಟ್ರೀಯ ಫುಟ್ಬಾಲ್ನಿಂದ ನಿವೃತ್ತಿ ಘೋಷಿಸಿದ್ದಾರೆ. ಅವರು ಬ್ರೆಜಿಲ್ ತಂಡದ ಪ್ರಮುಖ ಆಟಗಾರರಾಗಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ರಾಷ್ಟ್ರಗಳ ಭೇಟಿಯ ಭಾಗವಾಗಿ ಇಂಡೋನೇಷ್ಯಾಗೆ ಪ್ರಧಾನಿ ನರೇಂದ್ರ ಮೋದಿ ಪ್ರವಾಸ. ಬಿಹಾರ್, ಗುಜರಾತ್, ಮಧ್ಯಪ್ರದೇಶ ಉಪಚುನಾವಣೆ ಅಧಿಸೂಚನೆ ಹೊರಡಿಸಿದ ಚುನಾವಣಾ ಆಯೋಗ. ಅಸ್ಸಾಂನ ಗುವಾಹಟಿಯಲ್ಲಿ ಇಂದಿನಿಂದ ಬ್ರಿಕ್ಸ್ ರಾಷ್ಟ್ರಗಳ ಮಾದಕ ವಸ್ತು ನಿಯಂತ್ರಣ ಸಂಸ್ಥೆಗಳ ಮುಖ್ಯಸ್ಥರ ಸಭೆ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಮೆಕ್ಸಿಕೋ ವಿರುದ್ಧ ಗೆದ್ದು ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟ ಇಂಗ್ಲೆಂಡ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
3: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:20. ಇನ್ನು ಕೆಲವೇ ಕ್ಷಣಗಳಲ್ಲಿ ಸ್ವರ ಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಘುನಂದನ್ ಭಟ್ ಹಾಡಿರುವ ವಚನಗಳನ್ನು ಕೇಳುವಿರಿ.

ಇದುವರೆಗೆ ಸ್ವರಮಾಧುರ್ಯ ಭಕ್ತಿಗೀತೆಗಳ ಕಾರ್ಯಕ್ರಮದಲ್ಲಿ ರಘುನಂದನ್ ಭಟ್ ಹಾಡಿರುವ ವಚನಗಳನ್ನು ಕೇಳಿದಿರಿ.

0: ಕೇಳುಗರೆ.
1: ನನ್ನ ರಾಗತಾನ ಪಲ್ಲವಿ.
0: ಕೇಳುಗರು ಸ್ವತಃ ಪ್ರಸ್ತುತಪಡಿಸಲಿರುವ ನೆಚ್ಚಿನ ಗೀತೆಗಳ ಕಾರ್ಯಕ್ರಮ.
2: ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿ ಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ.
0: ಪ್ರತಿ ಸೋಮವಾರ ಮಧ್ಯಾಹ್ನ 1:30
3: ನನ್ನ ರಾಗತಾನ ಪಲ್ಲವಿ
0: ಕೇಳಿ. ನನ್ನ ರಾಗತಾನ ಪಲ್ಲವಿ ಪ್ರತಿ ಸೋಮವಾರ ಮಧ್ಯಾಹ್ನ 1:30.
4: ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1:00. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 and 2221611. ನಮ್ಮ STD ಕೋಡ್ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1:00.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 1:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ ಮಂಗಳೂರು.
2: ನನ್ನ ರಾಗತಾನ ಪಲ್ಲವಿ
1: ಕೇಳುಗರಿ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಪರಿಕಲ್ಪನೆ ಪಿವಿ ಪ್ರಶಾಂತ್ ಕುಮಾರ್.
3: ನಮಸ್ಕಾರ ಶ್ರೋತೃ ಬಂಧುಗಳೇ, ನಾನು ರಾಮ್ ಎಲ್ಲಂಗಳ. ವೃತ್ತಿಯಲ್ಲಿ ನಿವೃತ್ತ ಅಧ್ಯಾಪಕ, ಪ್ರವೃತ್ತಿಯಲ್ಲಿ ನಾಟಕಕಾರ, ವ್ಯಂಗ್ಯ ಚಿತ್ರಕಾರ, ಲೇಖಕ, ಚಿಂತಕ ಇತ್ಯಾದಿ.

ಓದುವ ಮೂಲಕ ಆಕಾಶವಾಣಿಗೆ ಪ್ರವೇಶ ಪಡೆದ ನಾನು ಮುಂದಿನ ದಿನಗಳಲ್ಲಿ ಸ್ವರಚಿತ ಕವಿತಾ ವಾಚನ, ಲಘುದಾಟಿಯ ಭಾಷಣ, ಚಿಂತನ, ಚರ್ಚೆ, ಸಂದರ್ಶನ ಮೊದಲಾದವುಗಳಲ್ಲಿ ಭಾಗವಹಿಸಿದೆ. ಬಾಂಧನಿ, ಕೇಳಿ ಕಲಿ ಮುಂತಾದ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲೂ ಭಾಗವಹಿಸಿದೆ. ಯಕ್ಷಗಾನ ತಾಳಮದ್ದಳೆ ತಂಡದಲ್ಲೂ ಭಾಗವಹಿಸಿದೆ. ಬಾಲವೃಂದ, ಗುಬ್ಬಿದಗೂಡು, ವನಿತಾವಾಣಿ, ಪೂಪನ್ನೀರ್ ಕಾರ್ಯಕ್ರಮಗಳನ್ನು ಸಂಯೋಜಿಸಿದೆ. 14 ಬಾನುಲಿ ನಾಟಕಗಳನ್ನು ರಚಿಸಿದೆ. ಇದೀಗ ನನಗೊಂದು ಹೊಸ ಅನುಭವ, ನನ್ನ ರಾಗತಾನ ಪಲ್ಲವಿ. ಈ ಅವಕಾಶವನ್ನು ಬಳಸಿಕೊಂಡು ಮಂಗಳೂರು ಆಕಾಶವಾಣಿಗೆ ತುಂಬು ಹೃದಯದ ವಂದನೆ ಸಲ್ಲಿಸಲು ಬಯಸುತ್ತೇನೆ. ಶ್ರೋತೃಬಂಧುಗಳೇ, ಆಕಾಶವಾಣಿಯೊಂದಿಗಿನ ನನ್ನ ನಂಟು ಬಲಗೊಳ್ಳುವುದಕ್ಕೆ ಮತ್ತೊಂದು ಕಾರಣವೆಂದರೆ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳು. ಅವರ ಹಾಡುಗಳೆಂದರೆ ನನಗೆ ಬಲು ಇಷ್ಟ. ಆಕಾಶವಾಣಿಯಲ್ಲಿ ಚಿತ್ರಗೀತೆ ಬಂದಾಗೆಲ್ಲ ಅಣ್ಣಾವರ ಹಾಡಿಗಾಗಿ ಕಿವಿ ನೆಟ್ಟಗಾಗುತ್ತದೆ. ಅವರ ಹಾಡುಗಳಲ್ಲಿರುವ ವೈವಿಧ್ಯತೆಯೇ ಅದಕ್ಕೆ ಕಾರಣ. ಇಷ್ಟೊಂದು ವೈವಿಧ್ಯಮಯ ಹಾಡುಗಳನ್ನು ಹಾಡಿದ ಮತ್ತೊಬ್ಬ ಗಾಯಕ ವಿಶ್ವದಲ್ಲೇ ಇರಲಾರರು ಎಂಬುದು ನನ್ನ ಅನಿಸಿಕೆ. ನಾಯಕ ನಟರಾಗಿ ಅವರ ಪಾತ್ರ ನಿರ್ವಹಣೆಗೂ ಈ ಮಾತು ಅನ್ವಯ. ಡಾಕ್ಟರ್ ರಾಜ್ ಅವರ ಜಯಂತಿ ಮತ್ತು ಪುಣ್ಯತಿಥಿ ಎರಡೂ ಕೂಡ ಏಪ್ರಿಲ್ ತಿಂಗಳಲ್ಲೇ ಬರುತ್ತದೆ. ಏಪ್ರಿಲ್ 12 ಅವರ ಪುಣ್ಯತಿಥಿಯಾದರೆ 24 ಅವರ ಜಯಂತಿ. ಈ ಸಂದರ್ಭದಲ್ಲಂದು ಆಕಾಶವಾಣಿಯಲ್ಲಿ ಅವರ ಹಾಡು ಬಂದೇ ಬರುತ್ತದೆ ಎಂಬ ನಿರೀಕ್ಷೆಯಿಂದ ನಾನು ಆಕಾಶವಾಣಿಗೆ ಕಿವಿಗೊಡುವುದು ಸರ್ವೇ ಸಾಮಾನ್ಯ. ಶ್ರೋತೃಬಂಧುಗಳೇ, ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡುಗಳಲ್ಲಿರುವ ವೈವಿಧ್ಯತೆಯನ್ನು ಪರಿಚಯಿಸುವ ನಿಟ್ಟಿನಲ್ಲಿ ಅವರ ಕೆಲವೊಂದು ವಿಶೇಷ ಹಾಡುಗಳನ್ನು ಆಲಿಸೋಣ. ಮೊದಲ ಹಾಡು ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ. ಈ ಹಾಡು ನನ್ನ ಇಷ್ಟದ ಹಾಡುಗಳಲ್ಲಿ ಒಂದು. ಇದು ಅಣ್ಣಾವರ ಅದ್ಭುತ ಗಾಯನಕ್ಕೆ ಸಾಕ್ಷಿಯಾಗಬಲ್ಲ ಕ್ಲಾಸಿಕಲ್ ಹಾಡು. ಇದರಲ್ಲಿ ಅವರು ಪ್ರಕೃತಿಯ ಸಹಜ ನಾದ ಮಾಧುರ್ಯಕ್ಕೆ ದನಿಯಾಗಿದ್ದಾರೆ. ಅಷ್ಟೇ ಅಲ್ಲ, ಇದು ಅವರಿಗೆ ಅತ್ಯುತ್ತಮ ಗಾಯಕ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಹಾಡು ಕೂಡ ಹೌದು. ಕೇಳಿ, ಉಪೇಂದ್ರ ಕುಮಾರ್ ಸಂಗೀತ ನಿರ್ದೇಶನದ ಹಾಗೂ ಶ್ರೀ ಉದಯಶಂಕರ್ ಸಾಹಿತ್ಯವಿರುವ ನನ್ನ ನೆಚ್ಚಿನ ಈ ಹಾಡು ನಿಮಗಾಗಿ, ನಾದಮಯ ಈ ಲೋಕವೆಲ್ಲ.

0: ಹಾಗಾದ್ರೆ ತಡಬೇಕೆ, ಬನ್ನಿ ಕೇಳೋಣ ರಾಮ್ ಎಲ್ಲಂಗಳ ವಾಮಂಜೂರು ಅವರ ಭಾವಲಹರಿಯನ್ನು.
1: ಮಂಗಳೂರು ಆಕಾಶವಾಣಿ ಸುವರ್ಣ ಸಂಭ್ರಮದ ಹೊಸ್ತಿಲಲ್ಲಿರುವುದು ಸಂಭ್ರಮದ ಸಂಗತಿ, ನನಗಂತೂ ಬಹಳ ಸಂಭ್ರಮದ ಸಂಗತಿ. ಏಕೆಂದರೆ ನನಗೂ ಆಕಾಶವಾಣಿಗೂ ಸುಮಾರು 44 ವರ್ಷಗಳ ನಂಟು. 1982 ಮೊದಲುಗೊಂಡು ತುಳು ಮತ್ತು ಕನ್ನಡ ಭಾಷೆಗಳಲ್ಲಿ ಸುಮಾರು 25 ಬಗೆಯ ವಿಭಿನ್ನ ಕಾರ್ಯಕ್ರಮಗಳಲ್ಲಿ ಅವಕಾಶ ನೀಡುವ ಮೂಲಕ ಆಕಾಶವಾಣಿ ನನ್ನನ್ನು ಬೆಳೆಸಿದೆ. ತುಳು ಕಥೆ

0: ಡಾಕ್ಟರ್ ರಾಜ್ ಅವರಿಗಾಗಿ ಹಾಡುತ್ತಾ ಬಂದಿರುವ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರು ರಾಜಕುಮಾರ್ ಶರೀರವಾದರೆ ನಾನು ಶಾರೀರ ಎಂದು ಹೇಳುತ್ತಿದ್ದರು. ಚಿತ್ರದಲ್ಲಿ ಅಪ್ಪ, ಅರ್ಜುನ, ಮಗ ಬಬ್ರುವಾಹನ ಪಾತ್ರಗಳಲ್ಲಿ ಅಣ್ಣಾವರ ಪೈಪೋಟಿಯ ದ್ವಿಪಾತ್ರ ಅಭಿನಯಕ್ಕೆ ಈ ಶರೀರ ಶಾರೀರ ಒಂದಾಗಿ ಹಾಡಿದ್ದು ವಿಶೇಷ. ಮಾತ್ರವಲ್ಲ, ಪೌರಾಣಿಕ ಯುದ್ಧ ಸನ್ನಿವೇಶವನ್ನು ಕಣ್ಣ ಮುಂದೆ ಕಟ್ಟಿಕೊಡುವ ಹಾಡಿದು. ವಿಶ್ವ ಸಿನಿಮಾ ಇತಿಹಾಸದಲ್ಲೇ ಇಂಥದ್ದೊಂದು ಅಪೂರ್ವ ಸನ್ನಿವೇಶ ಇರಲಾರದು ಎಂಬುದು ನನ್ನ ಅನಿಸಿಕೆ. ಇಂದಿಗೂ ಆ ಹಾಡು ಕೇಳುತ್ತಿದ್ದರೆ ಮೈ ನವಿರೇಳುತ್ತದೆ. ಬಬ್ರುವಾಹನ ಚಿತ್ರದ ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ. ಈ ಹಾಡಿಗೆ ಸಾಹಿತ್ಯ ಶಿ ಉದಯಶಂಕರ್, ಸಂಗೀತ ಟಿ ಜಿ ಲಿಂಗಪ್ಪ. ಇದೀಗ ಕೇಳಿ ನನ್ನಿಷ್ಟದ ಹಾಡು ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ.
1: ಯಾರು ತಿಳಿಯರು ನಿನ್ನ ಭುಜಬಲ

ಪಾಶುಪತವಂ ಪಡೆದವನು ಆಗ್ರಹದೊಳೆದುರಾದ ಹರಿಗಳು ನಿಗ್ರಹಿಸೋ ವ್ಯಾ

ಎಂದು ನಾಟ್ಯ ಕಲಿಸಿದ ನಪುಂಸಕ ನೀನು. ಚಕ್ರವ್ಯೂಹದ ನುಗ್ಗಿ ಛಲದಿಂದ ಛೇದಿಸದೆ ಮಗನನ್ನು ಬಲಿಕೊಟ್ಟ ಭ್ರಷ್ಟ ನೀನು. ಗಂಡುಗಲಿಗಳ ಗೆಲ್ಲೋ ಗುಂಡಿಗೆಯು ನಿನಗೆಲ್ಲೋ ಖಂಡಿಸದೆ ಉಳಿಸುವೆ ಹೋಗೋ ಹೋಗಿ.

ಹಡ ಶಿಖಂಡಿಯಂದಡಿಗಡಿಗೆ ನುಡಿಯಬೇಡಲೋ ಮೂಢ ಹಂಡರೆದೆ ಗುಂಡಿಗೆಯ ಖಂಡಿಸುತ್ತ ರಣಚಂಡಿಗ.

ಕುಂಡನೋ ನಿರ್ಧರಿಸುವುದು ರಣರಂಗ, ಹೂಡುಬಾಣಗಳ ಮಾಡುವೆ ಮಾನಭಂಗ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರಿಲ್ಲಾರಿಗೂ ಭಯವಿಲ್ಲ. ಆರ್ಭಟಿಸಿ ಬರುತ್ತಿದೆ ನೋಡು ಅಂತಕನ ಆಹ್ವಾನ, ಅಂತಕನಿಗೆ ಅಂತಕನು ಈ

ಮುಂದಿನ ವಿಶೇಷ ಹಾಡು ಕವಿರತ್ನ ಕಾಳಿದಾಸ ಚಿತ್ರದ ಮಾಣಿಕ್ಯ ವೀಣಾಂ ಮುಫಲಾಲಯಂತೀಂ. ಇದು ಶ್ರೀ ಶ್ಯಾಮಲಾ ದಂಡಕದ ಭಾಗ. ಈ ಶ್ಲೋಕ ಸಂಸ್ಕೃತ ಭಾಷೆಯಲ್ಲಿದೆ. ಡಾ ರಾಜ್ಕುಮಾರ್ ಸಂಸ್ಕೃತ ಕಲಿತವರೇನೂ ಅಲ್ಲ, ಆದರೂ ಸ್ಪಷ್ಟವಾಗಿ ಭಾವ ಪರವಶವಾಗಿ ಹಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಮನೋಜ್ಞ ಅಭಿನಯ ಕೂಡ ನೀಡಿದ್ದಾರೆ. ಇದೀಗ ಕೇಳಿ ಎಂ ರಂಗರಾವ್ ರಾಗ ಸಂಯೋಜನೆಯಲ್ಲಿ

0: ಮುಂದಿನ ಹಾಡು ಆಪರೇಷನ್ ಡೈಮಂಡ್ ರಾಕೆಟ್ ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಇಫ್ ಯು ಕಮ್ ಟುಡೇ. ಇದೊಂದು ಇಂಗ್ಲಿಷ್ ಹಾಡು. ಇಂಗ್ಲಿಷ್ ಬಾರದವರಾದರೂ ಚೆನ್ನಾಗಿ ಹಾಡಿದ್ದಾರೆ. ಜೇಮ್ಸ್ ಬಾಂಡ್ ಮಾದರಿಯ ಆ ಸಿನಿಮಾದಲ್ಲಿ ಓರ್ವ CID ಅಧಿಕಾರಿ ಪಾತ್ರದಲ್ಲಿ ಅವರು ಹಾಡಿಗೆ ತಕ್ಕಂತೆ ಹೆಜ್ಜೆಯನ್ನು ಹಾಕಿದ್ದಾರೆ. ಕೇಳಿ, GK ವೆಂಕಟೇಶ್ ಸಂಗೀತ ನಿರ್ದೇಶನದಲ್ಲಿ ಶಿ ಉದಯಶಂಕರ್ ರಚನೆ ಇಫ್ ಯು ಕಮ್ ಟುಡೇ.
1: If you come today, it's too early. If you come tomorrow, it's too late. If you come today, it's too early. If you come tomorrow.

ಸಿನಿಮಾ ಹಾಡುಗಳಷ್ಟೇ ಅಲ್ಲ, ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿದ ಭಕ್ತಿಗೀತೆಗಳು ಅಷ್ಟೇ, ಒಂದಕ್ಕಿಂತ ಒಂದು ಮಿಗಿಲು. ಅಂಥವುಗಳಲ್ಲಿ ಒಂದು ರಾಘವೇಂದ್ರ ಸ್ವಾಮಿ ಕುರಿತ ಭಕ್ತಿ ರಚನೆ, ವಾರ ಬಂತಮ್ಮ ಗುರುವಾರ ಬಂತಮ್ಮ. ಭಕ್ತಿಗೀತೆಯಾಗಿ ಜನಪ್ರಿಯಗೊಂಡ ಆ ಹಾಡು ಪುನೀತ್ ರಾಜ್ಕುಮಾರ್ ಅಭಿನಯದ ಭಾಗ್ಯವಂತ ಸಿನಿಮಾದಲ್ಲೂ ಅಳವಡಿಸಲ್ಪಟ್ಟು ಅದಕ್ಕೆ ಅಣ್ಣಾವರ ಅಭಿನಯವೂ ಇತ್ತು. ಸ್ವತಃ ನಟರೂ ಆಗಿರುವುದರಿಂದಲೇ ಅವರ ಹಾಡು ಅಷ್ಟೊಂದು ಭಾವಪೂರ್ಣವಾಗಿರುತ್ತದೆ ಎಂದು ಒಮ್ಮೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹೇಳಿದ್ದು ನೆನಪು. ಈಗ ಕೇಳಿ ಟಿ ಜಿ ಲಿಂಗ್.

ಭಕ್ತಿಗೀತೆಗಳಂತೆಯೇ ಡಾ ರಾಜ್ಕುಮಾರ್ ಅವರ ಭಾವಗೀತೆಗಳು ಅತ್ಯಂತ ಜನಪ್ರಿಯವಾದವುಗಳು. ಮುಂದಿನ ಹಾಡು ದನಿಯಿರದ ಬಾಳಿನಲ್ಲಿ ಕೊಳಲಾದೆ ನೀನು. ಇದು ಅವರು ಹಾಡಿರುವ ಜನಪ್ರಿಯ ಭಾವಗೀತೆಗಳಲ್ಲಿ ಒಂದು. ಅನುರಾಗ ಎಂಬ ಧ್ವನಿ ಸುರುಳಿಯಲ್ಲಿ ಬರುವ ಈ ಭಾವಗೀತೆ ದೊಡ್ಡ ರಂಗೇಗೌಡರ ರಚನೆ. ಇದಕ್ಕೆ ಸಿ ಅಶ್ವಥ್ ರಾಗ ಸಂಯೋಜನೆ ಮಾಡಿದ್ದಾರೆ. ಕೇಳಿ ನನ್ನ ಇಷ್ಟದ ಭಾವಗೀತೆ ದನಿಯಿರದ ಬಾಳಿನಲ್ಲಿ ಕೊಳಲಾದೆ ನೀನು.

ಒಂದಕ್ಕಿಂತ ಒಂದು ಭಿನ್ನವಾದದ್ದು. ಸಮುದ್ರಕ್ಕೆ ಸಮುದ್ರವೇ ಸಾಟಿ ಎಂಬಂತೆ ನಟನೆಯಲ್ಲಾಗಲಿ ಗಾಯನದಲ್ಲಾಗಲಿ ಅವರಿಗೆ ಅವರೇ ಸಾಟಿ. ಅವರ ಜಾಗ ತುಂಬಬಲ್ಲವರು ಬರುವರೆಂಬ ಭರವಸೆಯಿಲ್ಲ. ಈ ಅವಕಾಶ ಬಳಸಿಕೊಂಡು ಅವರ ಕೆಲವೊಂದು ವಿಶೇಷ ಹಾಡುಗಳನ್ನು ಕೇಳಿಸುವ ಪ್ರಯತ್ನ ಮಾಡಿದ್ದೇನೆ. ನನ್ನ ರಾಗತಾನ ಪಲ್ಲವಿ ಕಾರ್ಯಕ್ರಮದಲ್ಲಿ ನಾನು ರಾಮ ಎಲ್ಲಂಗಳ ಅವಕಾಶಕ್ಕಾಗಿ ವಂದಿಸುತ್ತಾ ವಿರಮಿಸುತ್ತೇನೆ. ನಮಸ್ಕಾರ.

ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದ ಮುಂದಿನ ಚರಣದಲ್ಲಿ ಮತ್ತೊಬ್ಬರು ಅತಿಥಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ. ಪ್ರಿಯ ಕೇಳುಗರೇ, ನಿಮ್ಮ ನೆಚ್ಚಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನೀವು ಮಾಡಬೇಕಾಗಿರುವುದು ಇಷ್ಟೇ. ನಿಮ್ಮ ನೆಚ್ಚಿನ 6 ಹಾಡುಗಳು ಮತ್ತು ಅದರ ಸುತ್ತ ಹೆಣೆದಿರುವ ನಿಮ್ಮ ನೆನಪುಗಳು ಅಥವಾ ಭಾವನೆಗಳನ್ನು ಬರೆದು ನಮಗೆ ಕಳುಹಿಸಿ. ನಮ್ಮ ವಿಳಾಸ, ನಿಲಯ ನಿರ್ದೇಶಕರು ನನ್ನ ರಾಗತಾನ ಪಲ್ಲವಿ ವಿಭಾಗ, ಆಕಾಶವಾಣಿ ಮಂಗಳೂರು 575004.

ನನ್ನ ರಾಗ ತಾನ ಪಲ್ಲವಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರೀತಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611, ಎಸ್ಟಿಡಿ ಕೋಡ್ 0824, ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ.

ಆಕಾಶವಾಣಿ ಮಂಗಳೂರು, ಈಗ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮಿಡ್ ಡೇ ನ್ಯೂಸ್ ಕೇಳುವಿರಿ.

ಈಗ ಕೇಳಿ ಅರ್ಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಲುಡೋ ಚಿತ್ರದ ಗೀತೆ. ಸಂದೀಪ್ ಶ್ರೀವಾತ್ಸವ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಪ್ರೀತಮ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಉದಿತ್ ನಾರಾಯಣ್ ಹಾಗೂ ಶ್ರೇಯಾ ಘೋಷಾಲ್ ಹಾಡಿರುವ ದಿಲ್ ಬೇಚಾರ ಪ್ಯಾರ್ ಕಾ ಮಾರಾ ಚಿತ್ರದ ಗೀತೆ. ಪ್ರವೀಣ್ ಭಾರದ್ವಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ನಿಖಿಲ್ ವಿನಯ್.

ಆಕಾಶವಾಣಿ ಮಂಗಳೂರು, ಈಗ ಸಮಯ 2:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಕೇಳುವಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ. ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ. ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ. ಗಣ್ಯರಿಂದ ಗೌರವ ನಮನ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳ ಕುರಿತಂತೆ ಕೇಂದ್ರ ಸಚಿವರಾದ ಎಚ್ಡಿ ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸೇರಿದಂತೆ ಹಲವು ಮುಖಂಡರು ರಾಜ್ಯ ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ್ದಾರೆ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬು ಕುಮಾರ್ ಅವರಿಗೆ ಬರೆದ ಪತ್ರದಲ್ಲಿ 5 ದಿನಗಳಿಂದ ಎಸ್ಐಆರ್ ಪ್ರಕ್ರಿಯೆಯಲ್ಲಿನ ಅಕ್ರಮಗಳಿಗೆ ರಾಜ್ಯ ಸರ್ಕಾರವೇ ಕುಮ್ಮಕ್ಕು ನೀಡುತ್ತಿದೆ. ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಸರ್ಕಾರವನ್ನು ಖುಷಿಪಡಿಸುವ ರೀತಿಯಲ್ಲಿ ಅಧಿಕಾರಿಗಳಿಗೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ದೂರಿದ್ದಾರೆ. ಆಯೋಗದ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿದ ಅಧಿಕಾರಿಗಳು ಮತ್ತು ರಾಜಕೀಯ ಕಾರ್ಯಕರ್ತರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ರಾಜ್ಯದ ಹಲವು ಭಾಗಗಳಲ್ಲಿ ಬಿಎಲ್ಒಗಳು ಮನೆ ಮನೆಗೆ ತೆರಳಿ ಪರಿಶೀಲನೆ ನಡೆಸುತ್ತಿಲ್ಲ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣಾ ಆಯೋಗ ಈ ಅಭಿಯಾನ ನಡೆಸುತ್ತಿರುವ ರೀತಿಯ ಬಗ್ಗೆ ತಮಗೆ ಭಿನ್ನಾಭಿಪ್ರಾಯವಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗಬೇಕು ಎಂಬ ಉದ್ದೇಶದಿಂದ

0: ದ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ. ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದೆ ಎಂದು ತಿಳಿಸಿದ್ದಾರೆ.
1: ಎಸ್ಐಆರ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಎಲೆಕ್ಷನ್ ಕಮಿಷನ್ ಮಾಡುವಂತ ರೀತಿಲಿ ನಮ್ದೇ ಆದಂತ ಭಿನ್ನ ಅಭಿಪ್ರಾಯ ಇದೆ. ನಾವು ಇದನ್ನಲ್ಲೇ ಕೋರ್ಟ್ ಅಲ್ಲೂ ಕೂಡ ನಮ್ಮ ವಾದವನ್ನ ಸಲ್ಲಿಸಿದ್ದೇವೆ. ಆದ್ರೂ ಕೂಡ ಕೋರ್ಟ್ ಅಲ್ಲಿ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ನಾವು ಎಲ್ಲರಿಗೂ ಕೂಡ ಮತ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಯಾವ ರಾಜ್ಯದಲ್ಲೂ ಈ ರೀತಿ ದಿಟ್ಟವಾದಂತ ಸರ್ಕಾರ ಚುನಾವಣಾ ಆಯೋಗ ಜೊತೆ ಕೈ ಜೋಡಿಸಿರ್ಲಿಲ್ಲ. ನಾವು ಕೈ ಜೋಡಿಸಿ ಅವ್ರಿಗೆ ಏನ್ ಬೇಕೋ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ನಾವು ಯಾರು ಇದಕ್ಕೆ ಕೈ ಹಾಕ್ತಾ ಇಲ್ಲ. ಇದು ಅವರು ಚುನಾವಣಾ ಆಯೋಗದ ಅಡಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ.
0: ರಾಜ್ಯದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಸರ್ಕಾರ ಮಧ್ಯಪ್ರವೇಶಿಸಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಬಿಎಲ್ಒಗಳನ್ನು ನೇಮಕ ಮಾಡುವ ಅವಕಾಶವಿದೆ. ಜನರು ತಮ್ಮ ಮತದಾನದ ಹಕ್ಕನ್ನು ಉಳಿಸಿಕೊಳ್ಳಬೇಕು ಎಂಬ ಕಾರಣಕ್ಕೆ ಜಾಗೃತಿ ಮೂಡಿಸುವ ಕೆಲಸ ಸರ್ಕಾರ ಮಾಡುತ್ತಿದ್ದು ವಿಪಕ್ಷಗಳಲ್ಲಿ ಭಯ ಉಂಟು ಮಾಡಿದೆ ಎಂದು ತಿಳಿಸಿದ್ದಾರೆ. ಪಾದಚಾರಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ 6 ತಿಂಗಳ ಕಾಲಾವಕಾಶ ಬೇಕಾಗಿದ್ದು ಎಲ್ಲರ ಸಹಕಾರ ದೊರೆತರೆ ಕೇವಲ 4 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಎಂದು ಕೇಂದ್ರ ರಾಜ್ಯ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಮಂತ್ರಿಮಾಲ್ ಹಿಂಭಾಗದ ಪಾದಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದ ಅವರು, ದೇಶದಲ್ಲಿ ಬೆಂಗಳೂರು ಆರ್ಥಿಕವಾಗಿ ಅಭಿವೃದ್ಧಿಯಾದರೆ ಮಾತ್ರ ರಾಜ್ಯಕ್ಕೆ ಬಂಡವಾಳ ಹರಿದು ಬರಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಸ್ವಚ್ಛ ಭಾರತ ಎನ್ನುವುದು ಇಂದು ಸಾರ್ವಜನಿಕರ ಅಭಿಯಾನವಾಗಿ ಬರಲಿದೆ ಎಂದು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಮತ್ತು ಪ್ರವಾಸೋದ್ಯಮ ಖಾತೆ ರಾಜ್ಯ ಸಚಿವ ಸುರೇಶ್ ಗೋಪಿ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಮತ್ತು ರಾಮಕೃಷ್ಣ ಮಠದ ನೇತೃತ್ವದಲ್ಲಿ ಸ್ವಚ್ಛತಾ ಅಭಿಯಾನದ ಅಂಗವಾಗಿ ಕದ್ರಿ ಉದ್ಯಾನವನದ ಪರಿಸರದಲ್ಲಿಂದು ವಿಶೇಷ ಸ್ವಚ್ಛತಾ ಶ್ರಮದಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿಶ್ವಕ್ಕೆ ಸ್ವಚ್ಛ ಸುಂದರ ಭಾರತವನ್ನು ನೀಡುವುದು ಪ್ರಧಾನಿ ನರೇಂದ್ರ ಮೋದಿಯವರ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ಸಾರ್ವಜನಿಕರ ಪಾಲುದಾರಿಕೆ ಇಲ್ಲದಿದ್ದರೆ ಸ್ವಚ್ಛತೆ ಸಾಧ್ಯವಿಲ್ಲ. ಹೀಗಾಗಿ ಸ್ವಚ್ಛತೆ ಕಾಪಾಡುವುದು ಸಾರ್ವಜನಿಕರ ಕರ್ತವ್ಯ ಮತ್ತು ಜವಾಬ್ದಾರಿ ಎಂದು ಅವರು ಹೇಳಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗಿನಿಂದಲೇ ಮಳೆ ಹಾಗೂ ಗಾಳಿ ಬಿರುಸಾಗಿದೆ. ಸುಮಾರು 1 ತಿಂಗಳು ತಡವಾಗಿ ಪ್ರಾರಂಭವಾಗಿರುವ ಮುಂಗಾರು ತೀವ್ರತೆ ಇಂದಿನಿಂದ ಹೆಚ್ಚಾಗಿದೆ. ಇಂದು ಬೆಳಗಿನಿಂದಲೇ ಮಡಿಕೇರಿ ನಗರದಲ್ಲಿ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಗಾಳಿಯ ತೀವ್ರತೆ ಕೂಡ ಹೆಚ್ಚಾಗಿದೆ. ವಿರಾಜಪೇಟೆ ತಾಲೂಕಿನ ಬೆಟೋಳಿ ಗ್ರಾಮದ ನಿವಾಸಿ ಸಿಂಧು ಎಂಬುವರ ಮನೆ ಮೇಲೆ ಗಾಳಿಯಿಂದಾಗಿ ಮರಬಿದ್ದು ತೀವ್ರ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಪಾರಾಗಿರುವ ಸಿಂಧು ಅವರನ್ನು ಮಡಿಕೇರಿಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೊಡಗು ಜಿಲ್ಲೆ ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಾಗಿರುವುದರಿಂದ ಮಂಡ್ಯ ಜಿಲ್ಲೆಯ KRS ಜಲಾಶಯದ ಒಳಹರಿವಿನಲ್ಲಿ ಸ್ವಚ್ಛ ಚೇತರಿಕೆ ಕಂಡಿದೆ. ಕಳೆದ 3 ದಿನಗಳ ಹಿಂದೆ 900 ಕ್ಯೂಸೆಕ್ ಇದ್ದ ನೀರಿನ ಒಳಹರಿವು 1095 ಕ್ಯೂಸೆಕ್ಗೆ ಏರಿದ್ದು ಇಂದು 1449 ಕ್ಯೂಸೆಕ್ನಷ್ಟು ಒಳಹರಿವು ಹೆಚ್ಚಾಗಿದೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವ KRS ಅಣೆಕಟ್ಟೆಯಲ್ಲಿ ಪ್ರಸ್ತುತ 80.90 ಅಡಿ ನೀರಿದೆ. ಮತ್ತಷ್ಟು ನೀರಿನ ಪ್ರಮಾಣ ಏರಿಕೆ ಕಂಡರೆ ಮಂಡ್ಯ, ಬೆಂಗಳೂರು, ಮೈಸೂರು ಮತ್ತು ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಅಭಾವ ಕಡಿಮೆಯಾಗಲಿದೆ. ಕೊಡಗು ಜಿಲ್ಲೆಯಲ್ಲಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎದುರಿಸಲು ಸಜ್ಜಾಗುವಂತೆ ಪ್ರಾಕೃತಿಕ ವಿಕೋಪ ನಿರ್ವಹಣೆಯ ಮೇಲುಸ್ತುವಾರಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ನಿರ್ದೇಶನ ನೀಡಿದ್ದಾರೆ. ಮಡಿಕೇರಿಯಲ್ಲಿ ಪ್ರಾಕೃತಿಕ ವಿಕೋಪ ನಿರ್ವಹಣೆ ಸಂಬಂಧ ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಕೊಡಗು ಜಿಲ್ಲೆಯಲ್ಲಿ ಕಳೆದ ಬಾರಿಗೆ ಹೋಲಿಸಿದರೆ ಈ ಬಾರಿ ಮಳೆಯ ಪ್ರಮಾಣ ಕಡಿಮೆಯಾಗಿದೆ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ವಾಡಿಕೆ ಮಳೆಯಾಗುವ ನಿರೀಕ್ಷೆ ಇದೆ. ಆದ್ದರಿಂದ ಪ್ರಾಕೃತಿಕ ವಿಕೋಪ ಎದುರಿಸಲು ಸಜ್ಜಾಗಬೇಕು. ಜೊತೆಗೆ ಎಲ್ ನಿನೋ ಪರಿಣಾಮದಿಂದ ಕಡಿಮೆ ಮಳೆಯಾದಲ್ಲಿ ಅನಾವೃಷ್ಟಿಯನ್ನು ಸಹ ಎದುರಿಸಲು ಅಗತ್ಯ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದು ನಿರ್ದೇಶಿಸಿದರು.

0: ನಿರ್ದೇಶನ ನೀಡಿದ್ದಾರೆ. ಪ್ರಾಕೃತಿಕ ವಿಕೋಪ ಎದುರಿಸಲು ಜಿಲ್ಲಾಧಿಕಾರಿಯವರ ಪಿಡಿ ಖಾತೆಯಲ್ಲಿ 3,05,00,000 ರೂಪಾಯಿ ಇದ್ದು, 5 ತಾಲೂಕುಗಳ ತಹಶೀಲ್ದಾರ್ಗಳ ಪಿಡಿ ಖಾತೆಯಲ್ಲಿ ಒಟ್ಟು 1,41,39,000 ರೂಪಾಯಿ ಲಭ್ಯವಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಹಲವೆಡೆ ಕಳೆದ ರಾತ್ರಿಯಿಂದ ಧಾರಾಕಾರ ಮಳೆಯಾಗುತ್ತಿದೆ. ಜಿಲ್ಲೆಯ ಚಿಕ್ಕಮಗಳೂರು, ಮೂಡಿಗೆರೆ, ಕಳಸ ತಾಲೂಕಿನಾದ್ಯಂತ ಹಾಗೂ ಚಾರ್ಮುಡಿ, ಬಾಳೂರು, ಗೋಣಿಬೀಡು ಸುತ್ತಮುತ್ತ ಇಂದು ಮುಂಜಾನೆಯಿಂದ ಗಾಳಿ ಸಹಿತ ಮಳೆಯಾಗುತ್ತಿದೆ. ಹಲವೆಡೆ ರಸ್ತೆಗೆ ಮರ ಉರುಳುಬಿದ್ದು ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಮೂಡಿಗೆರೆ ತಾಲೂಕಿನ ಅಂಗನವಾಡಿ ಕೇಂದ್ರಗಳು, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ತಹಶೀಲ್ದಾರ್ ರಜೆ ಘೋಷಣೆ ಮಾಡಿದ್ದಾರೆ. ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಪ್ರತಿಮೆಗೆ ಇಂದು ಮಾಲಾರ್ಪಣೆ ಮಾಡಿದರು. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವರಾದ ಕೆಎಚ್ ಮುನಿಯಪ್ಪ, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದರು. ಕಲಬುರಗಿಯಲ್ಲಿರುವ ಬಾಬು ಜಗಜೀವನ್ ರಾಮ್ ಅವರ ಪ್ರತಿಮೆಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಮಾಲಾರ್ಪಣೆ ಮಾಡಿ ಗೌರವ ಸಮರ್ಪಣೆ ಸಲ್ಲಿಸಿದರು. ಸಾಮಾಜಿಕ ನ್ಯಾಯದ ಹರಿಕಾರ ಮಾಜಿ ಉಪಪ್ರಧಾನಿ ಡಾಕ್ಟರ್ ಜಗಜೀವನ್ ರಾಮ್ 40ನೇ ಪುಣ್ಯತಿಥಿ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿರುವ ಬಾಬು ಜಗಜೀವನ್ ರಾಮ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಲಾಯಿತು. ಶಾಸಕ ಎನ್ ಚಲುವರಾಯಸ್ವಾಮಿ ಅವರ ಗೌರವ ನಮನ ಸಲ್ಲಿಸಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಕೇವಲ ರಾಜಕಾರಣಿಯಲ್ಲ, ಅವರು ಒಂದು ಶಕ್ತಿ ಎಂದು ಬಣ್ಣಿಸಿದರು. ಚಾಮರಾಜನಗರ ಜಿಲ್ಲಾ ಕೇಂದ್ರ ಸೇರಿದಂತೆ ಗುಂಡ್ಲುಪೇಟೆ, ಹನೂರು ಮತ್ತು ಕೊಳ್ಳೇಗಾಲ ತಾಲೂಕು ಕೇಂದ್ರಗಳಲ್ಲಿ ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ ನಡೆಯಿತು. ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಶಾಸಕ ಪುಟ್ಟರಂಗಶೆಟ್ಟಿ ಮಾಲಾರ್ಪಣೆ ಮಾಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಅಕ್ರಮ ಆರೋಪ, ಮುಖ್ಯ ಚುನಾವಣಾಧಿಕಾರಿಗೆ ದೂರು ನೀಡಿದ ಎನ್ಡಿಎ ನಿಯೋಗ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿಲ್ಲ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸ್ಪಷ್ಟನೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಪಾದಾಚಾರಿ ಸುರಂಗ ಮಾರ್ಗದ ನಿರ್ಮಾಣಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಶಂಕುಸ್ಥಾಪನೆ. ಕೊಡಗು ಜಿಲ್ಲೆಯಲ್ಲಿ ಬಿರುಸುಗೊಂಡ ಮಳೆ, ಕೆಆರ್ಎಸ್ ಜಲಾಶಯದ ಒಳಹರಿವಿನಲ್ಲಿ ಹೆಚ್ಚಳ. ಹಾಗೂ ಇಂದು ಮಾಜಿ ಉಪಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುಣ್ಯಸ್ಮರಣೆ, ಗಣ್ಯರಿಂದ ಗೌರವ ನಮನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.
1: ಆಕಾಶವಾಣಿ ಮಂಗಳೂರು, ಈಗ ಸಮಯ 2:40:09. ಚಿತ್ರಗೀತೆಗಳು ಮೊದಲಿಗೆ ಕೇಳಿ ಆಂತೋನಿ ದಾಸನ್ ಹಾಗೂ ಸಂಗಡಿಗರು ಹಾಡಿರುವ ಎಕ್ಕ ಚಿತ್ರದ ಗೀತೆ. ನಾಗಾರ್ಜುನ ಶರ್ಮಾ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚರಣ್ ರಾಜ್ ಎಂಆರ್.

ಈಗ ಕೇಳಿ ಅಭಿವಿ ಹಾಗೂ ಹರ್ಷಿಕಾ ದೇವನಾಥ್ ಹಾಡಿರುವ ದ ಡೆವಿಲ್ ಚಿತ್ರದ ಗೀತೆ. ಪ್ರಮೋದ್ ಮರವಂತಿ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಬಿ ಅಜನೀಶ್ ಲೋಕನಾಥ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕುನಾಲ್ ಗಾಂಜಾವಾಲಾ ಹಾಗೂ ಅನುರಾಧ ಶ್ರೀರಾಮ ಹಾಡಿರುವ ಇಂದ್ರ ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ.

0: ಆಕಾಶವಾಣಿ ಮಂಗಳೂರು, ಈಗ ಸಮಯ 3 ಗಂಟೆ ಆಗಲಿದೆ.
1: ಅಪ್ಪ, ಇವತ್ತು ನಿನ್ ಬಿ ಪಿ ಶುಗರ್ ಟೆಸ್ಟ್ ಮಾಡ್ಸೋಕ್ ಹೋಗ್ಬೇಕಲ್ಲ, ಬೇಗ ರೆಡಿ ಆಗೋ. ಫ್ಯಾಕ್ಟ್ರಿಗೆ ಹೋಗ್ತಾ ದಾರಿಲಿರೋ ಆಸ್ಪತ್ರೆಗೆ ಹೋಗೋಣ.
2: ಬೇಡ ಮಗ, ನಾನೇ ಹೋಗ್ತೀನಿ. ಈಗ ನಮ್ಮನೆ ಹತ್ರ ನಮ್ಮ ಕ್ಲಿನಿಕ್ ಆರಂಭ ಮಾಡಿದ್ದಾರೆ. ಅಲ್ಲಿ ಬಿಪಿ ಶುಗರ್ ಉಚಿತವಾಗಿ ಟೆಸ್ಟ್ ಮಾಡ್ತಾರೆ, ಜೊತೆಗೆ ಔಷಧಿನೂ ಉಚಿತವಾಗಿ ಕೊಡ್ತಾರೆ.
3: ಹೌದಪ್ಪ, ನಡ್ಕೊಂಡೇ ಹೋಗಬಹುದಾ? ಫ್ರೀಯಾಗಿ ಔಷಧಿ ಕೊಡ್ತಾರ?
2: ಹ್ಮ್, ನಮ್ಮಂಥವ್ರಿಗೆ ಎಷ್ಟು ಅನುಕೂಲ ಆಯ್ತು ನೋಡು. ಮನೆ ಹತ್ರ ನಮ್ಮ ಕ್ಲಿನಿಕ್ ಇರೋದ್ರಿಂದ ನಿನಗೂ ಟೆನ್ಷನ್ ಇಲ್ಲ, ಪ್ರತಿ ತಿಂಗಳು ಅಲ್ಲೇ ಮಾತ್ರೆ ತಗೋತೀನಿ.
4: ನಗರ ಪ್ರದೇಶದ ಬಡವರ, ವಲಸಿಗರ, ಕೂಲಿ ಕಾರ್ಮಿಕರ, ದುರ್ಬಲ ವರ್ಗದವರ ಆಶಾ ಕಿರಣ ನಮ್ಮ ಕ್ಲಿನಿಕ್. ನಿಮ್ಮ ಮನೆ ಹತ್ತಿರವಿರುವ ನಮ್ಮ ಕ್ಲಿನಿಕ್ನಲ್ಲಿ ಪ್ರಾಥಮಿಕ ಹಂತದ ಆರೋಗ್ಯ ಸೇವೆಗಳನ್ನು ಉಚಿತವಾಗಿ ಪಡೆಯಿರಿ. ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 9:00 ಸಂಜೆ 4:30 ನಿಮ್ಮ ಸೇವೆಗೆ ಸಿದ್ಧ ನಮ್ಮ ಕ್ಲಿನಿಕ್. ಕಟ್ಟಣೆ ರಾಷ್ಟೀಯ ನಗರ ಆರೋಗ್ಯ ಅಭಿಯಾನ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ಇದೊಂದು ಪ್ರಕಟಣೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಮಂಗಳೂರು, ರಾಷ್ಟೀಯ ಹಾಗೂ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರಿಗಳ ನಿರ್ದೇಶನದ ಮೇರೆಗೆ ತ್ವರಿತ ನ್ಯಾಯಕ್ಕಾಗಿ ಮಂಗಳೂರು, ಬೆಳ್ತಂಗಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ ಹಾಗೂ ಮೂಡುಬಿದ್ರೆ ನ್ಯಾಯಾಲಯಗಳ ಆವರಣಗಳಲ್ಲಿ ಬರುವ ದಿನಾಂಕ 17/7/2026 ರಾಷ್ಟೀಯ ಲೋಕ ಅದಾಲತ್ತನ್ನು ಆಯೋಜಿಸಿದೆ. ಸಾರ್ವಜನಿಕರು ನ್ಯಾಯಾಲಯಗಳಲ್ಲಿ ದಾಖಲಾಗದೇ ಇರುವಂತಹ, ದಾಖಲಾಗಿ ತೀರ್ಮಾನಕ್ಕೆ ಬಾಕಿ ಇರುವ ಪ್ರಕರಣಗಳನ್ನು ರಾಜ್ಯ ಸಂಧಾನದ ಮೂಲಕ ಅತಿ ಶೀಘ್ರದಲ್ಲಿ ಇತ್ಯರ್ಥಪಡಿಸಲು ಇದೊಂದು ಸುವರ್ಣ ಅವಕಾಶವಾಗಿದೆ. ಈ ರೀತಿ ರಾಜ್ಯ ಸಂಧಾನದ ಮೂಲಕ ಪ್ರಕರಣಗಳನ್ನು ಬಗೆಹರಿಸಿಕೊಂಡಲ್ಲಿ ನ್ಯಾಯಾಲಯಕ್ಕೆ ಪಾವತಿಸಲಾದ ಶುಲ್ಕವನ್ನು ಪೂರ್ಣವಾಗಿ ಮರುಪಾವತಿ ಮಾಡಲಾಗುವುದು ಹಾಗೂ ಸದ್ರಿ ಆದೇಶದ ವಿರುದ್ಧ ಮೇಲ್ಮನವಿ ಇರುವುದಿಲ್ಲ. ಕಡಿಮೆ ಖರ್ಚಿನಲ್ಲಿ ತ್ವರಿತ ಹಾಗೂ ಶಾಶ್ವತ ನ್ಯಾಯ ಪಡೆದುಕೊಂಡು ತಮ್ಮ ಸಮಯ ಹಾಗೂ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಇದೊಂದು ವಿಶೇಷ ಅವಕಾಶವಾಗಿದೆ. ಉಚಿತ ಕಾನೂನು ಸಲಹೆಗಾಗಿ NALSA 1500 ಕರೆ ಮಾಡಬೇಕಾಗಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರ ಸೂಚನೆ ಮೇರೆಗೆ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳ ಪ್ರಕಟಣೆ ತಿಳಿಸಿದೆ. ಪ್ರಕಟಣೆ ಕೇಳಿದಿರಿ.

ಪ್ರಿಯ ಶ್ರೋತೃಗಳೇ, ಮಂಗಳೂರು ಆಕಾಶವಾಣಿ ಆರಂಭಿಸಿರುವ 100.3 FM ಟೆಲಿಕ್ವಿಸ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಗಳಾಗಿ ಭಾಗವಹಿಸಲು ನೀವು ನಮಗೆ ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2211999 ಮತ್ತು 2222611. ಎಸ್ಟಿಡಿ ಸಂಖ್ಯೆ 0824. ಮೊಬೈಲ್ ಸಂಖ್ಯೆ 8277038000. ಕರೆ ಮಾಡಬೇಕಾದ ದಿನ ಇದೇ ಜುಲೈ 7 ಮಂಗಳವಾರ ಬೆಳಿಗ್ಗೆ 11:30 ಮಧ್ಯಾಹ್ನ 1 ಗಂಟೆಯವರೆಗೆ. ಶ್ರೋತೃಗಳೇ, ಗಮನಿಸಿ, ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳ ವಿವರ ಹೀಗಿದೆ. ಸಂಜೆ 5 ಗಂಟೆಗೆ ಕನ್ನಡ ಚಿತ್ರಗೀತೆಗಳು, 5:30 ಹಿಂದಿ ಪಾಠ, ಗುರುಗಳು ವೃಂದಾ ಎಸ್ ಕುಮಾರ್, ವಿದ್ಯಾರ್ಥಿಗಳು ಲಕ್ಷ್ಮೀ ಕಂಚುಗಾರ್ ಮತ್ತು ಇಂದಿರಾ ಕಂಚುಗಾರ್, 5:45 ಹಿಂದಿ ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾಪತ್ರ, 6:50 ಕೃಷಿರಂಗ. ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭ ಸಾಕುಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು, ಈ ಕುರಿತು ಕೊಯ್ಲ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ರಜತ್ ಸಗರೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಗಾಯತ್ರಿ ಎಂ. 7:45 ಹಿಂದಿ ಚಿತ್ರಗೀತೆಗಳು, 8:00 ಯುವವಾಣಿ. ಯಶಸ್ವಿ ನಾಯಕ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಬಳಿಕ ಐಶ್ವರ್ಯ ಆರ್ ರಾವ್ ಅವರಿಂದ ದೇವರ ನಾಮಗಳನ್ನು ಕೇಳುವಿರಿ. ನಂತರ ಡಾಕ್ಟರ್ ಸ್ವಾತಿಯನ್ ಅವರಿಂದ ಮನೋವಿಕಾಸಕ್ಕೆ ಬೇಕು ಮಾನ್ಯತೆ ಕುರಿತು ಭಾಷಣ ಕೇಳುವಿರಿ. 8:30 ತುಳು ಕಾರ್ಯಕ್ರಮ, ಅಕ್ಷತಾ ಶೇಖರ್ ಅವರಿಂದ ಭಾಷಣ, ವಿಷಯ ತುಳುವೇರ್ನ ಪರಪೋಕು ಗೊಬ್ಬುಲೆದ ಗಮ್ಮತ್. 9:15 ಸ್ಪಾಟ್ಲೈಟ್, 9:30 ಜನಪದ ವೈವಿಧ್ಯ, ಸಂಪ್ರದಾಯದ ಹಾಡುಗಳ ಯುವ ಕಲಾವಿದೆ ಶ್ರೀಮತಿ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಮಾತುಕತೆ, ಪ್ರಸ್ತುತಿ ತಿಮ್ಮಪ್ಪ ಎಚ್ ಗೌಡ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪುತ್ತೂರು ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ. 10:30 ಕನ್ನಡ ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆ. ಇವು ಇಂದು ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕೆಲವು ಕಾರ್ಯಕ್ರಮಗಳು. ತರಂಗಾಂತರ ಮೀಡಿಯಂ ವೇವ್ನ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರ. ಈಗ ಸಮಯ 3:05:24. ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಗಿಯಿತು. ನಮ್ಮ ಮುಂದಿನ ಪ್ರಸಾರ 5:00 ಪ್ರಾರಂಭ. ಶ್ರೋತೃಗಳಿಗೆ ನಮಸ್ಕಾರ.

ಆಕಾಶವಾಣಿ ಮಂಗಳೂರು. ಸಮಯ ಸರಿಯಾಗಿ 5 ಗಂಟೆ. ನಿಲಯದ ಸಾಯಂಕಾಲದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ತರಂಗಾಂತರ 275.5 meters, 1089 kilohertz ಹಾಗೂ FM ಕಂಪನಾಂಕ 100.3 megahertz. ನಮ್ಮೆಲ್ಲ ಶ್ರೋತೃ ಬಾಂಧವರಿಗೆ ನಿಲಯದ ಸಮಸ್ತರ ಪರವಾಗಿ ಆತ್ಮೀಯ ನಮಸ್ಕಾರ. ಈ ಪ್ರಸಾರದಲ್ಲಿ ನಾನು ಪ್ರಶಾಂತಿ ಶೆಟ್ಟಿ ಇರುವೈಲು. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸೋನು ನಿಗಮ್ ಹಾಗೂ ಅನುರಾಧ ಶ್ರೀರಾಮ್ ಅವರು ಹಾಡಿರುವ ಯೋಗರಾಜ್ ಭಟ್ ಅವರ ರಚನೆ. ಸಂಗೀತ ನೀಡಿದ್ದಾರೆ ವಿ ಹರಿಕೃಷ್ಣ. ಚಿತ್ರ ಕಿಚ್ಚ ಹುಚ್ಚ.

ಯೋಗರಾಜ್ ಭಟ್ ಅವರ ಸಾಹಿತ್ಯ, ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆಯಲ್ಲಿ ಇನ್ನೊಂದು ಗೀತೆ, ಚಿತ್ರ ಗಾಳಿಪಟ, ಹಾಡಿದ್ದಾರೆ ಚಿತ್ರ.

ಪರಮಾತ್ಮ ಚಿತ್ರಕ್ಕಾಗಿ ಶ್ರೇಯಾ ಘೋಷಾಲ್ ಅವರು ಹಾಡಿರುವ ಗೀತೆ ಕೇಳಿದಿರಿ. ಈ ಗೀತೆಯ ರಚನೆ ಜಯಂತ ಕಾಯ್ಕಿಣಿ, ಸಂಗೀತ ವಿ ಹರಿಕೃಷ್ಣ. ಮುಂದೆ ಕೇಳಿ ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ರಚನೆ, ಸಂಗೀತ ರಾಜೇಶ್ ರಾಮನಾಥ್, ಚಿತ್ರ ಐಶ್ವರ್ಯ.

ಕುನಾಲ್ ಗಾಂಜಾವಾಲಾ ಅವರ ಧ್ವನಿಯಲ್ಲಿ ಇನ್ನೊಂದು ಗೀತೆ, ಆಕಾಶ್ ಚಿತ್ರದಿಂದ ಕೆ ಕಲ್ಯಾಣ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಆರ್ ಪಿ ಪಟ್ನಾಯಕ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ, ಮಿಲನ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಹಾಡಿರುವ ಗೀತೆ. ಜಯಂತ್ ಕಾಯ್ಕಿಣಿ ಅವರ ರಚನೆ ಇದು. ಸಂಗೀತ ಮನೋಮೂರ್ತಿ.

0: ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಬೆಂಗಳೂರು ಹವಾಮಾನ ಕೇಂದ್ರದ ಇದೊಂದು ಪ್ರಕಟಣೆ. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮುಂದಿನ 3 ಗಂಟೆಗಳಲ್ಲಿ 1 ಅಥವಾ 2 ಸ್ಥಳಗಳಲ್ಲಿ 30-40 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆಯಿದೆ. ಹಾಗಾಗಿ ಕೆಲವು ಪ್ರದೇಶಗಳಲ್ಲಿ ತಾತ್ಕಾಲಿಕವಾಗಿ ವಿದ್ಯುತ್ ವ್ಯತ್ಯಯ ಉಂಟಾಗಬಹುದು. ಸಣ್ಣ ಪುಟ್ಟ ಸಂಚಾರ ದಟ್ಟಣೆ, ದುರ್ಬಲ ಮರದ ಕೊಂಬೆಗಳನ್ನು ಕಿತ್ತು ಬೀಳುವ ಸಾಧ್ಯತೆಯಿದೆ. ಕೊಯ್ಲು ಮಾಡಿದ ಬೆಳೆಗಳಿಗೆ ಹಾನಿಯಾಗುವ ಸಂಭವವಿದೆ. ಸಾರ್ವಜನಿಕರು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಹೀಗಿವೆ. ಕಿಟಕಿಗಳು ಮತ್ತು ಬಾಗಿಲುಗಳನ್ನು ಮುಚ್ಚಿ ಮನೆಯೊಳಗೆ ಇರುವುದು ಒಳಿತು. ಸಾಧ್ಯವಾದರೆ ಪ್ರಯಾಣವನ್ನು ತಪ್ಪಿಸಬೇಕು. ಸುರಕ್ಷಿತ ಆಶ್ರಯವನ್ನು ತೆಗೆದುಕೊಳ್ಳಬೇಕು. ಮರಗಳ ಕೆಳಗೆ ಆಶ್ರಯ ಪಡೆಯಬಾರದು. ಎಲೆಕ್ಟ್ರಿಕ್ ಅಥವಾ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಕ್ಷಣವೇ ಅನ್ಪ್ಲಗ್ ಮಾಡುವುದು ಒಳ್ಳೆಯದು. ತಕ್ಷಣ ಜಲಮೂಲಗಳಿಂದ ಹೊರಬರಬೇಕು. ವಿದ್ಯುಚ್ಛಕ್ತಿಯನ್ನು ನಡೆಸುವ ಎಲ್ಲ ವಸ್ತುಗಳಿಂದ ದೂರವಿರುವುದು ಒಳಿತು. ಪ್ರಯಾಣಿಸುತ್ತಿದ್ದರೆ ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು. ಕೊಯ್ಲು ಮಾಡಿದ ಬೆಳೆಗಳನ್ನು ತೆರೆದ ಸ್ಥಳದಲ್ಲಿ ಇರಿಸಬಾರದು. ಬೆಂಗಳೂರು ಹವಾಮಾನ ಕೇಂದ್ರದ ಪ್ರಕಟಣೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು.
1: ಈಗ ರಾಷ್ಟ್ರಭಾಷಾ ಭಾರತಿ ಹಿಂದಿ ಪಾಠ ಕಾರ್ಯಕ್ರಮ.

0: ಇಂದಿನ ಹಿಂದಿ ಪಾಠವನ್ನು ನಡೆಸಿಕೊಡುವವರು
1: ವೃಂದಾ ಎಸ್ ಕುಮಾರ್,
0: ಭಾಗವಹಿಸುವವರು
1: ಲಕ್ಷ್ಮೀ ಕಂಚುಗಾರ್ ಹಾಗೂ ಇಂದಿರಾ ಕಂಚುಗಾರ್. ನಮಸ್ಕಾರ ಶ್ರೋತಾಓ ಔರ್ ವಿದ್ಯಾರ್ಥಿ ಮಿತ್ರೋ, ಮೇ ಅಂಜಲಿ ಆಪ್ ಸಭಿ ಕಾ ಸ್ವಾಗತ್ ಕರ್ತಿ ಹೂ. ಆಜ್ ಹಮ್ ಆಪ್ಕೋ ಲೇ ಚಲ್ತೆ ಹೇ ಸೋಲಹವೀ ಸದಿ ಕೆ ತಟೀಯ ಕರ್ನಾಟಕ ಮೇ, ಜಹಾ ಅರಬ್ ಸಾಗರ್ ಕಿ ಲಹರೆ ಗವಾಹ ದೇತಿ ಹೇ ಏಕ್ ಐಸಿ ರಾನಿ ಕಿ ಜಿಸ್ನೆ ಪೋರ್ತುಗಾಲಿ ಸಾಮ್ರಾಜ್ಯ ಕೋ ಭೀ ಘುಟ್ನೆ ಟೇಕ್ನೆ ಪರ್ ಮಜಬೂರ್ ಕರ್ ದಿಯಾ. ವೋ ಕೋಯ್ ಔರ್ ನಹಿ, ಉಲ್ಲಾಲ್ ಕಿ ರಾಣಿ ಅಬ್ಬಕ್ಕಾ ಚೌಟಾ ಥಿ. ಸೋಚಿಯೇ, ಜಬ್ ಪೂರಾ ಭಾರತ್ ವಿದೇಶಿ ತಾಕತೋಂ ಸೆ ಜೂಜ್ ರಹಾ ಥಾ, ತಬ್ ಏಕ್ ರಾನಿ ನೇ ಬಹುತ್ ಕಮ್ ಸೈನಿಕಿ ತಾಕತ್ ಕೆ ಸಾಥ್ ದುನಿಯಾ ಕಿ ಸಬ್ಸೆ ಬಡಿ ನೌಸೈನಿಕ್ ಶಕ್ತಿ ಕೋ ಚಾರ್ ಬಾರ್ ಹರಾಯಾ. ವೋ ಸಿರ್ಫ್ ಯೋದ್ಧಾ ನಹಿ ಥಿ, ವೋ ಥಿ ಭಾರತ್ ಕಿ ಪಹಲಿ ಮಹಿಳಾ ಸ್ವತಂತ್ರತಾ ಸಂಗ್ರಾಮ ಸೇನಾನಿ. ಆಜ್ ಕೆ ಇಸ್ ಕಾರ್ಯಕ್ರಮ ಮೇ ಹಮ್ ಜಾನೆಂಗೆ ಕಿ ಕೈಸೆ ಏಕ್ ತಟೀಯ ರಾಜ್ಯ ಕಿ ರಾನಿ ನೇ ಟ್ಯಾಕ್ಸ್ ನಹಿ ದೇಂಗೆ ಕಹಕರ್ ಪೋರ್ತುಗಾಲಿಯೋ ಕೆ ನಾಕ್ ಮೇ ದಮ್ ಕರ್ ದಿಯಾ, ಕೈಸೆ ಉನ್ಹೊನೆ ಅಪ್ನಿ ಪ್ರಜಾ ಕೆ ಸಾಥ್ ಮಿಲ್ಕರ್ ಗುರಿಲಾ ಯುದ್ಧ ಲಢಾ. ಆಜ್ ಕೆ ಪಾಠ ಕಾ ಲೇಖನ್ ಕಿಯಾ ಹೇ ಅಧ್ಯಾಪಿಕಾ ವೃಂದಾ ಎಸ್ ಕುಮಾರ್ ಜಿ ನೇ. ಉನ್ಕೆ ಸಾಥ್ ಸಹಭಾಗಿ ಹೇ ಲಕ್ಷ್ಮೀ ಕಂಚುಗಾರ್ ಔರ್ ಇಂದಿರಾ ಕಂಚುಗಾರ್.
2: ಸುಪ್ರಭಾತ್ ಟೀಚರ್.
3: ಸುಪ್ರಭಾತ್ ಬಚ್ಚೆ. ಆಜ್ ಮೇ ಆಪ್ಕೋ ಅಪ್ನೆ ರಾಜ್ಯ ಕಿ ಏಕ್ ಐಸಿ ವೀರಾಂಗನಾ ಸೆ ಅವಗತ್ ಕರಾಉಂಗಿ, ಜಿನ್ಹೊನ್ನೆ ದೇಶ್ ಕೆ ಇತಿಹಾಸ್ ಮೇ ಅಪ್ನಿ ಅನೋಖಿ ಛಾಪ್ ಛೋಡ್ ರಕಿ ಹೇ. ವಹ ವೀರಾಂಗನಾ ಸಚ್ ಮೇ ಅನ್ಸಂಗ್ ವಾರಿಯರ್ ಕ್ವೀನ್ ರಹಿ. ವೋ ಹೇ ಉಲ್ಲಾಲ್ ಕಿ ರಾಣಿ ಅಬ್ಬಕ್ಕಾ, ಜೋ ತುಳುನಾಡು ಕಿ ಸಿಂಹಿಣಿ ಥಿ. ಜೈಸೆ ದೇಶ್ ಕಿ ಆಜಾದಿ ಕಿ ಲಡಾಯಿ ಮೇ ಕೈ ದೇಶಭಕ್ತ ವೀರ ಸೇನಾನಿಯೋನ್ ನೆ ಅಪ್ನೆ ಅಪ್ನೆ ತರೀಕೆ ಸೆ ಯೋಗದಾನ್ ದಿಯಾ ಥಾ, ಠೀಕ್ ವೈಸೆ ಹಿ ಇಸ್ ವೀರಾಂಗನಾ ನೆ ಭೀ ಅಪ್ನೆ ರಾಜ್ಯ ಕಿ ರಕ್ಷಾ ಮೇ ಐಸಿ ಕುರ್ಬಾನಿ ದಿ ಹೈ.

ಆಕಾಶವಾಣಿ ಮಂಗಳೂರು. ಈಗ ಹಿಂದಿ ಚಿತ್ರಗೀತೆಗಳು ಕೇಳಿ. ಹೌಸ್ಫುಲ್ 2 ಚಿತ್ರಕ್ಕಾಗಿ ನೀರಜ್ ಶ್ರೀಧರ್ ಅವರು ಹಾಡಿರುವ ಗೀತೆ. ಸಮೀರ್ ಅವರ ಸಾಹಿತ್ಯವಿದು, ಸಂಗೀತ ಸಾಜಿದ್ ವಾಜಿದ್.

ಬಾಗಿ ಚಿತ್ರಕ್ಕಾಗಿ ಮೋನಾಲಿ ಠಾಕೂರ್ ಅವರು ಹಾಡಿರುವ ಗೀತೆ ಕೇಳಿದಿರಿ. ಕುಮಾರ್ ಅವರ ರಚನೆ ಇದು. ಮುಂದೆ ಕೇಳಿ ಜಿಂದಗಿ ನಾ ಮಿಲೇಗಿ ದೋಬಾರಾ ಚಿತ್ರಕ್ಕಾಗಿ ಫರಾನ್ ಅಖ್ತರ್, ಹೃತಿಕ್ ರೋಷನ್ ಹಾಗೂ ಅಭಯ್ ಡಿಯೋಲ್ ಸಂಗಡಿಗರೊಂದಿಗೆ ಹಾಡಿರುವ ಗೀತೆ. ಜಾವೇದ್ ಅಖ್ತರ್ ಅವರ ರಚನೆಗೆ ಸಂಗೀತ ನೀಡಿದ್ದಾರೆ ಶಂಕರ್ ಎಹ್ಸಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ ಆಕಾಶವಾಣಿ ಮಂಗಳೂರು. ಈಗ ಈ ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:10 ಭಕ್ತಿಗೀತೆಗಳು, 6:30 ಜಿಲ್ಲಾ ವಾರ್ತಾ ಪತ್ರ, 6:50 ಕೃಷಿರಂಗ. ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ, ಈ ಕುರಿತು ಕೊಯ್ಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಗಾಯತ್ರಿ ಎಂ. ರಾತ್ರಿ 7:45 ಜುಲೈ 6 ಪ್ರಾಣಿಜನ್ಯ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳಾಗಿರುವ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಕರು ಲತೀಶ್ ಪಾಲ್ದಾನೆ. 8:00 ಯುವವಾಣಿ ಯಶಸ್ವಿ ನಾಯಕ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಐಶ್ವರ್ಯ ಆರ್ ರಾವ್ ಅವರಿಂದ ದೇವರ ನಾಮಗಳು, ಆ ಬಳಿಕ ಡಾಕ್ಟರ್ ಸ್ವಾತಿ ಎನ್ ಅವರಿಂದ ಭಾಷಣ, ಮನೋವಿಕಾಸಕ್ಕೆ ಬೇಕು ಮಾನ್ಯತೆ. 8:30 ತುಳು ಕಾರ್ಯಕ್ರಮದಲ್ಲಿ ಅಕ್ಷತಾ ಶೇಖರ್ ಅವರಿಂದ ಭಾಷಣ, ತುಳುವೆರ್ನ ಪರಪೋಕು ಗೊಬ್ಬುಲೆದ ಗಮ್ಮತ್ತು. 9:15 ಸ್ಪಾಟ್ಲೈಟ್, 9:30 ಜನಪದ ವೈವಿಧ್ಯ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಸಾಂಪ್ರದಾಯಿಕ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಪುತ್ತೂರು ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳಬಹುದು. 10:30 ಚಿತ್ರಗೀತೆಗಳು, 11:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು. ನಾಳಿನ ಪ್ರಸಾರದಲ್ಲಿ ಮುಂಜಾನೆ 6:10 ವಂದನ, 6:30 ಚಿಂತನ ಬಿವಿ ಶಿವಣ್ಣ ಅವರಿಂದ, 6:40 ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ, ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ದೈವಿಕ್ ವಿ ಶೆಟ್ಟಿ. ರೈತರಿಗೆ ಸಲಹೆ 6:05, 7:15 ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ, ಯಕೃತ್ತಿನ ಕಾಯಿಲೆಗೆ ಆಯುರ್ವೇದದ ಚಿಕಿತ್ಸೆ, ಈ ವಿಷಯದ ಕುರಿತು ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಮಾತುಕತೆ. ಸಂದರ್ಶಕರು ಮಮತಾ ಶೆಟ್ಟಿ. 7:45 ರಾಗರಂಜನಿ, 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 9:20 ಹಿಂದಿ ಚಿತ್ರಗೀತೆಗಳು, 10:00 CIT NCRT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್, 10:30 ಹೃದಯ ರಾಗ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪ್ರವೀಣ್ ಗೋಡ್ಖಿಂಡಿ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ಆಹಿರ್ ಭೈರವಿ,

0: ಇದುವರೆಗೆ ಪಿ ಸುಶೀಲಾ ಅವರು ಸಂಗಡಿಗರೊಂದಿಗೆ ಹಾಡಿರುವ ಭಕ್ತಿ ರಚನೆಗಳನ್ನು ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 6:20 ಆಗಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ತ್ರಿದೇಶೀಯ ಹಿಂದ ಪ್ರಶಾಂತ ಪ್ರವಾಸಸ್ಯ ಪ್ರಥಮೇ ಚರಣೆ ಇಂಡೋನೇಷಿಯಾ ದೇಶಸ್ಯ ಜಕಾರ್ತಾಯಾಂ ಸಂಪ್ರಾಪ್ತವಾನ್. ಕೇಂದ್ರೀಯ ಗೃಹ ಸಹಕಾರಿತಾ ಮಂತ್ರಿ ಅಮಿತ್ ಶಾಹ ಅವದತ್ ಯತ್ ಸಹಕಾರ ಆಂದೋಲನ ಪರಿಷ್ಕಾರ ಅಂಕೀಕರಣ ವ್ಯಾವಸಾಯಿಕ ಪ್ರಬಂಧನಾಂ ಮಾಧ್ಯಮೇನ ವಿಸ್ತಾರಸ್ಯ ನೂತನೆ ಚರಣೆ ಪ್ರವಿಶತಿ. ಭಗವತಃ ಜಗನ್ನಾಥಸ್ಯ ರಥಯಾತ್ರಾಯಾಃ ಅವಸರೆ 300+ ವಿಶೇಷ ರೇಲಯಾನಾನಿ ಪ್ರಚಾಲಯಿಷ್ಯಂತೆ ಇತಿ ರೇಲಮಂತ್ರಿ ಅಶ್ವಿನಿ ವೈಷ್ಣವಃ ಪ್ರಾವೋಚತ್. ಭಾರತ ಋತು ವಿಭಾಗೇನ ಅದ್ಯ ಗುಜರಾತ್, ಕೊಂಕಣ, ಗೋವಾ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಛತ್ತೀಸ್ಗಢ ಪ್ರದೇಶು ಅತಿವೃಷ್ಟ್ಯೈ ರಕ್ತವರ್ಣೀಯ ಸಂಚೇತನಾ ಪ್ರಸಾರಿತಾ ಅಸ್ತಿ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಪುರ್ತಗಾಲದೇಶಃ ಸ್ಪೇನ್ ದೇಶಂ ರೌಂಡ್ ಆಫ್ 16 ಇತ್ಯಸ್ಯಾಂ ಕ್ರೀಡಾಯಾಂ ಸಮ್ಮುಖೀಕರಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ತ್ರಿದೇಶೀಯ ಹಿಂದ ಪ್ರಶಾಂತ ಪ್ರವಾಸಸ್ಯ ಪ್ರಥಮೇ ಚರಣೆ ಇಂಡೋನೇಷಿಯಾ ದೇಶಸ್ಯ ರಾಜಧಾನ್ಯಾಂ ಜಕಾರ್ತಾಯಾಂ ಸಂಪ್ರಾಪ್ತವಾನ್. ಜಕಾರ್ತಾ ವಿಮಾನಪತ್ತನೆ ಇಂಡೋನೇಷಿಯಾ ದೇಶಸ್ಯ ರಾಷ್ಟ್ರಪತಿನಾ ಪ್ರಬೋವೊ ಸುಬಿಯಾಂತೋ ಇತ್ಯಮುನಾ ಸ್ವಯಂ ಉಪಸ್ಥಾಯ ಪ್ರಧಾನಮಂತ್ರಿಣಃ ಭವ್ಯಂ ಸ್ವಾಗತಂ ವಿಹಿತಂ. ತತ್ರ ಸ್ಥಾನೀಯ ಸಮುದಾಯೇನ ಪ್ರವಾಸಿ ಭಾರತೀಯೈಶ್ಚ ಪಾರಂಪರಿಕ ಸಾಂಸ್ಕೃತಿಕ ಪ್ರಸ್ತುತಿಭಿಃ ಸಹ ತಸ್ಯ ಉತ್ಸಾಹಪೂರ್ಣ ಅಭಿನಂದನಂ ಕೃತಂ. 18,000+ ದ್ವಿಪಕ್ಷೀಯ ಸಂಬಂಧಾನಾಂ ವ್ಯಾಪಕ ರಣನೀತಿಕ ಸಹಯೋಗಸ್ತರಸ್ಯ ಪ್ರಾಪ್ತೇಃ ಪರಂ ಪ್ರಧಾನಮಂತ್ರಿಣಃ ಇಯಂ ಪ್ರಥಮಾ ದ್ವಿಪಕ್ಷೀಯ ಯಾತ್ರಾ ಅಸ್ತಿ. ಶ್ರೀ ಮೋದಿ ಪ್ರವಾಸೇ ರಾಷ್ಟ್ರಪತಿನ ಪ್ರವೋವೊ ಇತ್ಯಮುನಾ ಸಾಕಂ ದ್ವಿಪಕ್ಷೀಯ ವಾರ್ತಾಂ ವಿಧಾಯ ಸಂಬಂಧಾನಾಂ ಸಮೀಕ್ಷಾಂ ವಿಧಾಸ್ಯತಿ. ಸಹೈವ ಸಾಂಸ್ಕೃತಿಕ ನಗರೆ ಯೋಗ್ಯಾಕಾರ್ತಾ ಸ್ಥಿತಂ ಐತಿಹಾಸಿಕಂ ಪ್ರಂಬಾನನ್ ಮಂದಿರ ಪರಿಸರಮಪಿ ದ್ರಕ್ಷ್ಯತಿ. ಯತ್ರ ಭಾರತ ಇಂಡೋನೇಷಿಯಾ ದೇಶೌ ಮಿಲಿತ್ವಾ ಸಂರಕ್ಷಣ ಕಾರ್ಯಂ ಕರಿಷ್ಯತಃ. ಅತ್ರಾವಸರೆ ಪ್ರಧಾನಮಂತ್ರಿ ಜಕಾರ್ತಾ ನಗರೆ ಪ್ರವಾಸಿ ಭಾರತೀಯಾನಾಂ ಸಮೂಹಮಪಿ ಸಂಬೋಧಯೇತ್. ಪ್ರಸ್ಥಾನಾತ್ ಪೂರ್ವಂ ಪ್ರದತ್ತೇ ಸ್ವಕೀಯ ವಕ್ತವ್ಯೆ ತೇನ ನಿಗದಿತಂ ಯತ್ ಪ್ರವಾಸೋಯಂ ಭಾರತಸ್ಯ ಆಕ್ಟ್ ಈಸ್ಟ್ ನೀತೇಃ ಮಹಾಸಾಗರೀಯ ದೃಷ್ಟಿಕೋನಸ್ಯ ಸಹೈವ ಮುಕ್ತ ಹಿಂದ ಪ್ರಶಾಂತ ಕ್ಷೇತ್ರಸ್ಯ ಚ ಲಕ್ಷ್ಯಂ ಸುದೃಢೀಕರಿಷ್ಯತಿ. ಯಾತ್ರಾಯಾಃ ದ್ವಿತೀಯ ಚರಣೆ 8 10 ಯಾವತ್ ಪ್ರಧಾನಮಂತ್ರಿ ಆಸ್ಟ್ರೇಲಿಯಾ ದೇಶಸ್ಯ ಪ್ರಧಾನಮಂತ್ರಿಣಃ ಆಂಥನಿ ಅಲ್ವನೀಸ್ ಇತ್ಯಸ್ಯ ನಿಮಂತ್ರಣಂ ಸ್ವೀಕೃತ್ಯ ಮೆಲ್ಬರ್ನ್ ನಗರೆ ಗಮಿಷ್ಯತಿ. ಯತ್ರ ಸಹ ರಕ್ಷಾ ಸುರಕ್ಷಾ ವ್ಯಾಪಾರ ನಿವೇಶ ಉಚ್ಚ ಪ್ರವಿಧಿ ಕ್ಷೇತ್ರೇಷು ವಿಸ್ತೃತ ಚರ್ಚಾಂ ವಿಧಾಷ್ಯತಿ. ಸಹೈವ ತೃತೀಯ ಭಾರತ ಆಸ್ಟ್ರೇಲಿಯಾ ವಾರ್ಷಿಕ ಶಿಖರ ಸಮ್ಮೇಳನೆ ಭಾಗಂ ಭಜಿಷ್ಯತಿ. ಅಂತಿಮೆ ಚರಣೆ ಜುಲೈ ಮಾಸಸ್ಯ 10-11 ಸಹ ನ್ಯೂಜಿಲ್ಯಾಂಡ್ ದೇಶಸ್ಯ ಪ್ರಧಾನಮಂತ್ರಿಣಃ ಕ್ರಿಸ್ಟೋಫರ್ ಲಕ್ಸನ್ ಇತ್ಯಸ್ಯ ಆವಾಹನೆ ಆಕ್ಲ್ಯಾಂಡ್ ನಗರಂ ಪ್ರಾಪ್ಸ್ಯತಿ. ವಿಗತ 40 ವರ್ಷು ಕಸ್ಯಚಿತ್ ಭಾರತೀಯ ಪ್ರಧಾನಮಂತ್ರಿಣಃ ಇಯಂ ಪ್ರಥಮಾ ನ್ಯೂಜಿಲ್ಯಾಂಡ್ ಯಾತ್ರಾ ವರ್ತತೆ. ಯತ್ರ ಆರ್ಥಿಕ ವ್ಯಾಪಾರಿಕ ಸಹಯೋಗಂ ವರ್ಧಯಿತುಂ ಮಂತ್ರಣಾ ಭವಿಷ್ಯತಿ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಆಧ್ಯಾತ್ಮಿಕ ಗುರುಂ ಪವಿತ್ರಂ ಪರಮಂ ದಲಾಯಿಲಾಮಾವರ್ಯಂ ತಸ್ಯ 91ನೇ ಜನ್ಮದಿನೆ ಶುಭಾಶಯಾಃ ಪ್ರೇಷಿತಾಃ. ಸಾಮಾಜಿಕ ಅಂತರ್ಜಾಲೀಯ ಪಟಲೆ ಲಿಖಿತೆ ಸಂದೇಶೆ ಶ್ರೀಮೋದಿ ಅವದತ್ ಯತ್ತಸ್ಯ ಶಾಂತೇಃ ಸೌಹಾರ್ದಸ್ಯ ಚ ಸಂದೇಶಃ

0: प्रागुपान्त्यचक्रीयद्वन्द्वे प्रविष्टवान् इति वार्ताः।
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮೊದಲಿಗೆ ಗದಗ ಜಿಲ್ಲೆ ವಾರ್ತಾಪತ್ರ. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಪ್ರಗತಿಯಲ್ಲಿದೆ. ಶ್ರೀ ಶಿವಾನಂದ ಮಠದ ಅಭಿನವ ಶಿವಾನಂದ ಶ್ರೀಗಳವರಿಗೆ, ಶ್ರೀ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿ ಶ್ರೀ ಕಲ್ಲಯ್ಯಜ್ಜನವರಿಗೆ ಹಾಗೂ ಅಂತಾರಾಷ್ಟೀಯ ಕುಸ್ತಿಪಟು ಪ್ರೇಮಾ ಹುಚ್ಚಣ್ಣವರ್ ಅವರಿಗೆ ಎನ್ಯುಮರೇಷನ್ ಫಾರ್ಮ್ ನೀಡುವ ಮೂಲಕ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಎಸ್ಐಆರ್ ಪ್ರಕ್ರಿಯೆಗೆ ಚಾಲನೆ ನೀಡಿದರು. ಜಿಲ್ಲೆಯಲ್ಲಿ ಒಟ್ಟು 900,247 ಮತದಾರರಿದ್ದಾರೆ. 967 ಮತಗಟ್ಟೆಗಳಿವೆ. ಆ ಪೈಕಿ ಶೇಕಡ 96.38% ಮತದಾರರ ಮ್ಯಾಪಿಂಗ್ ಪೂರ್ಣಗೊಂಡಿದ್ದು, ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಮುಂದುವರೆದಿದೆ. ಈ ತಿಂಗಳ 29ರವರೆಗೆ ಜಿಲ್ಲೆಯಾದ್ಯಂತ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಎನ್ಯುಮರೇಷನ್ ಫಾರ್ಮ್ಗಳನ್ನು ಮತದಾರರಿಗೆ ನೀಡಲಿದ್ದಾರೆ. ಎನ್ಯುಮರೇಷನ್ ಅರ್ಜಿಗಳನ್ನು ಸರಿಯಾಗಿ ಭರ್ತಿ ಮಾಡಿ ಸಂಬಂಧಿಸಿದ ಬಿಎಲ್ಒಗಳಿಗೆ ನಿಗದಿತ ಸಮಯದೊಳಗೆ ನೀಡುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಇದುವರೆಗೆ 52,594 ಎನ್ಯುಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆಂಡ್ ಆಜೀವಿಕಾ ಮಿಷನ್ ಗ್ರಾಮೀಣ್ ವಿಬಿ ಜಿರಾಮ್ಜಿ ಯೋಜನೆ ಈ ತಿಂಗಳ 1ನೇ ತಾರೀಖಿನಿಂದ ಜಿಲ್ಲೆಯಾದ್ಯಂತ ಜಾರಿಗೊಂಡಿದೆ. ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಸಿಆರ್ ಮುಂಡರಗಿ ಮಾತನಾಡಿ, ಗ್ರಾಮೀಣ ಕಾರ್ಮಿಕರಿಗೆ ಉದ್ಯೋಗಾವಕಾಶ ಕಲ್ಪಿಸುವುದರ ಜೊತೆಗೆ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ವಿಬಿ ಜಿರಾಮ್ಜಿ ಯೋಜನೆ ಸಹಕಾರಿಯಾಗಲಿದೆ ಎಂದರು. ಜಿಲ್ಲೆಯಲ್ಲಿ ಕಳೆದ ಜೂನ್ 28ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಕಾರ್ಯಕ್ರಮ ಜರುಗಿತು. ಗ್ರಾಮೀಣ ಭಾಗದ 45,845 ಮಕ್ಕಳು ಹಾಗೂ ನಗರ ಪ್ರದೇಶದ 65,885 5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ತಿಳಿಸಿದ್ದಾರೆ. ಮಾದಕ ವ್ಯಸನ ವಿರೋಧಿ ದಿನಾಚರಣೆ ಅಂಗವಾಗಿ ವಾಕಥಾನ್ 2026ಕ್ಕೆ ನಗರದ ಗಾಂಧಿ ವೃತ್ತದಲ್ಲಿ ಬೆಳಗಾವಿ ಉತ್ತರ ವಲಯ ಐಜಿಪಿ ಸಂದೀಪ್ ಪಾಟೀಲ್ ಚಾಲನೆ ನೀಡಿದರು. ಮಾದಕ ವಸ್ತುವಿಗೆ ಇಲ್ಲ ಎನ್ನಿ ಎಂದು ಪಣ ತೊಡುವಂತೆ ಅವರು ಯುವಜನರಿಗೆ ಕರೆ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಸೇರಿದಂತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಾಕಥಾನ್ನಲ್ಲಿ ಭಾಗವಹಿಸಿದ್ದರು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಆಜೀವಿಕಾ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆ ಅಡಿ ಗ್ರಾಮೀಣ ಕೂಲಿಕಾರರ ದಿನಗೂಲಿಯನ್ನು 370 ರೂಪಾಯಿಗಳಿಂದ 382 ರೂಪಾಯಿಗೆ ಹೆಚ್ಚಿಸಲಾಗಿದ್ದು, ಪರಿಷ್ಕೃತ ದರ ಜುಲೈ 1ರಿಂದ ಜಾರಿಗೆ ಬಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಲವೀಶ್ ವರಡಿಯಾ ತಿಳಿಸಿದ್ದಾರೆ. ನಶಾಮುಕ್ತ ಭಾರತ ಹಾಗೂ ನಶಾಮುಕ್ತ ಕರ್ನಾಟಕ ಅಭಿಯಾನದಡಿ ಮಾದಕ ದ್ರವ್ಯ ವ್ಯಸನ ಜಾಗೃತಿ ಹಾಗೂ ವಿರೋಧಿ ದಿನಾಚರಣೆ ಜಿಲ್ಲೆಯಾದ್ಯಂತ ಜರುಗಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪೃಥ್ವಿಕ್ ಶಂಕರ್ ಜನಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿ ಮಾದಕ ದ್ರವ್ಯಗಳ ಸಾಗಣೆ, ಮಾರಾಟ ಮತ್ತು ಬಳಕೆಯಂತಹ ಕಾನೂನುಬಾಹಿರ ಚಟುವಟಿಕೆಗಳ ವಿರುದ್ಧ ಪೊಲೀಸ್ ಇಲಾಖೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಎಂದು ತಿಳಿಸಿದರು. ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕೆ ನೀಡಿಕೆ ಅಭಿಯಾನಕ್ಕೆ ನಗರದ ಭವಾನಿ ಮಂದಿರದಲ್ಲಿ ಶಾಸಕ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಚಾಲನೆ ನೀಡಿದರು. ಕಳೆದ ಜೂನ್ 28ರಂದು ಜಿಲ್ಲೆಯ 665 ಪೋಲಿಯೋ ಬೂತ್ಗಳಲ್ಲಿ ಲಸಿಕೆ ನೀಡಲಾಗಿದೆ. 29ರಿಂದ ಈ ತಿಂಗಳ 1ನೇ ತಾರೀಖಿನವರೆಗೆ ಆರೋಗ್ಯ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ 5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ನೀಡಿದರು. ನಗರದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿಯನ್ನು ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಪರಿಶೀಲಿಸಿದರು. 7 ಕೋಟಿ ರೂಪಾಯಿ ವೆಚ್ಚದ ಯಾದಗಿರಿ ಸೈದಾಪುರ ಜಿಲ್ಲಾ ಮುಖ್ಯರಸ್ತೆಯ ಮರು ಡಾಂಬರೀಕರಣ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಇದುವರೆಗೆ ಗದಗ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಪರೆದವರು.

0: ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಹಾಗೂ ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ತುಕಾರಾಮ್ ಗೌಡ ನಿಡ್ಲೆ. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ಮಂಗಳೂರು. ಶ್ರೋತೃಗಳು, ಇಂದು ರಾತ್ರಿ 7:45 ಜುಲೈ 6 ಪ್ರಾಣಿಜನ್ಯ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳಾಗಿರುವ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಾಳೆ ಬೆಳಗ್ಗೆ 7:15 ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಯಕೃತ್ತಿನ ಕಾಯಿಲೆಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಸುಮಾರು 50 ವರ್ಷಗಳಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯರಾದ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಆಕಾಶವಾಣಿ ಮಂಗಳೂರು. ಸಮಯ 6:37 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಚಿಂತಿಸ್ಬೇಡಿ.
1: ಫೀಸ್ ನೋಡು.
2: ಏನ್ ಸಮಾಚಾರ?
3: ಏನಾಯ್ತು?
0: ಫೀಸ್ ನ ಟೆನ್ಷನ್.
2: ರಾಹುಲ್ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ. ಅದರಲ್ಲೂ 4 ಲಕ್ಷ ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್?
4: ಆರ್ಬಿಐ ಹೇಳುತ್ತೆ,
5: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
6: ಲೆಸ್ ಪ್ರೀಮಿಯಂ, ಮೋರ್ ಬೋನಸ್, ಮೋಸ್ಟ್ ಸೂಟಬಲ್ ಫಾರ್ ಯುವರ್ ಲವ್ಡ್ ಒನ್ಸ್. ಆರ್ಬಿಐ ಲೈಫ್, ನಥಿಂಗ್ ಬೆಟರ್ ದನ್ ದಿಸ್.
7: ಗಿವ್ ಯುವರ್ ಫ್ಯಾಮಿಲಿ ಎ ಸೆಕ್ಯೂರ್ ಲೈಫ್ ವಿತ್ ರೂರಲ್ ಪೋಸ್ಟ್ ಲೈಫ್ ಇನ್ಶೂರೆನ್ಸ್, ಆರ್ಬಿಐ ಲೈಫ್ ಇನ್ಶೂರೆನ್ಸ್ ಪಾಲಿಸೀಸ್. ಕಾಂಟ್ಯಾಕ್ಟ್ ಯುವರ್ ನಿಯರೆಸ್ಟ್ ಪೋಸ್ಟ್ ಆಫೀಸ್ ಟುಡೇ ಆರ್ ಲಾಗ್ ಆನ್ ಟು indiapost.gov.in.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಯಾವ ಭಾಷೆಯೂ ಮೇಲಲ್ಲ, ಯಾವ ಭಾಷೆಯೂ ಕೀಳಲ್ಲ.
1: ಭಾಷೆಯ ಮೇಲಿನ ಅತಿಯಾದ ವ್ಯಾಮೋಹ ಸಮಾಜದ ಸ್ವಾಸ್ಥ್ಯಕ್ಕೆ ಮಾರಕ, ಪರಸ್ಪರ ಗೌರವ ಸಹಬಾಳ್ವೆಗೆ ಪೂರಕ.

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟ್ರದ ಘಟ್ಟಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರಿ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಹಾವೇರಿ ಜಿಲ್ಲೆಯ ಎಲ್ಲಾ ಶಾಸಕರು ಕೈಗೊಂಡಿರುವ ಮೋಡ ಬಿತ್ತನೆಗೆ ಹುಬ್ಬಳ್ಳಿ ವಿಮಾನ ನಿಲ್ದಾಣದಲ್ಲಿ ಇಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಹಾವೇರಿ ಜಿಲ್ಲೆಯಾದ್ಯಂತ 3 ದಿನಗಳ ಕಾಲ ಮೋಡ ಬಿತ್ತನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ವಾಡಿಕೆಗಿಂತ ಮಳೆ ಕಡಿಮೆಯಾಗಿದ್ದು ಹಾವೇರಿಯಲ್ಲಿ ಮೋಡ ಬಿತ್ತನೆ ಮಾಡಲಾಗುತ್ತಿದೆ. ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮೋಡ ಬಿತ್ತನೆ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಲಾಗುವುದು ಎಂದು ಹೇಳಿದ್ದಾರೆ.
1: ಮೊನ್ನೆ ಹಾವೇರಿಯಲ್ಲಿ ಜರುಗಿದಂತ ಒಂದು ಸಭೆಯಲ್ಲಿ ಪ್ರಕಾಶ್ ಕೋಳಿವಾಡ ಅವರು ಎಲ್ಲ ಶಾಸಕರು ನಾವು ಇದನ್ನ ಸ್ವಂತ ಖರ್ಚಿನಲ್ಲಿ ಮೋಡ ಬಿತ್ತನೆ ಪ್ರಾರಂಭ ಮಾಡ್ತು ಅಂತ ಹೇಳಿದ್ರು. ಹೇಳಿದ ತಕ್ಷಣದಲ್ಲಿ ಅಂದ್ರೆ 3 ದಿವಸದಲ್ಲಿ ಕಾರ್ಯಗತ ಮಾಡಿದ್ದಾರೆ. ನಮ್ಮ ಹಿರಿಯರಾದ ಎಚ್.ಕೆ. ಪಾಟೀಲ್ ಅವರು ಹೇಳಿದಂಗೆ ಇದು ಸರ್ಕಾರದ ಕಾರ್ಯಕ್ರಮ. ಎಂಟೈರ್ ರಾಜ್ಯದಲ್ಲಿ ಇವತ್ತು ಮಳೆ ಅವಶ್ಯಕತೆ ಇದೆ, ಅದನ್ನ ಮೋಡ ಬಿತ್ತನೆ ಸರ್ಕಾರ ಪ್ರಿಯಾರಿಟಿ ಮೇಲೆ ಹೋಗ್ಬೇಕಂತ ನಾನು ಕೂಡ ಸಿಎಂ ಅವರ ಗಮನಕ್ಕೆ.
0: ಶಾಸಕ ಎಚ್.ಕೆ. ಪಾಟೀಲ್ ಮಾತನಾಡಿ, ಬರಗಾಲ ಪರಿಸ್ಥಿತಿ ಅರಿತು ಮೋಡ ಬಿತ್ತನೆಗೆ ಮುಂದಾಗಿದ್ದು ವೈಜ್ಞಾನಿಕ ತಂತ್ರಜ್ಞಾನ ಬಳಸಿ ಮೋಡ ಬಿತ್ತನೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ ಆರಂಭಿಸಿದ್ದಾರೆ. 2 ದಿನಗಳ ಕಲ್ಯಾಣ ಕರ್ನಾಟಕದ ಪ್ರವಾಸದಲ್ಲಿ ಅಭಿವೃದ್ಧಿ ಕುರಿತಂತೆ ಸಮಗ್ರ ಪ್ರಗತಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮೊದಲ ಬಾರಿಗೆ ಬೀದರ್, ಕಲಬುರಗಿ ಜಿಲ್ಲೆಗಳಿಂದಲೇ ಪ್ರವಾಸ ಆರಂಭಿಸುತ್ತಿರುವುದು ಸಂತಸ ತಂದಿದೆ. ಈ ಭಾಗದ ಜನರ ರಾಜಕೀಯ, ಆಡಳಿತಾತ್ಮಕ ಹಾಗೂ ಸಾಂಸ್ಕೃತಿಕ ಬದ್ಧತೆಗೆ ಸಾಕ್ಷಿಯಾಗಲು ಬಯಸಿರುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಸಾಮರಸ್ಯ, ಸೌಹಾರ್ದತೆ ಇಲ್ಲದೆ ಯಾವುದೇ ಪ್ರದೇಶದ ಅಭಿವೃದ್ಧಿ ಹಾಗೂ ಪ್ರಗತಿ ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯವು ಬರಗಾಲ ಎದುರಿಸಬೇಕಾದ ಸಂದರ್ಭ ಬಂದಿದ್ದು, ಬರ ಪರಿಸ್ಥಿತಿಯನ್ನು ಸಮರ್ಥವಾಗಿ ನಿಭಾಯಿಸಲು ಕೈಗೊಳ್ಳಬೇಕಿರುವ ಕ್ರಮಗಳ ಕುರಿತು ಅಧಿಕಾರಿಗಳಿಗೆ ಅಗತ್ಯ ನಿರ್ದೇಶನ ನೀಡಲಾಗಿದೆ ಎಂದು ಉಪಮುಖ್ಯಮಂತ್ರಿ ಡಾ.ಜಿ.ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಬೆಳಗಾವಿ, ಚಿತ್ರದುರ್ಗ, ತುಮಕೂರು ಜಿಲ್ಲೆಗಳಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ. ರಾಜ್ಯದಲ್ಲಿ ಜಲಾಶಯಗಳು ಡೆಡ್ ಸ್ಟೋರೇಜ್ಗೆ ತಲುಪಿರುವುದರಿಂದ ನೀರನ್ನು ಎಚ್ಚರಿಕೆಯಿಂದ ಬಳಸಬೇಕು. ಲಭ್ಯವಿರುವ ನೀರನ್ನು ಕುಡಿಯಲು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯ ಉದ್ದೇಶಕ್ಕೆ ಬಳಕೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಇಂದು ಬೀದರ್ಗೆ ತೆರಳಲಿದ್ದು, ನಾಳೆ ಕಲಬುರಗಿ ಜಿಲ್ಲೆಗೆ ತೆರಳಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಸುಗಮವಾಗಿ ಸಾಗುತ್ತಿದ್ದು, ಯೋಜನೆಗಳ ಪರಿಣಾಮಕಾರಿ ಜಾರಿಗಾಗಿ ರಾಜ್ಯ ಸರ್ಕಾರದೊಂದಿಗೆ ನಿರಂತರ ಸಹಕಾರ ಮುಂದುವರಿಸಲಾಗುವುದು ಎಂದು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ತಿಳಿಸಿದೆ. ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಉಪಮಹಾನಿರ್ದೇಶಕರು ಹಾಗೂ ಸಂಖ್ಯಾಶಾಸ್ತ್ರ ಸಲಹೆಗಾರರಾದ ಅಲ್ತಾಫ್ ಹುಸೇನ್ ಹಾಜಿ ನೇತೃತ್ವದ ತಂಡ ರಾಜ್ಯಕ್ಕೆ ಭೇಟಿ ನೀಡಿದ್ದು, ಹಿರಿಯ ಅಧಿಕಾರಿಗಳೊಂದಿಗೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಯೋಜನೆಯ ಅನುಷ್ಠಾನದ ಪ್ರಗತಿ ಪರಿಶೀಲಿಸಿತು. ಸಭೆಯಲ್ಲಿ ರಾಜ್ಯದಲ್ಲಿ ಯೋಜನೆಯ ಅನುಷ್ಠಾನ ನಿಗದಿತ ವೇಳಾಪಟ್ಟಿಯಂತೆ ಪ್ರಗತಿಯಲ್ಲಿದ್ದು, ಯಾವುದೇ ಪ್ರಮುಖ ಅಡಚಣೆಗಳು ಇಲ್ಲ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.

0: ಆಕಾಶವಾಣಿ ನ್ಯೂಸ್ ಕನ್ನಡ.
1: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಎಚ್ಎಂಟಿ ಸಂಸ್ಥೆಯ ಪುನರುಜ್ಜೀವನಗೊಳಿಸುವ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ರಾಜ್ಯ ಸರ್ಕಾರ ಹತ್ತಿಕ್ಕುತ್ತಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅರಣ್ಯ ಇಲಾಖೆಯ ಮೂಲಕ ಸರ್ಕಾರ ಅಡೆತಡೆಗಳನ್ನು ಸೃಷ್ಟಿಸುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆಗಳು ಉಳಿಯಬಾರದು ಎಂಬ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಎನ್ಜಿಎಫ್, ಮೈಸೂರು ಪೇಪರ್ ಮಿಲ್ಸ್ ಹಾಗೂ ಇತರ ಹಲವಾರು ಉದ್ಯಮಗಳನ್ನು ಈಗಾಗಲೇ ಸ್ಥಗಿತಗೊಳಿಸಲಾಗಿದೆ. ಇದೀಗ ಸರ್ಕಾರದ ವಕ್ರದೃಷ್ಟಿ ಎಚ್ಎಂಟಿ ಸಂಸ್ಥೆಯ ಮೇಲೆ ಬಿದ್ದಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕಲ್ಲುಕ್ವಾರಿಯಲ್ಲಿ ಬಂಡೆ ಕುಸಿದು 7 ಕಾರ್ಮಿಕರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡಿದೆ. ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ನೋಟಿಸ್ ಜಾರಿಗೊಳಿಸಿ ಘಟನೆ ಕುರಿತು ಸಮಗ್ರ ವರದಿಯನ್ನು 2 ವಾರದೊಳಗೆ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಜುಲೈ 2ರಂದು ಸಂಭವಿಸಿದ ದುರಂತದಲ್ಲಿ 7 ಮಂದಿ ಸಾವನ್ನಪ್ಪಿ 5 ಕಾರ್ಮಿಕರು ಗಂಭೀರವಾಗಿ ಗಾಯಗೊಂಡಿದ್ದರು. ಪಶ್ಚಿಮ ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಕಳೆದ 2 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದ ಕೃಷ್ಣಾ, ದೂಧಗಂಗಾ ಹಾಗೂ ವೇದಗಂಗಾ ನದಿಗಳಲ್ಲಿ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಳವಾಗಿದೆ. ಬೇಸಿಗೆಯಲ್ಲಿ ಸಂಪೂರ್ಣ ಬತ್ತಿ ಹೋಗಿದ್ದ ವೇದಗಂಗಾ ನದಿ ಈಗ ಒಡಲು ತುಂಬಿ ಹರಿಯುತ್ತಿದ್ದು ನದಿ ತೀರದ ಗ್ರಾಮಗಳ ರೈತರಲ್ಲಿ ಸಂತಸ ಮನೆ ಮಾಡಿದೆ. ಮಹಾರಾಷ್ಟದ ಕೊಲ್ಲಾಪುರ, ಸಾಂಗ್ಲಿ, ಸತಾರ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರ ಮಳೆಯಾಗುತ್ತಿರುವ ಪರಿಣಾಮ ಕೃಷ್ಣಾ ಮತ್ತು ದೂಧಗಂಗಾ ನದಿಗಳಲ್ಲಿ ಸುಮಾರು 5 ಅಡಿಯಷ್ಟು ನೀರಿನ ಮಟ್ಟ ಏರಿಕೆಯಾಗಿದೆ. ಮುಂದಿನ 2-3 ದಿನಗಳ ಕಾಲ ಕೊಂಕಣ ಹಾಗೂ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಪರಿಣಾಮವಾಗಿ ಕೃಷ್ಣಾ, ದೂಧಗಂಗಾ ಸೇರಿದಂತೆ ಪ್ರಮುಖ ನದಿಗಳ ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದ್ದು ನದಿ ತೀರದ ನಿವಾಸಿಗಳು ಎಚ್ಚರಿಕೆ ವಹಿಸುವಂತೆ ಬೆಳಗಾವಿ ಜಿಲ್ಲಾಡಳಿತ ಸೂಚಿಸಿದೆ. ಇನ್ನು ಹವಾವರ್ತಮಾನ. ಕರಾವಳಿ ಜಿಲ್ಲೆಗಳಾದ ಉತ್ತರ ಕನ್ನಡ ಹಾಗೂ ಉಡುಪಿ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಗಳಲ್ಲಿ ಇಂದು ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಈ ಜಿಲ್ಲೆಗಳಲ್ಲಿ ಗಾಳಿಯ ವೇಗ ಗಂಟೆಗೆ 50-60 ಕಿಲೋಮೀಟರ್ನಷ್ಟು ಇರಲಿದೆ. ನಾಳೆಯಿಂದ ಇದೇ 11ರವರೆಗೆ ಘಟ್ಟ ಪ್ರದೇಶದ 1-2 ಕಡೆ ಭೂಕುಸಿತ ಸಂಭವಿಸುವ ಸಾಧ್ಯತೆ ಇದೆ ಎಂದು ರಾಜ್ಯದ ಹವಾಮಾನ ಇಲಾಖೆ ತಿಳಿಸಿದೆ. ಬೆಂಗಳೂರಿನ ಅಭಿವೃದ್ಧಿಗೆ ಪ್ರಚಾರದ ದಾರಿ ತ್ಯಜಿಸಿ ಕಸದ ಸಮಸ್ಯೆಯನ್ನು ಬಗೆಹರಿಸುವಂತೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಅವರನ್ನು ಎಕ್ಸ್ನಲ್ಲಿ ಒತ್ತಾಯಿಸಿದ್ದಾರೆ. ಬೆಂಗಳೂರು ಇಂದು ಕಸದ ರಾಶಿ, ದುರ್ವಾಸನೆ ಹಾಗೂ ಸಾಂಕ್ರಾಮಿಕ ರೋಗಗಳ ಭೀತಿಯಿಂದ ತತ್ತರಿಸಿ ಹೋಗಿದೆ. ನಗರದಲ್ಲಿ ಪ್ರತಿದಿನ 5,500 ಟನ್ ಘನ ತ್ಯಾಜ್ಯ ಉತ್ಪತ್ತಿಯಾಗುತ್ತಿದ್ದರೂ ಕಸದ ನಿರ್ವಹಣೆಯನ್ನು ನಿರ್ವಹಿಸಲು ಸರ್ಕಾರ ವಿಫಲವಾಗಿದೆ ಎಂದು ಆರೋಪಿಸಿದ್ದಾರೆ. ರಾಜ್ಯದಲ್ಲಿ 5,65,00,000 ಮತದಾರರ ಮ್ಯಾಪಿಂಗ್ ಆಗಿದ್ದು 50,00,000 ಜನರನ್ನು ಕೈಬಿಡಲು ನಿರ್ಧರಿಸಲಾಗಿದೆ ಎಂದು ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚುನಾವಣೆ ಪ್ರಕ್ರಿಯೆ, ಮತಗಟ್ಟೆ ರಚನೆ ಹೇಗೆ ಮಾಡಬೇಕು ಎಂದು ಸಂವಿಧಾನದ ವಿವಿಧ ಪರಿಚ್ಛೇದದಲ್ಲಿ ತಿಳಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ 91,00,000 ಮತಗಳನ್ನು ಮತಪಟ್ಟಿಯಿಂದ ಕೈಬಿಡಲಾಗಿದ್ದು 27,00,000 ಜನರಿಗೆ ಮತದಾನ ಮಾಡಲು ಅವಕಾಶ ನೀಡದಿರುವುದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧವಾಗಿದೆ ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾವೇರಿ ಜಿಲ್ಲೆಯಲ್ಲಿ ಮೋಡ ಬಿತ್ತನೆಗೆ ಚಾಲನೆ, ಅಗತ್ಯ ಬಿದ್ದರೆ ರಾಜ್ಯದೆಲ್ಲೆಡೆ ವಿಸ್ತರಿಸಲು ಚಿಂತನೆ, ಸಚಿವ ಸತೀಶ್ ಜಾರಕಿಹೊಳಿ. ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಇಂದಿನಿಂದ ಉತ್ತರ ಕರ್ನಾಟಕ ಪ್ರವಾಸ, ಅಭಿವೃದ್ಧಿ ಯೋಜನೆ ಕುರಿತಂತೆ ಪ್ರಗತಿ ಪರಿಶೀಲನೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಕುರಿತಂತೆ ಉನ್ನತ ಅಧಿಕಾರಿಗಳಿಂದ ಪರಾಮರ್ಶೆ. ಮಹಾರಾಷ್ಟದ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ, ಕೃಷ್ಣಾ, ದೂಧಗಂಗಾ, ವೇದಗಂಗಾ ನದಿಗಳ ನೀರಿನ ಮಟ್ಟ ಗಣನೀಯವಾಗಿ ಹೆಚ್ಚಳ. ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ, ರೆಡ್ ಅಲರ್ಟ್ ಘೋಷಿಸಿದ ಹವಾಮಾನ ಇಲಾಖೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು.

0: ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
1: ಆಕಾಶವಾಣಿ ಮಂಗಳೂರು. ಈಗ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ.

ಶ್ರೋತೃಗಳಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಈ ಕುರಿತು ಕೊಯಿಲ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ ಅವರೊಂದಿಗೆ ಸಂದರ್ಶನ. ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹಾಗೂ ಸಂಪ್ರದಾಯದ ಹಾಡುಗಳನ್ನು ಕೇಳಬಹುದು.

0: ಎಜೆ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಎಲ್ಲಾ ತರಹದ ಕ್ಯಾನ್ಸರ್ ರೋಗಗಳ ಪತ್ತೆ ಹಾಗೂ ಪರಿಣಾಮಕಾರಿ ಚಿಕಿತ್ಸೆಗೆ ಅತ್ಯಾಧುನಿಕ ಸೌಲಭ್ಯಗಳಿಂದ ಕೂಡಿದ ಕರಾವಳಿ ಕರ್ನಾಟಕದ ಒಂದು ಸಮಗ್ರ ಕ್ಯಾನ್ಸರ್ ಚಿಕಿತ್ಸಾ ಕೇಂದ್ರ. ಎಫ್ಎಫ್ಎಫ್, ಐಎಂಆರ್ಟಿ, ಐಜಿಆರ್ಟಿ, ಎಲೆಕ್ಟ್ರಾನ್ ಥೆರಪಿ, ಎಚ್ಡಿಆರ್ ಬ್ರಾಕಿ ಥೆರಪಿ, ಇನ್ನಿತರ ಅತ್ಯಾಧುನಿಕ ಸೌಲಭ್ಯಗಳು ಲಭ್ಯ. ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುಂಟಿಕಾನ, ಮಂಗಳೂರು. 0824222555333.
1: ಈಗ ಕೇಳಿ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು. ಈ ಕುರಿತು ಕೊಯಿಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಗಾಯತ್ರಿ ಎಂ.
2: ಪ್ರತಿ ವರ್ಷ ಜುಲೈ 6ರಂದು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನವನ್ನು ಆಚರಿಸಲಾಗುತ್ತದೆ. ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುವ ರೋಗಗಳ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಅವುಗಳನ್ನು ತಡೆಗಟ್ಟುವ ಕ್ರಮಗಳ ಕುರಿತು ಜಾಗೃತಿ ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶ. ಈ ನಿಟ್ಟಿನಲ್ಲಿ ಇವತ್ತು ನಮ್ಮೊಂದಿಗೆ ಸ್ಟುಡಿಯೋದಲ್ಲಿದ್ದಾರೆ ಕೊಯಿಲದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ ಇವರು. ಸಾಕು ಪ್ರಾಣಿಗಳಿಂದ ಹರಡುವ ರೋಗಗಳು ಮತ್ತು ತಡೆಗಟ್ಟುವ ಕ್ರಮಗಳು, ರೈತರು ಪಾಲಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ
2: ಸರ್. ಈಗ ಪ್ರಾಣಿಜನ್ಯ ರೋಗಗಳು ಅಂದ್ರೆ ಏನು, ಇದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ?
3: ಪ್ರಾಣಿಜನ್ಯ ರೋಗಗಳು ಅಂದರೆ ಇದಕ್ಕೆ ಮತ್ತೆ ಝೂನೋಟಿಕ್ ರೋಗಗಳು ಅಂತ ಹೇಳ್ತೀವಿ. ಇವು ನೈಸರ್ಗಿಕವಾಗಿ ಮನುಷ್ಯ ಮತ್ತು ಪ್ರಾಣಿಗಳಲ್ಲಿ ಉಂಟಾಗುತ್ತಿರುವ ಸಾಂಕ್ರಾಮಿಕ ರೋಗಗಳು. ಸರಳವಾಗಿ ಹೇಳೋದಂದರೆ ನಮ್ಮ ಸಾಕು ಪ್ರಾಣಿ ಆಗಿರ್ಲಿ ಅಥವಾ ಜಾನುವಾರುಗಳಾಗಿರ್ಲಿ ಅಥವಾ ಕಾಡು ಪ್ರಾಣಿಗಳಿಂದ ಹರಡುತ್ತಿರುವ ಸಾಂಕ್ರಾಮಿಕ ಸೋಂಕುಗಳಿಗೆ ನಾವು ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ. ಈಗಾಗಲೇ ಪ್ರಪಂಚದಲ್ಲಿ 200ಕ್ಕಿಂತ ಹೆಚ್ಚು ಈ ತರದ ರೋಗಗಳನ್ನ ಕಂಡುಹಿಡಿಯಲಾಗಿದೆ. ಇವತ್ತು ಬಂದಿರೋ ಉದ್ದೇಶ ಪ್ರಾಣಿಜನ್ಯ ರೋಗಗಳ ದಿನಾಚರಣೆ ನಿಮಿತ್ತವಾಗಿ 1885ರಲ್ಲಿ ಲೂಯಿಸ್ ಪಾಶ್ಚರ್ ಅನ್ನೋರೊಬ್ರು ಸೈಂಟಿಸ್ಟ್, ಇವರು ರೇಬೀಸ್ ವ್ಯಾಕ್ಸಿನ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಆ ದಿನ 6 ಜುಲೈ 1885ರಂದು ಒಬ್ಳು ತಾಯಿ ಅವಳನ್ನ ಮಗನನ್ನು ಕರ್ಕೊಂಡು, ಆ ಮಗನ ಹೆಸರು ಜೋಸೆಫ್ ಮಿಸ್ಟರ್ ಅಂತ, ಸೊ ಅವನಿಗೆ ಹುಚ್ಚನಾಯಿ ಕಡ್ದು ಬಿಟ್ಟು ತಗೊಂಬಂದಿದ್ಲು. ಸೊ ಆವಾಗ ಹುಚ್ಚನಾಯಿ ಕಡ್ದು ಬಿಟ್ರೆ ಖಂಡಿತ ಸಾವು ಅಂತ ಲೂಯಿಸ್ ಪಾಶ್ಚರ್ ಅನ್ನೋರು, ಇವರು ರೇಬಿಸ್ ವ್ಯಾಕ್ಸಿನ್ ಮೇಲೆ ಕೆಲಸ ಮಾಡ್ತಿದ್ರು. ಸೊ ಇವರಾಗ್ಲೇ ಸಾಕು ಪ್ರಾಣಿಗಳಲ್ಲಿ ವ್ಯಾಕ್ಸಿನ್ ಕೊಟ್ಬಿಟ್ಟು ರಿಸರ್ಚ್ ಮಾಡಿದ್ರು, ಆದ್ರೆ ಮನುಷ್ಯರಲ್ಲಿ ಕೊಟ್ಟಿದ್ದಿಲ್ಲ. ಜೋಸೆಫ್ ಮಿಸ್ಟರ್ ಅವರ ಅಮ್ಮ ಬಂದ್ಬಿಟ್ಟು ನನ್ನ ಮಗನ ಕಾಪಾಡಿ ಅಂದಾಗ, ಸೊ ಅವರು ಆವಾಗ ಫಸ್ಟ್ ಟೈಮ್ ಮನುಷ್ಯರಲ್ಲಿ ರೇಬಿಸ್ ವ್ಯಾಕ್ಸಿನ್ ನ ಕೊಟ್ಬಿಟ್ಟು ಪ್ರಯೋಗ ನಡೆಸ್ತಾರೆ. ಸೊ 10 ದಿನ ಕಾಲಕ್ಕೆ 13 ಇಂಜೆಕ್ಷನ್ಸ್ ನ ವ್ಯಾಕ್ಸಿನ್ ಮುಖಾಂತರ ಕೊಟ್ಟು ಆ ಹುಡುಗ ಬದುಕಿ ಮುಂದೆ ಲೂಯಿಸ್ ಪಾಶ್ಚರ್ ಅವ್ರದ ಇನ್ಸ್ಟಿಟ್ಯೂಟ್ಗೆ ಅವನೇ ನೋಡಿಕೊಂಡು ಬರ್ತಾನೆ. ಆ ನೆನಪಿನಲ್ಲಿ ಈ ದಿನಕ್ಕೆ ಪ್ರಾಣಿಜನ್ಯ ರೋಗ ದಿನ ಅಂತ ಹೇಳ್ತಾರೆ.
2: ಈಗ ಪ್ರಾಣಿಜನ್ಯ ರೋಗಗಳು ಮನುಷ್ಯರಿಗೆ ಹೇಗೆ ಹರಡ್ತದೆ?
3: ಈ ರೋಗಗಳು ಹಲವಾರು ರೀತಿಯಲ್ಲಿ ಹರಡೋ ಸಾಧ್ಯತೆ ಇರುತ್ತದೆ. ಮೊದಲಾಗಿ ಪ್ರಾಣಿಯ ಕಡಿತ ಆಗಿರ್ಲಿ, ಉಗುರುಗಳಿಂದ ಆಗಿರ್ಲಿ, ಸೋಂಕಿತ ಪ್ರಾಣಿಯ ಮಲ ಮೂತ್ರ ಲಾಲಾರಸದಿಂದ ಆಗಿರ್ಬೋದು, ರಕ್ತದ ಸಂಪರ್ಕದಿಂದ ಆಗಿರ್ಬೋದು, ಮತ್ತೆ ಸೋಂಕಾಗಿರೋ ಪ್ರಾಣಿಯಿಂದ ಹಾಲು ಕುಡಿದು ಅಥವಾ ಮಾಂಸ ಸೇವಿಸಿ

0: ದಲ್ಲಿ ಆಗಿರಬಹುದು. ಈ ತರದ ಮಾರ್ಗದಲ್ಲಿ ಈ ರೋಗಗಳು ಮನುಷ್ಯರಿಗೆ ಬರೋ ಸಾಧ್ಯತೆ ಇರುತ್ತದೆ.
1: ಪ್ರಾಣಿಜನ್ಯ ರೋಗಗಳಲ್ಲಿ ಎಷ್ಟು ವಿಧಗಳಿವೆ?
0: ಪ್ರಾಣಿಜನ್ಯ ರೋಗಗಳಲ್ಲಿ ಹಲವಾರು ರೀತಿಯ ವಿಧಗಳಿವೆ. ಮೊದಲಾಗಿ ಬಂದಿರೋದು ರೋಗಾಣುಗಳ ಪ್ರಕಾರವಾಗಿ ಇದರಲ್ಲಿ 4-5 ವಿಧಗಳಿವೆ. ಒಂದು ಬ್ಯಾಕ್ಟೀರಿಯಲ್ ರೋಗ, ಅದರಲ್ಲಿ ನಾವು ಲೆಪ್ಟೋಸ್ಪೈರೋಸಿಸ್ ಅನ್ನೋದು ಒಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗ ಇರಬಹುದು. ವೈರಲ್ ರೋಗ, ಎಲ್ಲರಿಗೂ ಗೊತ್ತು ಹುಚ್ಚುನಾಯಿ ರೋಗ ಅಂತೀವಿ ರೇಬೀಸ್ ಅನ್ನೋದಕ್ಕೆ, ಸೊ ಅದು ವೈರಸ್ ಇಂದ ಉಂಟಾಗುವಂತ ರೋಗ. ಅದಾದ್ಮೇಲೆ ಶಿಲೀಂಧ್ರಗಳು ಅಂದ್ರೆ ಸೊ ಫಂಗಸ್ ಅಂತ ಹೇಳ್ತೀವಲ್ಲ, ಅದರಿಂದ ಬರುವಂತ ರೋಗಗಳು ಆಗ್ಬೋದು. ಸೊ ಇದರಲ್ಲಿ ಎಕ್ಸಾಂಪಲ್ ಕೊಡೋದು ಅಂದ್ರೆ ಡರ್ಮೆಟೋಫೈಟೋಸಿಸ್ ಅಂತ ಹೇಳ್ತೀವಿ, ರಿಂಗ್ ವರ್ಮ್ ಡಿಸೀಸ್ ಅಂತ, ಸೊ ಇದಾಗ್ಬೋದು. ಮತ್ತೆ ಬರುವಂತ ರೋಗಗಳಂದ್ರೆ ಪರಾವಲಂಬ ಜೀವಗಳಿಂದ ಬರುವಂತ ರೋಗಗಳು. ಸೊ ಇದರಲ್ಲಿ ನಾವು ಟಾಕ್ಸೋಪ್ಲಾಸ್ಮೋಸಿಸ್ ಅನ್ನೋದು ಒಂದು ಬೆಕ್ಕಿಂದ ಮನುಷ್ಯರಿಗೆ ಬರುವಂತ ರೋಗ. ಮತ್ತೊಂದು ಲಾಸ್ಟ್ ಕ್ಯಾಟಗರಿ ಬಂದ್ಬಿಟ್ಟು ಪ್ರಿಯಾನ್ ರೋಗಗಳು. ಸೊ ಪ್ರಿಯಾನ್ಸ್ ಇಂಡಿಯಾದಲ್ಲಿ ಅಥವಾ ಭಾರತ ದೇಶದಲ್ಲಿ ಇಲ್ಲ, ಹೊರ ದೇಶಗಳಲ್ಲಿ ಇದೆ. ಇದಕ್ಕೆ ನಮ್ಮಲ್ಲಿ ಅಷ್ಟೊಂದು ಕಂಡು ಬರಲ್ಲ. ಪ್ರಿಯಾನ್ ರೋಗಗಳು ಒಂದು ವಿಧಿಗಳಾಗಿದೆ. ಹರಡುವ ಮಾರ್ಗದಲ್ಲಿ ನೋಡಿದ್ರೆ ಒಂದು ಪ್ರಾಣಿ ಕಚ್ಚಿರೋದ್ರಿಂದ ಹರಡ್ಬೋದು, ಆಹಾರದ ಮೂಲಕ, ನೀರದ ಮೂಲಕ, ಕೀಟದ ಕಡಿತದ ಮೂಲಕ ಈ ರೋಗಗಳು ಬರೋ ಸಾಧ್ಯತೆ ಇರುತ್ತದೆ. ಲಾಸ್ಟ್ ಆಗಿ ಹೇಳೋದಂದರೆ ಯಾವ ಪ್ರಾಣಿಗಳಿಂದ ಬರೋ ಅಂತ ರೋಗಗಳು. ಸೊ ಇವಾಗ ಸಾಕು ಪ್ರಾಣಿಗಳಿಂದ ಬರುತ್ತದೆ, ಜಾನುವಾರುಗಳಿಂದ ಬರೋ ರೋಗಗಳಿದಾವೆ, ಆಮೇಲೆ ಕಾಡು ಪ್ರಾಣಿಗಳಿಂದ ಬರುವಂತ ರೋಗಗಳು ಇದ್ದಾವೆ. ಸೊ ಇವು ಪ್ರಾಣಿಜನ್ಯ ರೋಗಗಳ ವಿಧಗಳಾಗಿವೆ.
1: ಈಗ ಸಾಮಾನ್ಯವಾಗಿ ನಾಯಿ, ಬೆಕ್ಕು ಮುಂತಾದ ಪ್ರಾಣಿಗಳನ್ನು ಮನೆಯೊಳಗೆ ಇರಿಸಿಕೊಂಡು ಸಾಕುವಂತಹ ಪದ್ಧತಿಗಳು ಈಗ ಕಾಣ್ತಾ ಇರುವಂತದ್ದು, ಈ ಪ್ರಾಣಿಗಳಿಂದ ಮನುಷ್ಯರಿಗೆ ರೋಗ ಹರಡುವ ಸಾಧ್ಯತೆಗಳು ಇರ್ತಾವಲ್ಲ, ಯಾವ ರೀತಿ?
0: ಹೌದು ಮ್ಯಾಮ್, ಸಾಕು ಪ್ರಾಣಿಗಳಿಂದ ಹಲವಾರು ರೋಗಗಳು ಬರೋ ನಿರೀಕ್ಷೆನೂ ಇದೆ, ಬರ್ತಾನು ಉಂಟು. ಇದರಲ್ಲಿ ಕೆಲವು ಹೇಳಬೇಕು ಅಂತಂದರೆ ಮುಖ್ಯವಾದ ರೋಗಗಳು ಅಂದರೆ ರೇಬೀಸ್ ಆಗಿರ್ಬೋದು, ಆಮೇಲೆ ಟಾಕ್ಸೋಪ್ಲಾಸ್ಮೋಸಿಸ್ ಆಗಿರ್ಬೋದು, ಲೆಪ್ಟೋಸ್ಪೈರೋಸಿಸ್ ಆಗಿರ್ಬೋದು, ಆಮೇಲೆ ರಿಂಗ್ ವರ್ಮ್ ಡಿಸೀಸ್ ಆಗಿರ್ಬೋದು. ಸೊ ಇದರಲ್ಲಿ ಕೆಲವು ಮತ್ತೆ ರೋಗಗಳು ಇದಾವೆ. ಹೇಗೆ ಅಂತ ಹೇಳೋದಂದ್ರೆ ಇವಾಗ ಕೋವಿಡ್ ಬಂತು, ಸೊ ಇದು ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಆಗತ್ತೆ ಎದಕ್ಕಂದ್ರೆ ಪ್ರಾಣಿಜನ್ಯ ರೋಗಕ್ಕೆ. ಸೊ ಕೆಲವರೆಲ್ಲ ಇವಾಗ ಎಕ್ಸೋಟಿಕ್ ಪೆಟ್ಸ್ ಅಂತ ಸಾಕ್ತಿದ್ದಾರೆ, ಆ ಎಕ್ಸೋಟಿಕ್ ಪೆಟ್ಸ್ ಇಂದ ಬರೋ ಅಂತ ರೋಗಗಳು ಆಗ್ತವೆ.
1: ಈಗ ಸಾಮಾನ್ಯವಾಗಿ ಕಂಡು ಬರುವಂತದ್ದು ರೇಬಿಸ್, ಇದು ಮಾರಣಾಂತಿಕವಾಗಿರುವಂತಹ ರೋಗ ಅಂತ ಹೇಳ್ಬೋದು. ಈ ರೇಬಿಸ್ ಎಷ್ಟು ಅಪಾಯಕಾರಿ ಅಂದ್ರೆ ಮನೆಯೊಳಗೆ ಸಾಕು ಪ್ರಾಣಿಗಳನ್ನು ಸಾಕುವಂತದ್ರಲ್ಲಿ?
0: ಸೊ ರೇಬೀಸ್ ಒಂದು ವೈರಲ್ ಪ್ರಾಣಜನ್ಯ ರೋಗವಾಗಿದೆ. ಇದರಲ್ಲಿ ಮುಖ್ಯವಾಗಿ ಸೋಂಕು ಪ್ರಾಣಿಯ ಕಡಿತದಿಂದ ಹರಡುತ್ತದೆ. ಇದರಲ್ಲಿ ರೋಗದ ಲಕ್ಷಣ ಬಂದ ಮೇಲೆ ಖಂಡಿತ ಸಾವನೆ ನಪ್ತಾನೆ. ಇದರಲ್ಲಿ ಏನಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ರೇಬೀಸ್ ಕೇಸ್ಗಳನ್ನು ವಿಶ್ವದಡಿ ನಾವು ಸ್ಟ್ಯಾಟಿಸ್ಟಿಕಲಿ ಹೇಳಬೇಕಂದ್ರೆ ಪ್ರತಿ ವರ್ಷ 18,000-20,000 ಜನಕ್ಕೆ ನಾಯಿ ಕಡಿತದ ಆಗಿರ್ಬೋದು ಅಥವಾ ನಾಯಿ ಕಡಿತದಿಂದ ರೇಬೀಸ್ ಉಂಟಾಗಿದೆ. ಕರ್ನಾಟಕಕ್ಕೆ ಬಂದ್ರೆ 2025 ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 2.5 ಲಕ್ಷ ಜನಕ್ಕೆ ನಾಯಿಗಳು ಕಚ್ಚಿವೆ. ಅದರಲ್ಲಿ ಸುಮಾರು 26 ಜನಕ್ಕೆ ರೇಬೀಸ್ ಬಂದು ಸಾವನ್ನಪ್ಪಿದ್ದಾರೆ. ಸೊ ಇದು ಒಂದು ತುಂಬಾ ಮುಖ್ಯವಾದ ಪ್ರಾಣಿಜನ್ಯ ರೋಗ ಆಗಿದೆ. ಯಾಕಂತಂದ್ರೆ ಇವಾಗಿನ ಸ್ಟೇಟಸ್ ನೋಡಿದ್ರೆ ಸುಮಾರು ಜನ ನಾಯಿ ಬೆಕ್ಕನ್ನ ಮನೇಲಿ ಸಾಕ್ತಿದ್ದಾರೆ.
1: ಮೊದಲಿಗೆ ರೇಬಿಸ್ ಬಂದಿದೆ ಅಂತ ಹೇಳುವಂತ ಲಕ್ಷಣಗಳು ಯಾವುವು, ಯಾವ ರೀತಿ ಇದನ್ನು ತಡೆಗಟ್ಟಬಹುದು?
0: ಲಕ್ಷಣಗಳು ಅಂದ್ರೆ ಇದು ಒಂದು ನರ ಮಂಡಲ ಮೇಲೆ ಆಗುತ್ತಿರುವಂತಹ ರೋಗಗಳು. ಸೊ ಇದರಲ್ಲಿ 2 ವಿಧ ಲಕ್ಷಣಗಳಿದ್ದಾವೆ. ಸೊ ಒಂದು ಬಂದು ಉಗ್ರ ಲಕ್ಷಣ, ಅದಕ್ಕೆ ಫ್ಯೂರಿಯಸ್ ಫಾರ್ಮ್ ಅಂತ ಹೇಳ್ತೀವಿ. ಇನ್ನೊಂದು ಬಂದು ಪ್ಯಾರಾಲಿಟಿಕ್ ಫಾರ್ಮ್ ಅಂತ ಹೇಳ್ತೀವಿ. ಉಗ್ರ ರೂಪದಲ್ಲಿ ಜ್ವರ ಆಗಿರ್ಬೋದು, ತಲೆನೋವು ಆಗಿರ್ಬೋದು, ಗೊಂದಲ ಆಗಿರ್ಬೋದು. ಆಮೇಲೆ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದರೆ ಹೈಡ್ರೋಫೋಬಿಯಾ, ಇದು ನೀರಿನ ಭಯ ಆಗಿ ಕಂಡು ಬರುತ್ತದೆ. ಮತ್ತೊಂದು ಏರೋಫೋಬಿಯಾ ಅಂತ ಹೇಳ್ತೀವಿ, ಇದು ಗಾಳಿಯ ಭಯ ತರದ ಲಕ್ಷಣಗಳು ಕಂಡು ಬರ್ತವೆ. ಮತ್ತು ಕೊನೆಯದಾಗಿ ಜಾಸ್ತಿ ಜೊಲ್ಲು ಸೋರಿಸುವ ಆ ತರದ ಲಕ್ಷಣಗಳು ಕಾಣಿಸಬಹುದು. ಆಮೇಲೆ ಪ್ಯಾರಾಲಿಟಿಕಲ್ ಫಾರ್ಮ್ಸ್ ಅಲ್ಲಿ ಪ್ರಾಣಿಗಳಲ್ಲಾಗ್ಲಿ ಮನುಷ್ಯರಲ್ಲಾಗ್ಲಿ ಏನು ನುಂಗಕ್ಕಾಗಲ್ದೆ ಸಾವನ್ನಪ್ಪುತ್ತಾರೆ. ಸೊ ಇದು ಮುಖ್ಯವಾದ ಲಕ್ಷಣಗಳಾಗಿರ್ತವೆ. ಸೊ ಇದರಲ್ಲಿ ಹೇಳಕ್ಕೆ ತುಂಬಾ ಕಷ್ಟ, ಯಾರಿಗೆ ಕಚ್ಚಿರತ್ತೆ ಅವರು ಮುಂಚೆನೆ ಹೇಳಬೇಕು ನನಗೆ ಈ ತರ ಕಚ್ಚಿದೆ ಅಂತ. ಇವಾಗ ಎಕ್ಸಾಂಪಲ್ಗೆ ಸುಮಾರು ಮಕ್ಕಳು ತಂದೆ ತಾಯಿ ಬೇಡ ಅಂದ್ರೂ ಪೆಟ್ಸ್ನ ಮುದ್ದು ಮಾಡ್ತಾರೆ, ಮನೇಲಿ ಸಾಕಕ್ಕೆ ಕೊಟ್ಟಿಲ್ಲ ಅಂತಂದ್ಬಿಟ್ಟು ಬೀದಿಯಲ್ಲಿ ಆಟ ಆಡಕ್ಕೆ ಹೋಗ್ತಾರೆ. ನಮಗೆ ನಾಯಿ ಅಥವಾ ಬೆಕ್ಕಿನ ಬಿಹೇವಿಯರು ಗೊತ್ತಿರಲ್ಲ. ಅವ್ರಿಗೆ ಇರಿಟೇಟ್ ಆಗ್ಬಿಟ್ಟು ಕಚ್ಚಿದ್ರೆ ಅಪ್ಪ ಅಮ್ಮ ಬೈತಾರಂದ್ಬಿಟ್ಟು

0: ಮುಚ್ಚಿಟ್ಕೊಂಡ್ಬಿಟ್ಟು ಆಮೇಲೆ ಸಡನ್ ಆಗಿ, ಯಾಕಂದ್ರೆ ಇವು ಕಾಯಿಲೆಯ ಲಕ್ಷಣಗಳು ತುಂಬಾ ಕಾಮನ್ ಆಗಿರುತ್ತವೆ. ಹೇಗಂದ್ರೆ ತಲೆನೋವು, ಎದರಿಂದಾನು ತಲೆನೋವು ಬರ್ಬೋದು. ಸೊ ಇದೇ ರೇಬೀಸ್ ಅಂತ ಹೇಳೋದು ತುಂಬಾ ಕಷ್ಟ ಆಗುತ್ತೆ. ಸೊ ಇದ್ರ ಲಕ್ಷಣ ಗೊತ್ತಾದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ, ಆ ಸ್ಟೇಜ್ ಅಲ್ಲಿ ಇರ್ತಾರೆ. ಅವು ಕೊನೆ ಬರೋ ಲಕ್ಷಣಗಳೇ ಹೈಡ್ರೋಫೋಬಿಯಾ ಆಗ್ಲಿ, ಆಮೇಲೆ ಏರೋಫೋಬಿಯಾ.
1: ಅಂದ್ರೆ ಪ್ರಾಣಿಗಳು ಕಚ್ಚಿದ ತಕ್ಷಣ ಅದಕ್ಕಿರುವಂತಹ ಲಸಿಕೆಗಳನ್ನೆಲ್ಲ ಹಾಕೊಳ್ಳುವಂಥದ್ದು, ಅಂದ್ರೆ ನಮಗೆ ಗೊತ್ತಿರುವುದಿಲ್ಲ ರೇಬಿಸ್ ಇದೆಯಾ ಇಲ್ವಾ, ಅದಕ್ಕಿಂತ ಮುಂಜಾಗ್ರತಾ ಕ್ರಮವಾಗಿ ಲಸಿಕೆಗಳನ್ನು ಹಾಕೊಳ್ಳುವಂಥದ್ದು ಉತ್ತಮ ಅಂತ ನೀವು ಹೇಳಿ.
0: ರೇಬೀಸ್ ತಡೆಗಟ್ಟಲು ಕೆಲವು ಚಿಕಿತ್ಸಾ ರೂಪಕವಾಗಿ ಇದೆ. ಏನಂತಂದ್ರೆ ತಡೆಗಟ್ಟಬೇಕು, ಒಂದ್ಸತಿ ರೋಗ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಪ್ರಾಣಿ ಕಡಿತ ಆದ ತಕ್ಷಣ ನಾವು ಆ ಪ್ರದೇಶವನ್ನು ಸಾಬೂನಿನ ಸರಿಯಾಗಿ ಒಂದು 10 ರಿಂದ 15 ನಿಮಿಷ ತೊಳೆದು, ಇಲ್ಲ ನಿಮಗೆ ತಕ್ಷಣ ಸಾಬೂನು ಸಿಕ್ಕಿಲ್ಲ ಅಂತಂದರೆ ಆವಾಗ ಹರಿಯೋ ನೀರಿನಲ್ಲಿ 15 ನಿಮಿಷ ಕಾಲ ತೊಳೆಯಬೇಕು. ಸೊ ಇದರ ಮುಖಾಂತರ ನಿಮಗೆ ಒಂದು ಸ್ಟಡಿಯಲ್ಲಿ ಇದು ರೇಬೀಸ್ ಕಮ್ಮಿ ಆಗ್ಬೋದು ಅಂತ ಇದೆ. ಅದರ ಜೊತೆ ತಕ್ಷಣಕ್ಕೆ ವೈದ್ಯರನ್ನು ಸಂಪರ್ಕಿಸಿ ಪ್ರಾಣಿ ಕಡಿತ ಜಾಗದಲ್ಲಿ ಒಂದು ಗ್ರೇಡಿಂಗ್ ಸಿಸ್ಟಮ್ ಇದೆ 1 ರಿಂದ 5. ಸೊ ಅಲ್ಲಿದ್ದು ನೆಟ್ಟಿದ ಮೇಲೆ ಎಷ್ಟು ಆಳ ಇದೆ ಅಂತ ಅದನ್ನು ಕುರಿತು ಬಿಟ್ಟು, ಇವಾಗ ಜಾಸ್ತಿ ಆಳ ಇದೆ ಅಂತಂದರೆ ಅದನ್ನು ಗ್ರೇಡ್ 3 ಇಂಟು ಗ್ರೇಡ್ 4 ಗ್ರೇಡ್ 5 ಅಲ್ಲಿ ರೇಬೀಸ್ ಇಮ್ಯುನೋಗ್ಲೋಬಿಲಿನ್ಸ್ ಅಂತ ಕೊಡ್ತಾರೆ, ಅದಕ್ಕೆ ರಿಗ್ ಅಂತ ಹೇಳ್ತೀವಿ. ಅದ್ರ ಜೊತೆ ಲಸಿಕೆನೂ ಕೊಡ್ತಾರೆ. ಸೊ ಲಸಿಕೆ ಬಂದು 5 ದಿನಗಳಿಗೆ ಕೊಡ್ತಾರೆ. ಒಂದು ಕಚ್ಚಿರೋ ದಿನ, ಅದಕ್ಕೆ 0th day ಅಂತ ಹೇಳ್ತೀವಿ. ಆಮೇಲೆ 3ನೇ ದಿನ 7ನೇ ದಿನ 14ನೇ ದಿನ ಮತ್ತು 28ನೇ ದಿನ ಕ್ಕೆ ಲಸಿಕೆಗಳನ್ನು ಕೊಡ್ತಾರೆ.
1: ಸರ್, ನೀವು ಆವಾಗ ಟ್ಯಾಕ್ಸೋಪ್ಲಾಸ್ಮೋಸಿಸ್ ಅಂತ ಹೇಳಿದ್ರಲ್ಲ, ಏನಿದು, ಯಾವ ರೀತಿಯ ರೋಗ, ಲಕ್ಷಣಗಳೇನು?
0: ಟಾಕ್ಸೋಪ್ಲಾಸ್ಮೋಸಿಸ್ ಎನ್ನುವುದು ಒಂದು ಟಾಕ್ಸೋಪ್ಲಾಸ್ಮಾ ಗೊಂಡಿ ಎಂಬ ಪರಾವಿಲಂಬ ಜೀವಿಗಳಿಂದ ಬರುತ್ತಿರುವಂಥ ರೋಗ. ಇದು ಬೆಕ್ಕುಗಳಲ್ಲಿ ಪರಾವಿಲಂಬ ಜೀವಿಯಾಗಿ ಇರುತ್ತದೆ. ಇದು ಸೋಂಕಿತ ಬೆಕ್ಕದ ಮಲದಲ್ಲಿ ಊಸಿಷ್ಟಾಗಿ ಆಚೆ ಬರುತ್ತೆ. ನಾವು ಯಾವಾಗಾದರೂ ಮನುಷ್ಯರಾಗಿ ಅದನ್ನು ಅಂಥ ಮಲದ ಜೊತೆ ನಾವು ಸಂಪರ್ಕ ಬಂದರೆ ನಮಗೆ ಈ ರೋಗ ಹರಡುವ ಸಾಧ್ಯತೆ ಇರುತ್ತೆ. ಇದು ಮುಖ್ಯವಾಗಿ ಬೆಕ್ಕಿನ ಮಲದ ಸಂಪರ್ಕ ಆಗಿರ್ಬೋದು, ಕಲುಷಿತ ಮಣ್ಣಲ್ಲಿ ಅಥವಾ ಕಚ್ಚಾ ಅಥವಾ ಅರೆ ಬೆರೆ ಆಗಿರುವ ಮಾಂಸದ ಸೇವನೆಯಿಂದ ಈ ರೋಗ ಹರಡುವ ಸಾಧ್ಯತೆ ಇದೆ. ಸೊ ಲಕ್ಷಣ ಬಂದ್ಬಿಟ್ಟು ಇದು ಸಾಮಾನ್ಯವಾಗಿ ಆರೋಗ್ಯವಂತ ವ್ಯಕ್ತಿಗಳಲ್ಲಿ ಇದು ಲಕ್ಷಣರಹಿತವಾಗಿರುತ್ತದೆ, ಅಂದರೆ ಸಿಂಪ್ಟಮ್ಲೆಸ್ ಅಂತ ಹೇಳ್ತೀವಿ. ಅಂದರೆ ಏನು ಕಾಯಿಲೆ ಇದೆ ಅಂತ ಗೊತ್ತೇ ಆಗಲ್ಲ. ಸೊ ಇಲ್ಲ ಅಂದರೆ ಸಾಮಾನ್ಯವಾಗಿ ಜ್ವರ ಇರುತ್ತದೆ, ಇದೇ ಈ ರೋಗದ ಲಕ್ಷಣಗಳು. ಆದರೆ ಗರ್ಭ ಹೊಂದಿರುವ ಮಹಿಳೆಯರಿಗೆ ಇದು ಒಂದು ತುಂಬಾ ಅಪಾಯಕಾರಿಯಾದ ರೋಗ. ಸೊ ಅವರಲ್ಲಿ ಗರ್ಭಪಾತ ಆಗ್ಬೋದು, ಸತ್ತ ಶಿಶುವಿನ ಜನನ ಆಗಬಹುದು, ನವ ಜೋತ ಶಿಶುಗೆ ನರಮಂಡಲದ ಕಾಯಿಲೆ ಆಗುವ ಸಾಧ್ಯತೆಗಳಿರುತ್ತವೆ. ಸೊ ಇದು ಒಂದು ಹಿಡನ್ ರೋಗ ಅಂತ ಹೇಳ್ತೀವಿ. ಇದರಲ್ಲಿ ಸುಮಾರು 56,000 ರಿಂದ 176,000 ಕೇಸ್ಗಳಲ್ಲಿ ಕಂಡು ಬಂದಿದೆ ಅಂತ ಒಂದು ವೈದ್ಯಕೀಯ ರಿಪೋರ್ಟ್ ಬಂದಿದೆ. ಸೊ ಸುಮಾರು ಜನ ಬೆಕ್ಕುಗಳನ್ನು ಸಾಕ್ತಾರೆ. ಇದನ್ನ ತಡೆಗಟ್ಟೋದು ಹೇಗೆ ಅಂತ ಹೇಳೋದಂದ್ರೆ, ನಾವು ಯಾವತ್ತೂ ಬೆಕ್ಕಿದ ಮಲವನ್ನು ಸ್ವಚ್ಛಗೊಳಿಸಬೇಕಾದ್ರೆ ಕೈ ಗ್ಲೌಸ್ಗಳನ್ನು ಹಾಕಬೇಕು. ಅದಾದ್ಮೇಲೆ ಬೆಕ್ ಅಡ್ಡಾಡಿರೋ ಹತ್ರ ಕ್ಲೀನ್ ಆಗಿ ಬಿಸಿ ನೀರಿಂದ ಅಥವಾ ಫಿನೈಲಿಂದ ತೊಳೆಯಬೇಕು. ಅದ್ರ ಜೊತೆ ಮಾಂಸ ತಿನ್ಬೇಕಾದ್ರೆ ಸರಿಯಾಗಿ ಬೇಯಿಸ್ಬಿಟ್ಟು ತಿನ್ಬೇಕು. ಅರೆ ಬರೆ ಬೇಯಿಸಿರೋ ಮಾಂಸ ತಿಂದ್ರೆ ಈ ರೋಗಗಳು ಬರೋ ಸಾಧ್ಯತೆ ಇರುತ್ತೆ. ಆಮೇಲೆ ಮನೆಯಲ್ಲಿ ಗರ್ಭಿತ ಹೆಣ್ಮಕ್ಳಿದ್ದರೆ ಬೆಕ್ಕಿನ ಹತ್ರ
1: ಹೋಗದಿರುವಂತದ್ದು ಉತ್ತಮ ಅಂತ ಹೇಳ್ತೀವಿ. ಪ್ರಾಣಿಗಳಿಂದ, ಮನೆ ಸಾಕು ಪ್ರಾಣಿಗಳಿಂದ ಶಿಲೀಂಧ್ರ ಅಂದ್ರೆ ಚರ್ಮದ ಸೋಂಕು ಬರುವಂತಹ ಸಾಧ್ಯತೆಗಳಿರೋದಿಲ್ವಾ?
0: ಇರುತ್ತದೆ, ಖಂಡಿತ ಇರುತ್ತೆ.
1: ಯಾವ ರೀತಿ?
0: ಶಿಲೀಂಧ್ರ ಅಂದ್ರೆ ಒಂದು ಫಂಗಲ್ ಕಾಯಿಲೆ. ಇದು ಸುಮಾರು ಬೆಕ್ಕು ಮತ್ತೆ ನಾಯಿಗಳಲ್ಲಿ ತುಂಬಾ ಕಂಡು ಬರುತ್ತದೆ. ಸೊ ಇದರಲ್ಲಿ ಡರ್ಮಾಟೋಫೈಟೋಸಿಸ್ ಎಂಬ ಈ ಸೋಂಕು ಮನುಷ್ಯರಲ್ಲಿ ಹರಡುವ ಸಾಧ್ಯತೆ

0: ತುಂಬಾ ಇದೆ.
1: ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬಹುದು?
0: ಇದು ಬಂದು ಇವತ್ತು ಸಾಕು ಪ್ರಾಣಿಗಳಲ್ಲಿ ನಿಮಗೆ ಬರುವಂತ ಲಕ್ಷಣಗಳಲ್ಲಿ ಏನಂದ್ರೆ ಕೂದಲು ಉದುರೋದು ಅಥವಾ ಚಕ್ಕೆಗಳಾಗ್ಬೋದು, ಹುರುಪುಗಳು ಆಗ್ಬೋದು, ವೃತ್ತಾಕಾರದ ಗಾಯಗಳು ಕಂಡು ಬರುತ್ತದೆ, ಆಮೇಲೆ ತುರುಕೆ, ಆದ್ಮೇಲೆ ಕೆಂಪು ಗುಳ್ಳೆಗಳ ತರ ಕಂಡು ಬರುವ ಸಾಧ್ಯತೆ ಇರುತ್ತದೆ. ಈ ತರ ಕಂಡು ಬರುತ್ತಿರುವ ಸಾಕು ಪ್ರಾಣಿಗಳಲ್ಲಿ ತಕ್ಷಣ ಪಶುವೈದ್ಯರ ಹತ್ರ ಹೋಗಿಬಿಟ್ಟು ಸಂಪರ್ಕಿಸಿ ಅದಕ್ಕೆ ಬೇಕಾಗುವಂತ ಟ್ರೀಟ್ಮೆಂಟ್ನ ಕೊಡಿಸ್ಬೇಕು. ಇವಾಗ ಸೋಂಕು ಬಂದಿದೆ ನಾಯಿಯಲ್ಲಿ ಅಥವಾ ಬೆಕ್ಕಿನಲ್ಲಿ, ಸುಮಾರು ಜನ ಇದು ಕೇಳಿಬಿಟ್ಟು ನಾವು ನಮ್ಗೆ ಬರುತ್ತೆ ಅಂತಂದ್ಬಿಟ್ಟು ಆಚೆ ಎಲ್ಲ ಹಾಕೋ ಥರ ಇರಲ್ಲ. ಏಕೆಂದರೆ ಇದನ್ನು ಕೈ ಗ್ಲೌಸ್ಗೆ ಹಾಕೊಂಡ್ಬಿಟ್ಟು ನೀವು ಕ್ಲೀನಾಗಿ ಡಾಗ್ಗೆ ಟ್ರೀಟ್ಮೆಂಟ್ ಕೊಟ್ಟರೆ ನಮಗೇನು ಹರಡೋ ಸಾಧ್ಯತೆ ಇರಲ್ಲ. ಅದ್ರ ಜೊತೆ ನಾಯಿ ಅಥವಾ ಬೆಕ್ಕಿನ ಮುಟ್ಟಿದ ಮೇಲೆ ಚೆನ್ನಾಗಿ ಕೈಗಳನ್ನು ತೊಳೆಯಬೇಕು. ಸೊ ಇದು ಒಂದು ಮುಖ್ಯವಾದ ತಡೆಗಟ್ಟುವ ಕ್ರಮವಾಗಿರುತ್ತದೆ. ಆಮೇಲೆ ಸಾಕು ಪ್ರಾಣಿಗಳಿಗೆ ಸಮತೋಲನ ಆಹಾರ ಮತ್ತು ಸ್ವಚ್ಛ ವಾತಾವರಣ ನೀಡಿದರೆ ಈ ಥರದ ಶಿಲೀಂಧ್ರಗಳು ಬರೋದು ಇನ್ಸಿಡೆನ್ಸು ಕಮ್ಮಿ ಇರುತ್ತದೆ.
1: ಈಗ ಸಾಕು ಪ್ರಾಣಿಗಳನ್ನು ಸಾಕುವಂಥ ಮಾಲೀಕರು ಅವರು ತಮ್ಮ ನಾಯಿ ಬೆಕ್ಕುಗಳನ್ನು ಹೇಗೆ ಸುರಕ್ಷಿತವಾಗಿ ಇರಿಸ್ಕೊಳ್ಬಹುದು, ಅಂದರೆ ಹೊರಗಿನ ಪ್ರಪಂಚದೊಟ್ಟಿಗೆ?
0: ರೇಬಿಸ್ ಸೇರಿದಂತೆ ಇಲ್ಲಿ ಅಗತ್ಯವಾದ ಲಸಿಕೆಗಳು ಇದ್ದಾವೆ, ಸಮಯಕ್ಕೆ ಸರಿಯಾಗಿ ಈ ಲಸಿಕೆಗಳನ್ನು ಹಾಕಿಸಬೇಕು. ಎರಡನೇದಾಗಿ ಸಾಕು ಪ್ರಾಣಿಗಳಲ್ಲಿ ನಿಯಂತ್ರಿತ ಜಂತು ಹುಳದ ಔಷಧಿಗಳನ್ನು ಕೊಡಿಸಬೇಕು, ಅದ್ರ ಜೊತೆ ಉಣ್ಣೆ ನಿಯಂತ್ರಿತ ಔಷಧಿಗಳನ್ನು ನೀಡಿಸಿ ಆ ಸಾಕು ಪ್ರಾಣಿಗಳಲ್ಲಿ ಈ ರೋಗ ತಡೆಗಟ್ಟಲು ಒಂದು ವಿಧಾನ ಆಗಿರುತ್ತದೆ. ಮೂರನೇದಾಗಿ ಅವುಗಳ ಮಲ ಅಥವಾ ಮೂತ್ರವನ್ನು ಕ್ಲೀನ್ ಮಾಡುವಾಗ ಕೈ ಗ್ಲೌಸ್ಗಳನ್ನು ಹಾಕಿಬಿಟ್ಟು ಬಿಸಿ ನೀರು ಅಥವಾ ಫಿನೈಲ್ ಯೂಸ್ ಮಾಡಿ ಅದನ್ನು ಕ್ಲೀನ್ ಮಾಡಬೇಕು. ಇದಾದ ತಕ್ಷಣ ಕೈಗಳನ್ನು ಚೆನ್ನಾಗಿ ಸೋಪಿನಿಂದ ತೊಳೆಯುವ ವಿಧಿ ಇಟ್ಕೊಳ್ಳಬೇಕು. ಯಾಕಂದರೆ ಇದು ಮಾಡಿಲ್ಲ ಅಂತಂದರೆ ಆ ವೈರಸ್ ಆಗಲಿ ಬ್ಯಾಕ್ಟೀರಿಯಾ ಆಗಲಿ ನಮ್ಮ ಕೈಗಳಲ್ಲಿ ಇರೋ ಸಾಧ್ಯತೆ ಇರುತ್ತದೆ. ಸೊ ನಾವು ಅದೇ ಕೈಯಿಂದ ಊಟ ಮಾಡಿ ಅಥವಾ ನೀರು ಕುಡಿದ್ರೆ ಈ ಸೋಂಕುಗಳು ನಮಗೆ ಬರೋ ಸಾಧ್ಯತೆ ಇರುತ್ತದೆ.
1: ಈಗ ನಾಯಿ ಬೆಕ್ಕು ಈ ವಿಷಯ ಆಯಿತು. ಈಗ ಜಾನುವಾರುಗಳಿಗೆ ಬಂದರೆ ಹಸು, ಕುರಿ, ಮೇಕೆ ಇವುಗಳೆಲ್ಲ ರೈತರ ಮಿತ್ರರು, ಜಾನುವಾರುಗಳಿಂದಾಗಿ ಮನುಷ್ಯರಿಗೆ ಹರಡುವಂತಹ ರೋಗಗಳ ಸಾಧ್ಯತೆಗಳಿವೆಯಾ?
0: ಹಾ, ಖಂಡಿತ ಇದೆ ಮೇಡಮ್. ಇದರಲ್ಲಿ ಕೆಲವು ರೋಗಗಳಿದ್ದಾವೆ, ಅದರಲ್ಲಿ ಒಂದು ಬಂದು ಬ್ಯಾಕ್ಟೀರಿಯಲ್ ರೋಗ ಬ್ರುಸಲೋಸಿಸ್ ಅಂತ ಹೇಳ್ತೀವಿ, ಅದ್ರ ಜೊತೆ ಟ್ಯೂಬರ್ಕ್ಯುಲೋಸಿಸ್ TB, ಇದು ಜಾನುವಾರುಗಳಿಂದ ಮನುಷ್ಯರಿಗೆ ಹರಡುವಂಥ ಸಾಧ್ಯತೆವಾಗಿರುವ ರೋಗಗಳಾಗಿರುತ್ತವೆ. ಅದ್ರ ಜೊತೆ ಕೆಲವು ವೈರಲ್ ಕಾಯಿಲೆಗಳಿದ್ದಾವೆ, ಕ್ಯೂ ಫೀವರ್ ಅನ್ನೋದು. ಸೊ ಇದು ನಮ್ಮ ಭಾರತದಲ್ಲಿ ಅಷ್ಟೊಂದು ಕಂಡು ಬರೋದಿಲ್ಲ, ಆದರೆ ಬ್ಯಾಕ್ಟೀರಿಯಲ್, ವೈರಲ್ ಹಾಗೂ ಪರಾವಲಂಬಿಗಳ ರೋಗಗಳು ಮನುಷ್ಯರಿಗೆ ಅಥವಾ ರೈತರಿಗೆ ಬರೋ ಸಾಧ್ಯತೆ ತುಂಬ ಉಂಟು.
1: ಈಗ ರೈತರು ಜಾನುವಾರುಗಳನ್ನು ನೋಡಿಕೊಳ್ಳುವಾಗ ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀರಿ?
0: ರೈತರು ಯಾವಾಗಲೂ ಅನಾರೋಗ್ಯವಾದ ಪ್ರಾಣಿಗಳಿಗೆ ಒಂದು ಸೆಪ್ರೇಷನ್ ಅಂತ ಹೇಳ್ತೀವಿ, ಅಂದರೆ ರೋಗ ಉಂಟಾಗಿರೋ ಪ್ರಾಣಿಗಳನ್ನು ರೋಗ ಮುಕ್ತ ಇರುವ ಪ್ರಾಣಿಗಳಿಂದ ಸೆಪ್ರೇಟಾಗಿ ಇಟ್ಟುಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಔಷಧಿಗಳನ್ನು ಮಾಡಬೇಕು. ಪ್ರಾಣಿ ಚಿಕಿತ್ಸೆ ನೀಡುವಾಗ ಅಥವಾ ಅವುಗಳಿಗೆ ಆಹಾರ ನೀಡುವಾಗ ನಾವು ಎಲ್ಲಾನು ಕೈ ಗ್ಲೌಸ್ಗಳನ್ನು ಹಾಕೊಂಡ್ಬಿಟ್ಟೆ ನೀಡಬೇಕು. ಆಮೇಲೆ ತಕ್ಷಣ ಪಶುವೈದ್ಯರನ್ನ ಸಂಪರ್ಕಿಸಿ ಈ ಥರ ಕಾಯಿಲೆಯ ಲಕ್ಷಣಗಳಿವೆ, ಇದಕ್ಕೆ ಏನು ಮಾಡಬೇಕು ಅಂತ ತಿಳಿದುಕೊಳ್ಳಿ ಅಂತ ಹೇಳ್ತೀನಿ. ಅದ್ರ ಜೊತೆ ಇಲ್ಲ ಪಶುವೈದ್ಯರು ಬರ್ತಾರೆ ಅಂತಂದರೆ ಅವರೇ ಇದನ್ನ ಲಕ್ಷಣಗಳನ್ನು ನೋಡಿಬಿಟ್ಟು ಇದು ಯಾವ ಥರದ ರೋಗ, ಏನು ಮಾಡಬೇಕು, ಇದ್ರಗಳ ವಿಧಾನಗಳು ಏನಿದ್ದಾವೆ, ಟ್ರೀಟ್ಮೆಂಟ್ ಏನಿದೆ ಅಂತ ಹೇಳಿ ಅವರು ಟ್ರೀಟ್ಮೆಂಟ್ ಮಾಡಿಕೊಟ್ಟು ಹೋಗ್ತಾರೆ. ಅದ್ರ ಜೊತೆ ವಿಶೇಷವಾಗಿ ಹೆರಿಗೆಯ ಸಮಯದಲ್ಲಿ ಅಥವಾ ಗರ್ಭಪಾತ ಆದಲ್ಲಿ ಕೈ ಗ್ಲೌಸ್ಗಳನ್ನು ಹಾಕಿ ಆ ಗರ್ಭಪಾತ ಆಗಿರೋ ಮರಿನ ಕ್ಲೀನಾಗಿ ತಗೊಂಡ್ಬಿಟ್ಟು ಉಳ್ ಹಾಕಬೇಕು, ಇಲ್ಲ ಅಂದರೆ ಸುಟ್ಟಾಕಬೇಕು. ಯಾಕಂದರೆ ಅದರಿಂದ ಬೇರೆ ಜಾನುವಾರುಗಳಿಗಾಗಲಿ ಮನುಷ್ಯರಿಗಾಗಲಿ ಹರಡುವ ಸೋಂಕು ಸಾಧ್ಯತೆವಿರುತ್ತದೆ. ಹಾಲು ಕರಿಯೋ ಮುನ್ನ ಆಗಿರಲಿ, ಕರಿದ ಮೇಲೆ ಆಗಿರಲಿ, ನಾವು ಚೆನ್ನಾಗಿ ಸೋಪಿಂದ ಕೈ ತೊಳೆದ್ಬಿಟ್ಟು ಹಾಲನ್ನು ಕರಿಯಬೇಕು. ಪ್ರಾಣಿಯ ಶೆಡ್ಗಳನ್ನು ನಾವು ಬಿಸಿ ನೀರು ಅಥವಾ ಫಿನೈಲ್ಗಳಿಂದ ತೊಳೆದು ಅವುಕ್ಕೆ ಈ ಉಣ್ಣೆಯಿಂದ ಉಣ್ಣೆ ಔಷಧಿಗಳನ್ನು

0: ನೆಲ್ಲ ಹಾಕ್ಬಿಟ್ಟು ಬರಬಾರ್ದೋ ತರ ನೋಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ಹಾಲು ಕರೆದ ಮೇಲೆ ಕಚ್ಚಾ ಹಾಲನ್ನು ಯಾವತ್ತೂ ಕುಡಿಯಬಾರದು, ಏಕೆಂದರೆ ಕಚ್ಚಾ ಹಾಲಿನಲ್ಲಿ ಅತ್ಯಂತ ಅಪಾಯಕಾರಿಯಾದ ರೋಗಾಣುಗಳು ಇರುತ್ತವೆ. ಅದರಲ್ಲಿ ಬ್ರುಸೆಲೋಸಿಸ್ ಆಗಿರಲಿ, ಟಿ ಬಿ ಆಗಿರಲಿ, ಕ್ಯೂ ಜ್ವರ ಅಂತ ಹೇಳ್ತೀವಿ, ಇವೆಲ್ಲ ಕಚ್ಚಾ ಹಾಲನ್ನು ಸೇವಿಸಿದಲ್ಲಿ ಈ ರೋಗಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಸೊ ಅದರಿಂದ ಕುಡಿಯೋ ಮುನ್ನ ಹಾಲನ್ನು ಚೆನ್ನಾಗಿ ಕುದಿಸಿಬಿಟ್ಟು, ಇಲ್ಲ ಪಾಶ್ಚರೈಸೇಷನ್ ಅಂತ ಹೇಳ್ತೀವಿ, ಪಾಶ್ಚೀಕರಣ, ಸೊ ಅದನ್ನು ಮಾಡಿಬಿಟ್ಟೆ ಹಾಲನ್ನ ಸೇವಿಸಬೇಕು ಅಂತ ನಾನು ಕೋರುತ್ತಿದ್ದೇನೆ. ಇದರಲ್ಲಿ ಕೆಲವು ಟೈಮ್ ಬ್ರುಸೆಲೋಸಿಸ್ ಅಂತ ರೋಗಗಳನ್ನು ಪಶು ವೈದ್ಯಾಧಿಕಾರಿಗಳು ಆದರೂ ಅವರು ಹೇಳಿ ಈ ತರ ರೋಗ ಇದೆ ಅಂತ ಹೇಳಿದಾಗ ಆ ಹಾಲನ್ನ ಸೇವಿಸಬಾರದು. ಖಂಡಿತ ಅದರಿಂದ ನಮಗೆ ಸೋಂಕು ಉಂಟಾಗುವ ಸಾಧ್ಯತೆ ತುಂಬಾ ಇರುತ್ತದೆ. ಸೊ ಅದರಲ್ಲಿ ಆ ಹಾಲನ್ನ ಕರೆದ್ಬಿಟ್ಟು ನೀವು ಅದನ್ನ ಡಿಸ್ಪೋಸ್ ಮಾಡಬಹುದು. ಬೇರೆ ಪಶುಗಳಿಗೆ ಅಥವಾ ಪ್ರಾಣಿಗಳಿಗೆ ಆ ಹಾಲನ್ನ ಕೊಡಬಾರದು ಅಂತ ಹೇಳ್ತೇನೆ. ಇವಾಗಲೇ ಸಾಕು ಪ್ರಾಣಿ ಆಗಲಿ ಅಥವಾ ಜಾನುವಾರುಗಳಲ್ಲಿ ಮಲಮೂತ್ರದಲ್ಲಿ ಅನೇಕ ರೋಗಾಣುಗಳು ಇರುವ ಸಾಧ್ಯತೆ ಇರುತ್ತದೆ. ಅದರಿಂದ ಮಲ ಅಥವಾ ಮೂತ್ರ ಸ್ವಚ್ಛಗೊಳಿಸುವಾಗ ಯಾವಾಗಲೂ ಕೈ ಗ್ಲೌಸ್ಗಳನ್ನು ಧರಿಸಿ ನಂತರ ಸಾಬೂನಿನಿಂದ ಕೈಗಳನ್ನು ತೊಳೆಯಿರಿ ಎಂದು ಹೇಳುತ್ತೇನೆ. ಮಕ್ಕಳು ಆಡುವ ಪ್ರದೇಶಗಳಲ್ಲಾಗಲಿ ಅಥವಾ ಆಹಾರ ತಯಾರಿಸುವ ಸ್ಥಳಗಳಲ್ಲಿ ಈ ಪ್ರಾಣಿಗಳ ಮಲ ಇರಕೂಡದು ಅಂತ ನೋಡ್ಕೋಬೇಕು. ಅದ್ರ ಜೊತೆ ಮಕ್ಕಳು ಆಟ ಆಡ್ತಿರುವಾಗ ಕೆಲವು ಟೈಮ್ ಮಲ ಅಥವಾ ಮೂತ್ರ ಜೊತೆ ಅವ್ರ ಸಂಪರ್ಕ ಹೊಂದಿರುವ ಸಾಧ್ಯತೆ ಇರುತ್ತದೆ. ಮಕ್ಕಳನ್ನ ಸರಿಯಾಗಿ ಸೋಪಿನಿಂದ ಕ್ಲೀನ್ ಮಾಡಿಸಿ ಅವರಿಗೆ ತಿಳುವಳಿಕೆ ಹೇಳಬೇಕು, ಈ ತರ ಇದ್ರೆ ಈ ತರ ರೋಗಗಳು ಬರೋ ಸಾಧ್ಯತೆ ಇರುತ್ತೆ ಅಂತ ಹೇಳ್ತೀನಿ.
1: ಈಗ ಸಾಮಾನ್ಯವಾಗಿ ಪ್ರಾಣಿಗಳು ಸತ್ತು ಹೋದ್ರೆ ಅಥವಾ ಗರ್ಭಪಾತವಾದಾಗ ಅಂತಹ ಪ್ರಾಣಿಗಳ ಮಾಂಸಗಳನ್ನು ಸೇವಿಸಬಹುದಾ, ಅಥವಾ ಅವುಗಳು ಸತ್ತು ಹೋದ್ರೆ ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು?
0: ಈ ತರ ಪ್ರಾಣಿಗಳು ಸತ್ತು ಹೋದರೆ ಅಥವಾ ಗರ್ಭಪಾತ ಆಗಿರುವ ಪ್ರಾಣಿಗಳನ್ನು ತಿನ್ನಬಾರದು. ನೀವು ಯಾವಾಗಾದ್ರೂ ಮಾಂಸ ಸೇವನೆ ಮಾಡ್ತೀವಿ ಅಂತಂದ್ರೆ ಆ ಮಾಂಸವನ್ನು ಚೆನ್ನಾಗಿ ಬೇಯಿಸ್ಬಿಟ್ಟು ಸರಿಯಾದ ತಾಪಮಾನದಲ್ಲಿ ಸೇವಿಸಬೇಕು. ಕಚ್ಚಾ ಅಥವಾ ಅರೆಬರೆ ಆಗಿರೋ ಮಾಂಸದಲ್ಲಿ ಸುಮಾರಷ್ಟು ಕಾಯಿಲೆಗಳ ಇರುವ ರೋಗಾಣುಗಳ ಇರುವ ಸಾಧ್ಯತೆ ಇರುತ್ತದೆ. ಸೊ ಅದಕ್ಕಾಗಿ ಟಾಕ್ಸೋಪ್ಲಾಸ್ಮೋಸಿಸ್ ಇರ್ಬೋದು, ಟೇಪ್ ವರ್ಮ್ಸ್ ಇರ್ಬೋದು, ಇವೆಲ್ಲನೂ ಕಚ್ಚಾ ಮಾಂಸದಲ್ಲಿ ಇರುವಂತ ಸಾಧ್ಯತೆಗಳಿರುತ್ತದೆ. ಅದಕ್ಕಾಗಿ ಸರಿಯಾಗಿ ಬೇಯಿಸಿಬಿಟ್ಟು ಇದನ್ನ ಸೇವಿಸಬಹುದು. ಇವಾಗ ಗರ್ಭಪಾತ ಅಥವಾ ಸತ್ತೋಗಿರೋ ಪ್ರಾಣಿಗಳನ್ನು ನಾವು ವಿಶೇಷವಾಗಿ ಈ ಪ್ರಾಣಿಗಳನ್ನು ಕೈ ಗ್ಲೌಸ್ಗಳಿಂದನೇ ಹಾಕಿ ಮುಟ್ಟಬೇಕು. ಅದರ ಜೊತೆ ಈ ಪ್ರಾಣಿಗಳಿಗೆ ನಾವು ಸುಡಬೇಕು, ಯಾಕಂದ್ರೆ ಈ ಸತ್ತೋಗಿರೋ ಪ್ರಾಣಿಗಳಿಗೆ ಬೇರೆ ಪ್ರಾಣಿ ಬಂದು ಮಾಂಸ ಸೇವಿಸಿದರೆ ಸೊ ಆ ಪ್ರಾಣಿಗೂ ಈ ರೋಗ ಬರುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿ ಸುಡೋ ಕ್ರಮವನ್ನು ತಗೊಳ್ಕೊಳ್ಳಬೇಕು ಅಂತ ಹೇಳ್ತೇನೆ. ಅದರ ಜೊತೆ ಆ ಸತ್ತಿರೋ ಜಾಗದಲ್ಲಿ ನಾವು ಆ ಪ್ರದೇಶವನ್ನು ಸೋಂಕುರಹಿತ ಮಾಡಲು ಸರಿಯಾಗಿ ಬಿಸಿ ನೀರಿಂದ ತೊಳೆದು ಅಥವಾ ಫಿನೈಲ್ ಯೂಸ್ ಮಾಡಿಬಿಟ್ಟು ಸ್ವಚ್ಛಗೊಳಿಸಬೇಕು ಅಂತ ಹೇಳಿ.
1: ಈಗ ರೈತರು ತಮ್ಮ ಕುಟುಂಬವನ್ನು ಪ್ರಾಣಿಜನ್ಯ ರೋಗಗಳಿಂದ ಯಾವ ರೀತಿ ರಕ್ಷಿಸಿಕೊಳ್ಬಹುದು, ಯಾವ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಬಹುದು ಅಂತ ಹೇಳ್ತೀರಿ?
0: ರೈತರು ತಮ್ಮ ಕುಟುಂಬಗಳನ್ನು ಈ ಪ್ರಾಣಿಜನ್ಯ ರೋಗಗಳಿಂದ ರಕ್ಷಿಸುವಲ್ಲಿ ಮೂರು ಪ್ರಮುಖ ಸಲಹೆಗಳು ಇದ್ದಾವೆ. ಸೊ ಅದರಲ್ಲಿ ನಿರ್ಮೂಲನೆ ಅಂದರೆ ಪ್ರಾಣಿಗಳಿಂದ ಬಂದಿರೋ ಪ್ರಾಣಿಗಳೊಂದಿಗೆ ಕೆಲಸ ಮಾಡಿದ ನಂತರ ಅಥವಾ ಹಾಲು ಕರೆದ ನಂತರ ಅಥವಾ ಮಲವನ್ನು ಸ್ವಚ್ಛಗೊಳಿಸುವ ನಂತರ ಯಾವಾಗಲೂ ಸಾಬೂನಿನಿಂದ ಮತ್ತು ನೀರಿನಿಂದ ಕೈಯನ್ನು ಚೆನ್ನಾಗಿ ತೊಳೆದು ಆಮೇಲೆ ತಮ್ಮ ಆಹಾರ ಅಥವಾ ಬೇರೆ ಕೆಲಸಗಳನ್ನು ಮಾಡಬೇಕು. ಅದರ ಜೊತೆ ಪಾಶ್ಚೀಕರಣ, ಪಾಶ್ಚೀಕರಣ ಅಂದರೆ ಹಾಲು ಕರೆದಾದ್ಮೇಲೆ ಕಚ್ಚಾ ಹಾಲನ್ನ ಸೇವಿಸಬಾರ್ದು ಅಂತ ಮುಂದೆನೆ ಹೇಳಿದ್ದೀನಿ. ಅದನ್ನು ಸರಿಯಾಗಿ ಬಿಸಿ ಮಾಡಿಬಿಟ್ಟು ಆವಾಗಲೇ ಸೇವಿಸಬಹುದು. ಆ ಬಿಸಿ ಮಾಡೋ ಕಾರಿಗೆ ಪಾಶ್ಚೀಕರಣ ಅಂತ ಹೇಳ್ತೀವಿ. ಅದರ ಜೊತೆ ಸೆಪ್ರೇಷನ್, ಸೆಪ್ರೇಷನ್ ಅಂದರೆ ಅನಾರೋಗ್ಯವಾದ ಪ್ರಾಣಿಗಳನ್ನು ತಕ್ಷಣ ಸಪ್ರೇಟ್ ಮಾಡಿಬಿಟ್ಟು ಮತ್ತೆ ಇರುವ ಪ್ರಾಣಿಗಳಿಗೆ ಅದರಿಂದ ರೋಗಗಳನ್ನು ಹರಡಬಾರದಂಗೆ ನೋಡಿಕೊಳ್ಳಬೇಕು. ಅದರ ಜೊತೆ ಇವಾಗ ಕೆಲವು ಟೈಮ್ ರೈತರು ಹೊಸ ಪ್ರಾಣಿಗಳನ್ನು ಖರೀದಿಸಿ ಅಥವಾ ಇದ್ ತಗೊಂಬಂದಿರ್ತಾರೆ ಮನೆಗೆ. ಸೊ ಮುಂಚೆನೆ ಅವ್ರ ಜೊತೆ ಹಲವು ಪ್ರಾಣಿಗಳೇ ಇದಾವೆ. ಸೊ ಆವಾಗ ಕ್ವಾರಂಟೈನ್ ಅಂತ ಹೇಳ್ತೀವಿ. ಕ್ವಾರಂಟೈನ್ ಅಂದ್ರೆ ಇದು

0: ನೀವು ಕೋವಿಡ್ ಅಲ್ಲಿ ಕೇಳಿರಬಹುದು. ಸೊ ಇದರಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಆ ಹೊಸ ಬಂದಿರೋ ಪ್ರಾಣಿಯನ್ನ ಸಪ್ರೇಟ್ ಆಗಿ ಇಟ್ಬಿಟ್ಟು ಕೆಲವು ದಿನಕ್ಕೆ 40 ದಿನ 30 ದಿನ ಆ ತರ ಇಟ್ಬಿಟ್ಟು ಅದು ರೋಗ ಮುಕ್ತವಾಗಿದೆ ಅಂದ್ರೆ ನಮ್ ಹಳೆ ಇರೋ ಪ್ರಾಣಿಗಳ ಜೊತೆಗೆ ಸೇರಿಸ್ತೀವಿ. ರೋಗ ಇದೆ ಅಂದ್ರೆ ತಕ್ಷಣ ವೈದ್ಯರಿಗೆ ಕರೆದ್ಬಿಟ್ಟು ಅದಕ್ಕೆ ರೋಗ ಲಕ್ಷಣಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೊಡಿಸಿ ಅದಾದ್ಮೇಲೆ ತಮ್ಮ ಫಾರ್ಮ್ಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಇಲ್ಲಾಂದ್ರೆ ಅದರಿಂದ ಎಲ್ಲ ಪ್ರಾಣಿಗಳಿಗೆ ರೋಗ ಬರುವಂತ ಸಾಧ್ಯತೆ ಇರುತ್ತದೆ. ಅದ್ರ ಜೊತೆ ರೈತ ಹಾಗೆ ಅವರ ಕುಟುಂಬಕ್ಕೂ ಈ ರೋಗಗಳು ಹರಡುವ ಸಾಧ್ಯತೆ ತುಂಬಾ ಇರುತ್ತದೆ.
1: ಈಗ ಹೊಸತಾಗಿ ಸಾಕು ಪ್ರಾಣಿ ಒಂದು ಸಾಕುವಂತವರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಹೇಳ್ತೀರಿ?
0: ಇದರಲ್ಲಿ ಸಾಕು ಪ್ರಾಣಿಗಳು ಸಾಕಬಾರದು ಅಂತ ಏನೂ ಇಲ್ಲ. ಯಾಕಂದರೆ ಸುಮಾರು ಲಸಿಕೆಗಳು ಇದ್ದಾವೆ ಅದ್ರ ಜೊತೆ ವಿಧಗಳಿದ್ದಾವೆ. ಇದರಿಂದ ನಮಗೆ ರೋಗ ಬರಬಾರದು ಆ ಥರ ನೋಡ್ಕೋಬೇಕು. ಇದರಲ್ಲಿ ಹೊಸದಾಗಿ ಪ್ರಾಣಿಗಳನ್ನು ಮೊದಲು ಪಶುವೈದ್ಯಾಧಿಕಾರಿ ಹತ್ರ ಅಥವಾ ಪಶುವೈದ್ಯರ ಹತ್ರ ಹೋಗ್ಬಿಟ್ಟು ಸಂಪೂರ್ಣ ಪರೀಕ್ಷೆಗಳನ್ನು ಮಾಡಿಸಿ ಅದ್ರ ಜೊತೆ ಅಗತ್ಯ ಲಸಿಕೆಗಳು. ಸೊ ಇದರಲ್ಲಿ ರೇಬೀಸ್ ಆಗಿರ್ಬೋದು, ಅದ್ರ ಜೊತೆ ಇದು ಡಾಗ್ಸ್ಗೆ ಹೇಳ್ತಿರುವಂಥ ಲಸಿಕೆಗಳು, ರೇಬೀಸ್ ಆಗಿರ್ಬೋದು ಅಥವಾ DHPP ಅಂತ ಬರುತ್ತದೆ. ಸೊ ಈ ಲಸಿಕೆಗಳನ್ನು ಕೊಡಿಸಲೇಬೇಕು. ಅದ್ರ ಜೊತೆ ಜಂತ ಹುಳ ನಿವಾರಣೆಗೆ ಅದರಂಥ ಔಷಧಿಗಳನ್ನು ಕೊಡಿಸ್ಬಿಟ್ಟು ಪ್ರಾಣಿ ಯಾವುದೇ ರೋಗದ ಲಕ್ಷಣ ಇಲ್ಲ ಅಂತಂದರೆ ಅದನ್ನು ಖಂಡಿತವಾಗಿ ನಾವು ಮನೆಯಲ್ಲಿಟ್ಟು ಸಾಕಬಹುದು. ಇವಾಗ ಗವರ್ಮೆಂಟು ರೇಬೀಸ್ಗೆ, ಸೊ ವರ್ಲ್ಡ್ ರೇಬೀಸ್ ಡೇ ಅಂತ ಬರುತ್ತೆ 28 ಸೆಪ್ಟೆಂಬರ್, ಗವರ್ಮೆಂಟ್ ಫ್ರೀ ವ್ಯಾಕ್ಸಿನೇಷನ್ ಕೊಡ್ತಾರೆ. ಆವಾಗ ನೀವು ನಿಮ್ಮ ಪ್ರಾಣಿಗಳನ್ನು ಪಶುವೈದ್ಯರ ಹತ್ರ ಹೋಗ್ಬಿಟ್ಟು ಲಸಿಕೆಯನ್ನು ತಗೋಬೋದು. ಅದ್ರ ಜೊತೆ ಕೆಲವು NGOsಗಳಿದ್ದಾವೆ, ಅವು ಮಿಷನ್ ರೇಬೀಸ್ ಅಂತ ನಡೆಸ್ತಿದ್ದಾರೆ, ರೇಬೀಸ್ ಮುಕ್ತ ಭಾರತ ಅದು ಆಗಲಿ ಅಂತ. ಸೊ ಅವರು ಬೀದಿಯಲ್ಲಿರೋ ನಾಯಿಗಳಿಗೆ ಹಿಡಿದ್ಬಿಟ್ಟು ವ್ಯಾಕ್ಸಿನ್ನ ಮಾಡ್ತಾರೆ. ಈ ಥರ ಇದ್ದಾಗ ನಾವು ಅವ್ರ ಜೊತೆ ಕೈ ಕೊಟ್ಟು ರೇಬೀಸ್ ಮುಕ್ತ ಭಾರತಕ್ಕೆ ಮುನ್ನಡೆಯಬೇಕು ಅಂತ ಕೇಳ್ತೇನೆ.
1: ಆರೋಗ್ಯವಂತ ಪ್ರಾಣಿಗಳು, ಆರೋಗ್ಯವಂತ ಪರಿಸರ ಮತ್ತು ಆರೋಗ್ಯವಂತ ಸಮಾಜ ನಿರ್ಮಾಣವೇ ನಮ್ಮೆಲ್ಲರ ಗುರಿಯಾಗಿರಲಿ. ಜಾಗೃತಿ, ಮುನ್ನೆಚ್ಚರಿಕೆ ಮತ್ತು ಸಹಕಾರದ ಮೂಲಕ ಪ್ರಾಣಿಜನ್ಯ ರೋಗಗಳ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಡಲಿಕ್ಕೆ ಸಾಧ್ಯ ಅಂತ ತಿಳಿಸಿಕೊಟ್ರಿ ಸರ್. ನೀವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಮೇಡಮ್.
2: ಇದುವರೆಗೆ ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನದ ಸಂದರ್ಭದಲ್ಲಿ ಸಾಕು ಪ್ರಾಣಿಗಳಿಂದ ಹರಡುವ ಪ್ರಾಣಿಜನ್ಯ ರೋಗಗಳು ಹಾಗೂ ಅವುಗಳ ಹತೋಟಿ ಕ್ರಮಗಳು ಈ ಕುರಿತು ಕೊಯಿಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ರಜತ್ ಸಗರೆ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಗಾಯತ್ರಿ ಎಂ.
3: ಹಲೋ
4: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
3: ಮತ್ತೆ
4: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ, ಬೇರೆ ಕೋಣೆಗೆ ಹೋಗಿ. ಒಬ್ರೆ ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
3: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ
5: ಸರ್. ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
4: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್. 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
6: ಸರ್, 2 ಲಕ್ಷ
1: ಏನಾಯ್ತಪ್ಪ?
5: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸೆಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
4: ಅರೆ,
5: ಕಟ್ ಮಾಡಿದ್ರು.
6: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
5: ಫ್ರಾಡ್?
6: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
3: ಹಣ ಕಳ್ಕೊಳ್ತೀರಾ.
7: RBI ಹೇಳುತ್ತೆ,
6: ಜಾಣರಾಗಿರಿ, ಜಾಗರೂಕರಾಗಿರಿ.
8: ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ.

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಈಗ ಕೇಳಿ ದೇವರ ನಾಮಗಳು. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿರುವ ಗೋಪಾಲದಾಸರ ರಚನೆ ಪಾರ್ವತಿ ಪಾಲಿಸೆನ್ನ.

ದೇವರ ನಾಮಗಳನ್ನು ಕೇಳಿದಿರಿ. ಶ್ರೋತೃಗಳೇ, ಇದೊಂದು ಪ್ರಕಟಣೆ. ರಾಷ್ಟ್ರೀಯ ಲೋಕ ಅದಾಲತ್ ಇದೇ ತಿಂಗಳ 11ರಂದು ನಡೆಯಲಿದ್ದು, ಇದರ ಅಂಗವಾಗಿ ಸಾರಿಗೆ ಇಲಾಖೆಯಲ್ಲಿ 1991 2022 ಅವಧಿಯಲ್ಲಿ ದಾಖಲಾದ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026ಕ್ಕಿಂತ ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ 50ರಷ್ಟು ರಿಯಾಯಿತಿ ನೀಡಲಾಗುವುದು. ಈ ಸೌಲಭ್ಯವು ದಿನಾಂಕ 21/6/2026 ಆರಂಭವಾಗಿದ್ದು 10/7/2026 ಅಂದರೆ ಈ ತಿಂಗಳ 10ರವರೆಗೆ ಮಾತ್ರ ಅನ್ವಯವಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ.

ಗಿ ಸಾರಿಗೆ ಇಲಾಖೆಯಲ್ಲಿ 1991 ಎರಡು ಸಾವಿರದ 2022 ಅವಧಿಯಲ್ಲಿ ದಾಖಲಾದ ಪೊಲೀಸ್ ಇಲಾಖೆಯ ಟ್ರಾಫಿಕ್ ಚಲನ್ನಲ್ಲಿ ಮೇ 2026 ಮೊದಲು ದಾಖಲಾದ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಶೇಕಡ 50% ರಿಯಾಯಿತಿ ನೀಡಲಾಗುವುದು. ಈ ಸೌಲಭ್ಯವು ದಿನಾಂಕ 21/6/2026 ಆರಂಭವಾಗಿದ್ದು 10/7/2026 ಅಂದರೆ ಈ ತಿಂಗಳ 10ರವರೆಗೆ ಮಾತ್ರ ಅನ್ವಯವಾಗುತ್ತದೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಪ್ರಕಟಣೆ ತಿಳಿಸಿದೆ. ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 7:15 ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಯಕೃತ್ತಿನ ಕಾಯಿಲೆಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಇವರನ್ನು ಸಂದರ್ಶಿಸುತ್ತಿದ್ದಾರೆ ಮಮತಾ ನವೀನ್ ಶೆಟ್ಟಿ.

ನಾಳೆ ಬೆಳಿಗ್ಗೆ 6:40 ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮೇಳಿತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ, ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗ. ರೈತರಿಗೆ ಸಲಹೆ ಬೆಳಿಗ್ಗೆ 6:50 ಪ್ರಸಾರವಾಗಲಿದೆ. ಸರಿ ಶ್ರೋತೃಗಳೇ, ಇಲ್ಲಿಗೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆಯ ಕಾರ್ಯಕ್ರಮದಲ್ಲಿ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಣೆ ಅನುಭವ ಕುರಿತು ಪುಣಚದ ದಿವಾಕರ ಟಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಸಂದರ್ಶಿಸಲಿದ್ದಾರೆ ರಜನಿ ಭಟ್. ನಾಳಿನ ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ಸರಿ ಶ್ರೋತೃಗಳೇ, ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಾಳೆ ಈ ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

ಆಕಾಶವಾಣಿ ಮಂಗಳೂರು, ಸಮಯ 7:34 ಆಗಲಿದೆ. ಮೊದಲಿಗೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ಆ ಬಳಿಕ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.

ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ. ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ವರ್ಷ. ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ. 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಸ್ಪೇನ್ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ತ್ರಿರಾಷ್ಟ್ರ ಪ್ರವಾಸದ ಮೊದಲ ಚರಣದ ಭಾಗವಾಗಿ ಇಂದು ಇಂಡೋನೇಷ್ಯಾದ ಜಕಾರ್ತಾಕ್ಕೆ ಆಗಮಿಸಿದರು. ವಿಮಾನ ನಿಲ್ದಾಣದಲ್ಲಿ ಅವರನ್ನು ಇಂಡೋನೇಷ್ಯಾ ಅಧ್ಯಕ್ಷ ಪ್ರಬೋವೊ ಸುಬಿಯಾಂಟೊ ಬರಮಾಡಿಕೊಂಡರು. ಬಳಿಕ ಪ್ರಧಾನಿ ರಾಮಾಯಣ ಆಧಾರಿತ ಇಂಡೋನೇಷ್ಯಾದ ಸಾಂಪ್ರದಾಯಿಕ ವಾಯಾಂಗ್ ಕುಲಿತ್ ಛಾಯಾ ಕರಕುಶಲ ಗೊಂಬೆಯಾಟದ ಪ್ರದರ್ಶನವನ್ನು ವೀಕ್ಷಿಸಿದರು. ಪ್ರವಾಸದ ಅವಧಿಯಲ್ಲಿ ಪ್ರಧಾನಿ ಇಂಡೋನೇಷ್ಯಾ ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ನಾಯಕರು ಐತಿಹಾಸಿಕ ನಗರ ಯೋಗ್ಯಕರ್ತಾಗೆ ಭೇಟಿ ನೀಡಲಿದ್ದು ಅಲ್ಲಿನ ಪ್ರಂಬನನ್ ದೇವಸ್ಥಾನ ಸಂಕೀರ್ಣಕ್ಕೆ ಭೇಟಿ ನೀಡಲಿದ್ದಾರೆ. ಅಲ್ಲಿ ಉಭಯ ದೇಶಗಳು ಜಂಟಿಯಾಗಿ ಸಂರಕ್ಷಣಾ ಕಾರ್ಯ ಕೈಗೊಳ್ಳಲಿವೆ. ಪ್ರವಾಸದ 2ನೇ ಚರಣದ ಭಾಗವಾಗಿ ಇದೇ 8-10 ರವರೆಗೆ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ಗೆ ಭೇಟಿ ನೀಡಲಿರುವ ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಅಲ್ಬನೀಸ್ ಅವರೊಂದಿಗೆ 3ನೇ ವಾರ್ಷಿಕ ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ವೇಳೆ ಸೈಬರ್ ಭದ್ರತೆ, ನಿರ್ಣಾಯಕ ಖನಿಜಗಳು ಹಾಗೂ ಉದಯೋನ್ಮುಖ ತಂತ್ರಜ್ಞಾನಗಳ ಕುರಿತು ಚರ್ಚೆಗಳು ನಡೆಯಲಿವೆ. ಪ್ರವಾಸದ ಕೊನೆಯ ಹಂತವಾಗಿ ಇದೇ 10-11 ರವರೆಗೆ ಅವರು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತದ ಪ್ರಧಾನಿಯೊಬ್ಬರು ಅಲ್ಲಿಗೆ ನೀಡುತ್ತಿರುವ ಮೊದಲ ಭೇಟಿ ಇದಾಗಿದ್ದು, ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ವ್ಯಾಪಾರ ಮತ್ತು ರಕ್ಷಣಾ ವಲಯದ ದ್ವಿಪಕ್ಷೀಯ ಬಾಂಧವ್ಯದ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ ನಡೆಸಲಿದ್ದಾರೆ. ಭಾರತೀಯ ಜನಸಂಘದ ಸಂಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ 125ನೇ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಇಂದು ಪ್ರಧಾನಿ ನರೇಂದ್ರ ಮೋದಿ ದೇಶವನ್ನುದ್ದೇಶಿಸಿ ಮಾತನಾಡಿದರು. ವಿಡಿಯೋ ಸಂದೇಶ ಹಂಚಿಕೊಂಡಿರುವ ಅವರು, ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಚಿಂತನೆ ಆಧುನಿಕ ಭಾರತವನ್ನು ಮುನ್ನಡೆಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ. ಅವರು ಒಬ್ಬ ಅಸಾಮಾನ್ಯ ದೇಶಭಕ್ತ ಮತ್ತು ದೇಶದ ಸಮಗ್ರತೆಗೆ ಬದ್ಧರಾಗಿದ್ದ ದೂರದರ್ಶಿ ನಾಯಕರಾಗಿದ್ದರು. ಒಂದು ಸಣ್ಣ ವಿಚಾರವನ್ನು ಜನಾಂದೋಲನವಾಗಿಸಲು ಮುಖರ್ಜಿ ಅವರು ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನವದೆಹಲಿಯಲ್ಲಿ ಇಂದು ನಡೆದ ಸಮಾರಂಭದಲ್ಲಿ ಮಂಗೋಲಿಯಾ, ಮೊಜಾಂಬಿಕ್, ನಿಕರಾಗುವಾ, ಸುರಿನಾಮ್, ಗೆಬೋನಿಸ್ ರಿಪಬ್ಲಿಕ್ ಮತ್ತು ಬಹಮಾಸ್ ರಾಷ್ಟ್ರಗಳ ನೂತನ ರಾಯಭಾರಿಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ ತಮ್ಮ ರಾಜತಾಂತ್ರಿಕ ಮಾನ್ಯತಾ ಪತ್ರಗಳನ್ನು ಸಲ್ಲಿಸಿದರು. ದೇಶದ ಸಹಕಾರ ಚಳುವಳಿಯನ್ನು ಬಲಪಡಿಸುವ ಉದ್ದೇಶದೊಂದಿಗೆ ಸ್ಥಾಪನೆಗೊಂಡ ಕೇಂದ್ರ ಸಹಕಾರ ಸಚಿವಾಲಯವು ಇಂದು ಯಶಸ್ವಿಯಾಗಿ 5 ವರ್ಷಗಳನ್ನು ಪೂರ್ಣಗೊಳಿಸಿದೆ. ನವದೆಹಲಿಯಲ್ಲಿ ಸಹಕಾರದಿಂದ ಸಮೃದ್ಧಿ ಎಂಬ ದೂರದೃಷ್ಟಿಯೊಂದಿಗೆ ನಡೆದ 5ನೇ ಸಂಸ್ಥಾಪನಾ ದಿನಾಚರಣೆಯ ಅಂಗವಾಗಿ ಸಚಿವಾಲಯವು ದೇಶದ 50,000 ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಇ ಪ್ಯಾಕ್ಸ್ಗಳಾಗಿ ಡಿಜಿಟಲೀಕರಣಗೊಳಿಸಿದೆ. ಇದರ ಜೊತೆಗೆ ಗ್ರಾಮೀಣ ಭಾಗದ ದಾಸ್ತಾನು ಸಾಮರ್ಥ್ಯ ಹೆಚ್ಚಿಸಲು 47 ಧಾನ್ಯ ಸಂಗ್ರಹಣಾ ಗೋದಾಮುಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ರಾಷ್ಟ್ರೀಯ ಡೈರಿ ಅಭಿವೃದ್ಧಿ ಮಂಡಳಿಗಾಗಿ ಹಾಲು ಪೂರೈಕೆ ಪರಿಶೀಲನಾ ಡ್ಯಾಶ್ಬೋರ್ಡ್ ಹಾಗೂ ನಗರ ಸಹಕಾರಿ ಬ್ಯಾಂಕ್ಗಳಿಗಾಗಿ ಸಹಕಾರ್ ಸಿಬಿಎಸ್ ಮತ್ತು ಸಹಕಾರ್ ಸಹಯೋಗಿ ಎಂಬ 2 ನೂತನ ಡಿಜಿಟಲ್ ವೇದಿಕೆಗಳಿಗೆ ಚಾಲನೆ ನೀಡಲಾಯಿತು. ಡೈರಿ, ಮೀನುಗಾರಿಕೆ, ವಸತಿ ಮತ್ತು ಮಾರುಕಟ್ಟೆ ಸಹಕಾರ ಸಂಘಗಳಿಗೆ ಗ್ರಾಮೀಣ ಸಾಲ ಸೌಲಭ್ಯ ಒದಗಿಸಲು 2021ರ ಜುಲೈ 6ರಂದು ಈ ಪ್ರತ್ಯೇಕ ಸಚಿವಾಲಯವನ್ನು ಸ್ಥಾಪಿಸಲಾಗಿದ್ದು, ಕಳೆದ 5 ವರ್ಷಗಳಲ್ಲಿ ಇದು 152ಕ್ಕೂ ಹೆಚ್ಚು ಐತಿಹಾಸಿಕ ಸುಧಾರಣಾ ಉಪಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ. ಸುಧಾರಣೆಗಳು, ಡಿಜಿಟಲೀಕರಣ ಮತ್ತು ವೃತ್ತಿಪರ ನಿರ್ವಹಣೆಯ ಮೂಲಕ ದೇಶದ ಸಹಕಾರ ಚಳುವಳಿ ವಿಸ್ತರಣೆಯ ಹೊಸ ಹಂತವನ್ನು ಪ್ರವೇಶಿಸುತ್ತಿವೆ ಎಂದು ಕೇಂದ್ರ ಸಹಕಾರ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಕೇಂದ್ರ ಸಹಕಾರ ಸಚಿವಾಲಯದ 5ನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರತಿಯೊಂದು ವಲಯದಲ್ಲಿ ಅತ್ಯುತ್ತಮ ಸಾಧನೆ ಮಾಡುವ 5 ಸಹಕಾರ ಸಂಘಗಳನ್ನು ಗುರುತಿಸಿ ಗೌರವಿಸಲು ಈ ವರ್ಷ ಹೊಸ ಶ್ರೇಯಾಂಕ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ ಎಂದರು. ಮುಂದಿನ 3 ವರ್ಷಗಳಲ್ಲಿ ಬೀಜೋತ್ಪಾದನಾ ಕ್ಷೇತ್ರದ ರಾಷ್ಟ್ರೀಯ ಸಹಕಾರ ಸಮಿತಿಯು ದೇಶದ ಅತಿದೊಡ್ಡ ಸರ್ಕಾರೇತರ ಬೀಜೋತ್ಪಾದನಾ ಸಂಸ್ಥೆಯಾಗಿ ಹೊರಹೊಮ್ಮಲಿದೆ. ನುರಿತ ತಜ್ಞರನ್ನು ಸಿದ್ಧಪಡಿಸಲು ತ್ರಿಭುವನ್ ಸಹಕಾರ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಗುತ್ತಿದ್ದು,

ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ.

0: ಇದು ನೇಮಕಾತಿಯಲ್ಲಿ ಪಾರದರ್ಶಕತೆ ತಂದು ಭ್ರಷ್ಟಾಚಾರಕ್ಕೆ ತಡೆ ನೀಡಲಿದೆ ಎಂದರು. ದೇಶದ ಸಾರಿಗೆ ಮತ್ತು ಸರಕು ಸಾಗಣೆ ವಲಯವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಇಂದು ರಾಷ್ಟೀಯ ಹೆದ್ದಾರಿಗಳ ಸರಕು ನಿರ್ವಹಣಾ ಸಂಸ್ಥೆ ಎನ್ಎಚ್ಎಲ್ಎಂಎಲ್ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ ಎಐ

0: ತಿಳಿಸಿದೆ. ತಾತ್ಕಾಲಿಕ ಕಾರ್ಮಿಕರ ನಿಯೋಜನೆ ಹಾಗೂ ನಕಲಿ ಕಾರ್ಮಿಕರ ಹೆಸರಿನಲ್ಲಿ ಹಣ ಬಿಡುಗಡೆ ಮಾಡಿ ಸರ್ಕಾರದ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಆರೋಪದ ಮೇಲೆ ರಕ್ಷಣಾ ಸಚಿವಾಲಯ ನೀಡಿದ ದೂರುಗಳ ಆಧಾರದ ಮೇಲೆ ಸಿಬಿಐ ಒಟ್ಟು 4 ಎಫ್ಐಆರ್ಗಳನ್ನು ದಾಖಲಿಸಿಕೊಂಡಿದೆ. ಬಿಆರ್ಒನ ತಾಂತ್ರಿಕ ಅಧಿಕಾರಿಗಳ ಮಂಡಳಿಯು ನಡೆಸಿದ ಆಂತರಿಕ ವಿಚಾರಣೆಯಲ್ಲಿ ಆರ್ಥಿಕ ಅವ್ಯವಹಾರ ನಡೆದಿರುವುದಕ್ಕೆ ಮೇಲ್ನೋಟಕ್ಕೆ ಪುರಾವೆಗಳು ಸಿಕ್ಕ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಭುವನೇಶ್ವರದ ಪುರಿಯ ಮುಂಬರುವ ಭಗವಾನ್ ಜಗನ್ನಾಥ ರಥಯಾತ್ರೆಯ ಅಂಗವಾಗಿ ಭಕ್ತರಿಗೆ ಸುಗಮ ಹಾಗೂ ಸುರಕ್ಷಿತ ಪ್ರಯಾಣದ ವ್ಯವಸ್ಥೆಗೆ 300 ಹೆಚ್ಚು ವಿಶೇಷ ರೈಲುಗಳನ್ನು ಸಂಚರಿಸಲಾಗುವುದು ಎಂದು ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇವು ಈಗಾಗಲೇ ಸಂಚರಿಸುತ್ತಿರುವ 800 ಹೆಚ್ಚು ನಿಯಮಿತ ರೈಲುಗಳ ಹೊರತಾಗಿ ಹೆಚ್ಚುವರಿ ವಿಶೇಷ ರೈಲುಗಳಾಗಿವೆ. ರಥಯಾತ್ರೆಗೆ ಸಂಬಂಧಿಸಿದ ರೈಲ್ವೆ ಸಿದ್ಧತೆಗಳ ಪರಿಶೀಲನೆ ನಡೆಯುತ್ತಿದೆ ಎಂದು ಹೇಳಿದರು. ದೇಶದಲ್ಲಿ ಉದ್ಯಮ ನಿರ್ವಹಣೆಯನ್ನು ಮತ್ತಷ್ಟು ಸುಲಭಗೊಳಿಸುವ ನಿಟ್ಟಿನಲ್ಲಿ ಕೇಂದ್ರ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಕಾನೂನು ಮಾಪನಶಾಸ್ತ್ರ ಸಾಮಾನ್ಯ ನಿಯಮಗಳು 2011 ಮಹತ್ವದ ತಿದ್ದುಪಡಿ ತಂದಿದೆ. ಇದರ ಅನ್ವಯ ಹೆಚ್ಚಿನ ಸಾಮರ್ಥ್ಯದ ತೂಕದ ಯಂತ್ರಗಳ ಮರುಪರಿಶೀಲನೆಗಾಗಿ ಬಳಸಲಾಗುತ್ತಿದ್ದ ಕಡ್ಡಾಯ ಪ್ರಮಾಣಿತ ತೂಕಗಳ ಅಗತ್ಯತೆಯನ್ನು ಗಣನೀಯವಾಗಿ ಕಡಿತಗೊಳಿಸಲಾಗಿದೆ. ಆರ್ಲಿಂಗ್ಟನ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ 16 ಸುತ್ತಿನ ಪಂದ್ಯದಲ್ಲಿ ಪೋರ್ಚುಗಲ್ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಸಿಯಾಟಲ್ನಲ್ಲಿ ಭಾರತೀಯ ಕಾಲಮಾನ ನಾಳೆ ಬೆಳಿಗ್ಗೆ 5:30 ನಡೆಯಲಿರುವ 16 ಸುತ್ತಿನ ಪಂದ್ಯದಲ್ಲಿ ಅಮೆರಿಕ ಮತ್ತು ಬೆಲ್ಜಿಯಂ ತಂಡಗಳು ಸೆಣಸಲಿದೆ. ಇಂದು ಬೆಳಗ್ಗೆ ನಡೆದ ಪಂದ್ಯಗಳಲ್ಲಿ ಇಂಗ್ಲೆಂಡ್ ಮತ್ತು ನಾರ್ವೆ ತಂಡಗಳು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದವು. ನವದೆಹಲಿಯ ಕೆಂಪುಕೋಟೆ ಸಮೀಪ ನಡೆದಿದ್ದ ಕಾರು ಬಾಂಬ್ ಸ್ಫೋಟ ಪ್ರಕರಣದ 9 ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ವಿಶೇಷ ಎನ್ಐಎ ನ್ಯಾಯಾಲಯ ಇದೇ 13 ವಿಸ್ತರಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ತ್ರಿರಾಷ್ಟ್ರ ಪ್ರವಾಸ, ಮೊದಲನೇ ಚರಣದಲ್ಲಿ ಇಂಡೋನೇಷ್ಯಾದ ಜಕಾರ್ತಾಗೆ ಭೇಟಿ. ಕೇಂದ್ರ ಸಹಕಾರ ಸಚಿವಾಲಯಕ್ಕೆ 5 ಸುಧಾರಣೆ, ಡಿಜಿಟಲೀಕರಣದ ಮೂಲಕ ಹೊಸ ಹಂತ ಪ್ರವೇಶ, ಕೇಂದ್ರ ಸಚಿವ ಅಮಿತ್ ಶಾ. ಗಡಿ ರಸ್ತೆ ಸಂಸ್ಥೆ ಬಿಆರ್ಒ ನಿಧಿ ದುರುಪಯೋಗ ಪ್ರಕರಣ, 11 ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ 26 ಸ್ಥಳಗಳಲ್ಲಿ ಸಿಬಿಐ ದಾಳಿ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಕ್ವಾರ್ಟರ್ ಫೈನಲ್ಸ್ಗೇರಲು ಇಂದು ರಾತ್ರಿ ಪೋರ್ಚುಗಲ್ ಹಾಗೂ ಸ್ಪೇನ್ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಮಂಗಳೂರು. ಜುಲೈ 6 ಪ್ರಾಣಿಜನ್ಯ ರೋಗಗಳ ದಿನವನ್ನಾಗಿ ಆಚರಿಸುವ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳಾಗಿರುವ ಡಾ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ 6 ನಾವು ವಿಶ್ವ ಪ್ರಾಣಿಜನ್ಯ ರೋಗಗಳ ದಿನ ಅಂತ ಹೇಳಿ ಆಚರಣೆ ಮಾಡಿದ್ವಿ. ಈಗ ಈ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿದರೆ ಏನು, ಯಾಕಾಗಿ ಬರುತ್ತೆ, ಮತ್ತು ನಮ್ಮಲ್ಲಿ ಕಾಣಲಿಕ್ಕೆ ಸಿಗುವಂಥ ಪ್ರಾಣಿಜನ್ಯ ರೋಗಗಳು ಯಾವುವು, ಮತ್ತು ಯಾವ ರೀತಿಯಾಗಿ ನಾವು ಮುಂಜಾಗ್ರತೆಯನ್ನು ವಹಿಸಬೇಕು ಅನ್ನೋದರ ಕುರಿತು ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಸರ್.
2: ಡಾಕ್ಟರ್, ಈಗ ಈ ಪ್ರಾಣಿಜನ್ಯ ರೋಗಗಳ ಬಗ್ಗೆ ಒಂದು ದಿನವನ್ನು ಮೀಸಲಿಡಲಾಗಿದೆ ಅಂತ ಹೇಳಿದರೆ ಯಾತಕ್ಕಾಗಿ ಇದು?
3: ಈಗ ನಾವು ನೋಡುವ ಸುಮಾರಷ್ಟು ರೋಗಗಳು, ಹಾಗೆ ನೋಡಿದರೆ ಹೆಚ್ಚಿನ ರೋಗಗಳು ಒಂದಲ್ಲ ಒಂದು ರೀತಿಯಲ್ಲಿ ಪ್ರಾಣಿಯಿಂದ ಮನುಷ್ಯನಿಗೆ ಬಂದಿದೆ. ಪ್ರಾಣಿಯಲ್ಲಿ ಮೊದಲಿತ್ತು, ಇವತ್ತು ಮನುಷ್ಯನನ್ನು ಕಾಡ್ತಾ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಪ್ರಾಣಿಜನ್ಯ ರೋಗಗಳ ಬಗ್ಗೆ ಒಂದು ವಿಶೇಷವಾದ ಸಂಶೋಧನೆಗಳಾಗಬೇಕು, ಅವುಗಳನ್ನು ತಡೆಗಟ್ಟುವ ವಿಧಾನಗಳ ಬಗ್ಗೆ ಹೆಚ್ಚಿನ ಪರಿಕಲ್ಪನೆ ಬೇಕು. ಇವುಗಳೆಲ್ಲವನ್ನು ಮತ್ತೆ ಮತ್ತೆ ನಮ್ಮ ಜ್ಞಾಪಿಸಲು ಹಾಗೂ ಅದರ ಬಗ್ಗೆ ತಿಳಿಯಲು ಅದಕ್ಕೊಂದು ದಿನ ಅಂತ ಮಾಡಿದ್ದಾರೆ. ಅದನ್ನೇ ಪ್ರಾಣಿಜನ್ಯ ರೋಗಗಳ ದಿನ ಅಂದರೆ ಇವತ್ತು ಜುಲೈ 6 ನಾವು ಆಚರಿಸ್ತಾ ಇದ್ದೀವಿ.
2: ಡಾಕ್ಟರ್, ಈಗ ಈ ಪ್ರಾಣಿಜನ್ಯ ರೋಗಗಳು ಅಂತ ಹೇಳುವಾಗ ಈ ಮನುಷ್ಯನಿಗೆ ಪ್ರಾಣಿಗಳಿಂದ ಹೇಗೆ ಅದು ರೋಗಗಳು ಬರುತ್ತೆ, ಹೇಗೆ ವರ್ಗಾವಣೆ ಆಗುತ್ತೆ?
3: ಈಗ ಮೊದಲೇದಾಗಿ ನೋಡಿ, ಈಗ ನಾವೆಲ್ಲ ಏನಾಗಿತ್ತು, ಮೊದಲು ಕಾಡು ಬೇರೆನೆ, ಮನುಷ್ಯ ಬೇರೆನೇ ಇದ್ವಿ. ಇತ್ತೀಚೆಗೆ ಏನಾಗಿದೆ, ನಾವು ಅನಿವಾರ್ಯ ಕಾರಣಗಳಿಂದ ಕಾಡಿಗೆ ಹೋಗಿ ಕಾಡನ್ನು ಕಡಿದು ನಾವು ನಾಡನ್ನಾಗಿ ಮಾಡಿದ್ದೇವೆ, ನಾವು ಅಲ್ಲಿ ಬದುಕ್ತಾ ಇದ್ದೇವೆ. ಕಾಡಲ್ಲಿದ್ದ ಪ್ರಾಣಿ

0: ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದಾವೆ ಅಥವಾ ಅವುಗಳನ್ನು ಕೊಂದು ತಿಂತಾ ಇದ್ದಾರೆ ಜನ. ಒಂದಲ್ಲ ಒಂದು ರೀತಿಯಲ್ಲಿ ಕಾಡಿನ ಪ್ರಾಣಿಗಳಿಗೂ ಮನುಷ್ಯನಿಗೂ ಒಂದು ಸಂಘರ್ಷದ ರೀತಿಯಲ್ಲಿ ಆಗಿ ನಾವು ಅದನ್ನು ಒಂದು ಸ್ವಲ್ಪ ಜಯಿಸಿದ ಹಾಗೆ ಆಗಿದೆ. ಆದರೆ ಆ ಜಯದ ಜೊತೆ ಜೊತೆಗೆ ನಮಗೆ ಇಂಥ ರೋಗಗಳು ಕೂಡ ಬರ್ತಾ ಇವೆ. ಸೊ ಇವುಗಳೆಲ್ಲವೂ ಈ ಹಾಗೆ ನೋಡಿದರೆ ನಾವು ಈಗ ನೋಡ್ತಾ ಇರುವಂಥ ಕೋವಿಡ್ ನಮ್ಮನ್ನು ಸಾಕಷ್ಟು ತೊಂದರೆ ಕೊಟ್ಟಂಥ ಕೋವಿಡ್, ಅದು ಕೂಡ ಒಂದಲ್ಲ ಒಂದು ರೀತಿಯಿಂದ ಪ್ರಾಣಿಯಿಂದ ಮನುಷ್ಯನಿಗೆ ವರ್ಗಾವಣೆಯಾದ ರೋಗಗಳು. ಯಾವೆಲ್ಲ ರೋಗಗಳು ಮೊದಲು ಪ್ರಾಣಿಯಲ್ಲಿತ್ತವೋ, ವೈರಸ್ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಪ್ಯಾರಾಸೈಟ್ ಇರ್ಬೋದು, ಪ್ರೋಟೋಜೋವಲ್ ಇರ್ಬೋದು, ಅವುಗಳಿಂದ ಅದರಿಂದ ನಮಗೆ ವರ್ಗಾವಣೆ ಆದರೆ ಅದನ್ನು ಪ್ರಾಣಿಜನ್ಯ ರೋಗ ಅಂತ ಹೇಳ್ತೀವಿ.
1: ಈಗ ಈ ಪ್ರಾಣಿಗಳು ಕಚ್ಚಿದ್ರೆ ಮಾತ್ರ ಬರುವಂತಹದ್ದು ಅಥವಾ ಅವುಗಳು ತರಚಿದ್ರೆ ಮಾತ್ರ ಬರುವಂತಹದ್ದು ಅಥವಾ ಬೇರೆ ರೀತಿಯಿಂದಲೂ ಬರುವ ಸಾಧ್ಯತೆ ಇದೆಯಾ?
0: ತುಂಬಾ ವಿಧಾನದಲ್ಲೇ ಬರಬಹುದು. ಒಂದು ತಾವು ಹೇಳಿದಾಗೆ ಕಚ್ಚಿ ಬರುವಂತದ್ದು, ಇನ್ನೊಂದು ಮನುಷ್ಯ ಅದನ್ನು ಕೊಂದು ತಿನ್ನುವಾಗ ಬರುವಂತದ್ದು, ಇನ್ನೊಂದು ಅವುಗಳ ಒಡನಾಟದಿಂದ ಬರುವಂತದ್ದು, ಇನ್ನೊಂದು ಪ್ರಾಣಿಗೆ ಕಚ್ಚಿ ಪ್ರಾಣಿಯಿಂದ ನಮಗೆ ರೋಗವನ್ನು ಹರಡಿಸುವಂತ ಇನ್ನೊಂದು ನಡುವಲ್ಲೊಂದು ವ್ಯವಸ್ಥೆ ಇರ್ತದೆ. ಉಣ್ಣಿ ಇರ್ಬೋದು ಅಥವಾ ತಿಗಣೆ ಇರ್ಬೋದು ಅಥವಾ ನಮ್ಮ ಈ ಸೊಳ್ಳೆಗಳಿರ್ಬೋದು, ಇವುಗಳು ಇನ್ನೊಂದು ವಿಧಾನ. ಸೊ ಅಂತೂ ಇಂತೂ ಮೊದಲು ಪ್ರಾಣಿಯಲ್ಲಿತ್ತು ರೋಗ, ಈಗ ಮನುಷ್ಯನಿಗೆ ಬಂದಿದೆ, ಆ ರೋಗಗಳನ್ನೆಲ್ಲ ಪ್ರಾಣಿಜನ್ಯ ರೋಗ ಅಂತ ಹೇಳ್ತೇವೆ ನಾವು.
1: ಈಗ ನಾವು ಜಾಗತಿಕ ಮಟ್ಟದಲ್ಲಿ ಹೇಳೋದಾದ್ರೆ ಈ ಪ್ರಾಣಿಜನ್ಯ ರೋಗಗಳು ಯಾವೆಲ್ಲ ಇವೆ?
0: ಮೊದಲೇದಾಗಿ ನಮಗೆ ನೆನಪು ಯಾವ್ದು ಬರಬೇಕು ಅಂತ ಹೇಳಿದ್ರೆ ರೇಬಿಸ್ ರೋಗ ಅಥವಾ ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗಕ್ಕೆ ರೇಬಿಸ್ ರೋಗ. ಇದು ಮೊದಲು ಮನುಷ್ಯನಲ್ಲಿರಲಿಲ್ಲ, ಪ್ರಾಣಿಗಳಿತ್ತು, ಪ್ರಾಣಿಗಳಿಂದ ತೋಳಗಳಲ್ಲಿತ್ತು, ಬೇರೆ ಬೇರೆ ಪ್ರಾಣಿಗಳಿತ್ತು, ಅವುಗಳಿಂದ ನಾಯಿಗೆ ಬಂದು ನಾಯಿಯಿಂದ ಇವತ್ತು ಮನುಷ್ಯನಿಗೆ ಬರ್ತಾ ಇದೆ ಕಚ್ಚಿ. ಈಗ ಮತ್ತೆ ನಾವು ನೋಡೋದಿಂದ ನಮ್ಮ ಮಂಗಳೂರಲ್ಲಿ ನೋಡೋದಿದ್ರೆ ಮಂಗನ ಕಾಯಿಲೆ, ಬೇರೆ ದೇಶದ ಬೇರೆ ಬೇರೆ ಕಡೆ ನೋಡೋದಿದ್ರೆ H1N1 ಇದೆ. H1N1 ತುಂಬಾನೇ ದೊಡ್ಡ ಮಟ್ಟದಲ್ಲಿ ತೊಂದರೆ ಕೊಟ್ಟಿದೆ. ಅಥವಾ ಹಂದಿ ಜ್ವರ ಅಂತ ಹೇಳ್ತೇವೆ, ಏವಿಯನ್ ಫ್ಲೂ ಅಂತ ಹೇಳ್ತೇವೆ, ಹಕ್ಕಿ ಜ್ವರ, ಈ SARS-1 SARS-2 ಒಂದು ರೀತಿಯ ಕ್ಷಯ ದನದಿಂದ ಮನುಷ್ಯನಿಗೆ ಬರುತ್ತೆ, ಬೋವೈನ್ TB ಅಂತ ಹೇಳ್ತೀವಿ. ಸೊ ಅದು ಕೂಡ ಪ್ರಾಣಿಜನ್ಯ ರೋಗ. ಇನ್ನು ಆಂಥ್ರಾಕ್ಸ್ ಅಂತ ಒಂದು ರೋಗ ಇದೆ, ಅದು ಕೂಡ ಪ್ರಾಣಿಜನ್ಯ. ಬ್ರುಸುಲೋಸಿಸ್ ಅಂತ ಇದೆ, ಅದು ಕೂಡ ಪ್ರಾಣಿಜನ್ಯ. ಸ್ಕ್ರಬ್ ಟೈಫಸ್ ಇವತ್ತು ಈಗ ನಮ್ಮ ಭಾರತ ದೇಶವನ್ನು ಕಾಡ್ತಾ ಇದೆ, ಅದು ಕೂಡ ಪ್ರಾಣಿಜನ್ಯ ರೋಗ. ಸೊ ನಾವು ಹೇಳ್ತಾ ಹೋದ್ರೆ ಒಂದು 30-35 ರೋಗಗಳಿವೆ ಇವತ್ತು ಕಾಡ್ತಾ ಇರುವಂತದ್ದು, ಆದರೆ ಅವೆಲ್ಲ ನಮಗೆ ಪ್ರಸ್ತುತ ಅಲ್ಲ.
1: ಈಗ ನಮ್ಮ ಭಾಗದಲ್ಲಿ ಹೇಳೋದಾದ್ರೆ ನಾವು ಯಾವ್ದ್ರ ಬಗ್ಗೆ ಜಾಸ್ತಿಯಾಗಿ ಕಾಳಜಿಯನ್ನು ವಹಿಸ್ಕೋಬೇಕಾಗುತ್ತೆ?
0: ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ 30 ರೋಗ ನಮ್ಮಲ್ಲಿ ಇಲ್ಲ. ನಮ್ಮಲ್ಲಿರುವ ರೋಗ ಮುಖ್ಯವಾಗಿ ಒಂದು ರೇಬಿಸ್. ನಮಗೆಲ್ಲ ತಿಳಿದಿರುವಂತೆ ನಾವು ಕೂಡ ತುಂಬಾನೇ ಸಲ ಮಾತಾಡಿದ್ದೀವಿ ರೇಬಿಸ್ ಬಗ್ಗೆ. ಸೊ ರೇಬಿಸ್ ಒಂದು. ಎರಡು, ಇಲಿಜ್ವರ. ಇಲಿಜ್ವರ ನಮ್ಮಲ್ಲಿ ತುಂಬಾನೇ ಕಾಡ್ತಾ ಇದೆ, ಲೆಪ್ಟೋಸ್ಪೈರಾ ಅಂತ ಹೇಳ್ತೀವಿ. ಮತ್ತೊಂದು ಅಂತ ಹೇಳಿದ್ರೆ, ಇನ್ನೊಂದು ಮೂರನೇದು ಅಂತ ಹೇಳಿದ್ರೆ, ಈ ನಮ್ಮನ್ನು ಎಲ್ಲ ತೊಂದರೆ ಕೊಟ್ಟಂತ ಮಂಗನ ಕಾಯಿಲೆ. ಇವತ್ತೊಂದು ಸ್ವಲ್ಪ ಕಮ್ಮಿ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಆದ್ರೆ ಪೂರ್ತಿ ಹೋಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಅಲ್ಲ. ಇನ್ನೊಂದು ಸ್ಕ್ರಬ್ ಟೈಫಸ್.
1: ಏನಿದೆ ಡಾಕ್ಟರ್
0: ಸ್ಕ್ರಬ್ ಟೈಫಸ್ ಅಂತ ಹೇಳಿ? ಒಂದು ರೀತಿಯ ಈ ನಮ್ಮ ಉಣ್ಣಿ ಜಾತಿಯ ಒಂದು ಪ್ರಾಣಿಯಿಂದ, ಒಂದು ಕೀಟದಿಂದ ಹರಡ್ತದೆ ಅದು. ಅದು ಮೊದಲಿಗೆ ಪ್ರಾಣಿಗಳಲ್ಲಿರ್ತದೆ, ಪ್ರಾಣಿಗಳಿಗೆ ಅವು ಕಚ್ಚುತ್ತವೆ, ಪ್ರಾಣಿಗಳಿಂದ ನಮಗೆ ಕಚ್ಚುವಾಗ ನಮಗೆ ಬರ್ತದೆ. ಸೊ ಇದು ಸ್ಕ್ರಬ್ ಟೈಫಸ್. ಇದರಲ್ಲಿ ತುಂಬಾ ದಿನ ಜ್ವರ ಬರುತ್ತೆ, ಅಂಗಾಂಗಗಳೆಲ್ಲ ಬಾವು ಬರುತ್ತದೆ, ಹಾಗೆ ಬಿಟ್ಟರೆ ಸಾವು ಕೂಡ ಸಂಭವಿಸಬಹುದು. ಸೊ ಸ್ಕ್ರಬ್ ಟೈಫಸ್ ಒಂದು. ನಾವೆಲ್ಲಕ್ಕಿಂತ ಹೆದರಬೇಕಾದ ರೇಬಿಸ್. ಯಾಕಂದ್ರೆ ಈ ಝೋನೋಟಿಕ್ ಡೇ ಅನ್ನೋದನ್ನು ಆಚರಿಸಲಿಕ್ಕೆ ಕಾರಣವೇ ಲೂಯಿಸ್ ಪಾಶ್ಚರ್ ಅವರು ಯಾವ ದಿವಸದಲ್ಲಿ ಮೊದಲಿಗೆ ರೇಬಿಸ್ ವ್ಯಾಕ್ಸಿನ್ ಅನ್ನು ಪ್ರಯೋಗಿಸಿದ್ರು ಆ ದಿನದ ನೆನಪಿಗೋಸ್ಕರ ಇವತ್ತು ಝೋನೋಟಿಕ್ ಡೇ ಅಂತ ಇಟ್ಕೊಂಡಿದ್ದೆ. ಸೊ ರೇಬಿಸ್ ಅನ್ನು ಮರೆಯಲೇಬಾರದು, ರೇಬಿಸ್ ಮೊದಲನೇದು. ಇನ್ನೊಂದು ಅಂತ ಹೇಳಿದ್ರೆ ಇಲಿ ಜ್ವರ. ಇವತ್ತು ಮಂಗಳೂರನ್ನು ತುಂಬಾ ತೊಂದರೆ ಕೊಡುವಂತ ಜ್ವರ ಅಂತ ಹೇಳಿದ್ರೆ ಇಲಿ ಜ್ವರ. ಹಾಗೂ ನಾವು ಹೆಚ್ಚಾಗಿ ಅದನ್ನು ಗುರುತಿಸುವುದು ಕೂಡ ಇಲ್ಲ. ಇಲಿ ಜ್ವರದಲ್ಲಿ ಏನಾಗ್ತದೆ, ಸಾಮಾನ್ಯ ಮೈಕೈ ನೋವು, ಕೈಕಾಲುಗಳು ನೋವು ಎಲ್ಲ ಇರ್ತದೆ, ಸಾಧಾರಣ ಜ್ವರ ಅಂತ ಸುಮ್ಮನೆ ಇರ್ತೇವೆ. ಇಲಿಯ ಮೂತ್ರ ಎಲ್ಲೋ ಒಂದು ಕಡೆ ನಮ್ಮ ದೇಹವನ್ನು ಸೇರಿಕೊಂಡಿರ್ತದೆ, ಅದರಿಂದ ಆ ರೋಗಾಣು ಬ್ಯಾಕ್ಟೀರಿಯಾ ನಮ್ಮನ್ನು ಸೇರ್ತದೆ, ಅದರಿಂದ ಒಂದು ರೋಗ ಬರುತ್ತೆ. ಇದೇ ರೀತಿ ಇನ್ನೊಂದಿದೆ, ಹಾಂಟಾ ವೈರಸ್ ಅಂತ. ನೀವೆಲ್ಲ ಪೇಪರ್ ಅಲ್ಲೆಲ್ಲ ಬರ್ತಾ ಇತ್ತು ಹಾಂಟಾ ವೈರಸ್ ಇದೆ.
1: ಇದು ಯಾವ ರೀತಿಯಾಗಿ ಬರುವಂತ?
0: ಇದು ಈಗ ಅದು ಇಲಿಯ ಮೂತ್ರದಿಂದ ಬಂದ್ರೆ, ಇದು ಇಲಿಯ ಮೂತ್ರದ ಡಸ್ಟ್ ಇದೆ, ಅದರ ಯಾವ್ದಾದ್ರು ನಮ್ಮ ಧೂಳುಗಳಲ್ಲಿ ಮಿಶ್ರ ಆಗಿ ಆ ಧೂಳನ್ನು ನಾವು ಶ್ವಾಸಕೋಶದ ಮೂಲಕ ಸೇವಿಸಿದಾಗ ಆಗ ಅದು ಬರುತ್ತೆ. ಇದರಲ್ಲಿ ವಿಪರೀತ ರಕ್ತಸ್ರಾವ ಆಗುತ್ತೆ. ಸೊ ಬೇರೆ ಬೇರೆ ರೀತಿಯ ಪ್ರಾಣಿಜನ್ಯ ರೋಗಗಳು ನಮಗೆ ಬರಲಿಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ. ಈಗ ಸಿವಿಟ್ ಕ್ಯಾಟ್ ಅಂತ ಇಡ್ತೇವೆ, ಆ ಕ್ಯಾಟನ್ನು

0: ಈ ನಾವು ಆಡು ಭಾಷೆಯಲ್ಲಿ ಬೆರು ಬೇರು ಅಂತ ಹೇಳ್ತೀವಿ, ಆ ರೀತಿಯ ಒಂದು ಪ್ರಾಣಿಯನ್ನು ಕೊಂದು ತಿನ್ನುವ ಒಂದು ಅಭ್ಯಾಸ ಸಾಕಷ್ಟು ಜನರಲ್ಲಿತ್ತು. ಆ ಮೂಲಕ ಅದರಲ್ಲಿದ್ದ ವೈರಸ್ ಮನುಷ್ಯನನ್ನು ಪ್ರವೇಶಿಸು ಅನ್ನೋದು ಒಂದು ಒಂದು ಊಹನೆ ಅಥವಾ ಒಂದು ಸಿದ್ಧಾಂತ. ಇವತ್ತು ಕೋವಿಡ್ಗೆ
1: ಈ ರೀತಿಯಾಗಿ ಕೋವಿಡ್ ಕೂಡ ಬಂದಿರಬಹುದು,
0: ಕೋವಿಡ್ ಬಂದದ್ದು ಹಾಗೆ. ಅದೇ ರೀತಿ ತುಂಬನೇ ಇಂಥದ್ದು ತುಂಬ ರೀತಿಯ ಜ್ವರಗಳು ಬರ್ತವೆ, ತುಂಬ ರೀತಿಯ ಕಾಯಿಲೆಗಳು ಪ್ರಾಣಿಯಿಂದ ಬರ್ತವೆ. ಎಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದ್ರೆ, ನಾವು ಇವತ್ತು ಪ್ರಾಣಿಗಳ ಜೊತೆ ಇರುವ ಒಡನಾಟ ಹೆಚ್ಚಾಗಿದೆ, ಮೊದಲಿಗಿಂತಲೂ ಜಾಸ್ತಿ ಅವುಗಳ ನಾವು ಪ್ರದೇಶದಲ್ಲಿ ನಾವಿದ್ದೇವೆ.
1: ಈಗ ಮನೆಯಲ್ಲಿ ಸಾಕು ಪ್ರಾಣಿಗಳನ್ನು ಸಾಕ್ತಾ ಇರ್ತಾರೆ, ಅವ್ರು ಯಾವ ರೀತಿಯಾಗಿ ಕಾಳಜಿಯನ್ನು ವಹಿಸ್ಕೋಬೇಕಾಗ್ತದೆ?
0: ಈಗ ಸಾಕು ಪ್ರಾಣಿಗಳಲ್ಲಿ ನಾವು ನೋಡುವಂಥ ದೊಡ್ಡ ಮಟ್ಟದ ಒಂದು ರೋಗ ಅಂತ ಹೇಳಿದ್ರೆ ರೇಬಿಸ್ ರೋಗ. ಸೊ ರೇಬಿಸ್ ರೋಗಕ್ಕೆ ನೀವು ಸರಿಯಾದ ವ್ಯಾಕ್ಸಿನ್ ಇದೆ, ಸರಿಯಾದ ಲಸಿಕೆ ಇದೆ, ನೀವು ಲಸಿಕೆ ಕಾಲಕಾಲಕ್ಕೆ ಸರಿಯಾಗಿ ಕೊಟ್ಟರೆ ಖಂಡಿತ ನಿಮಗೆ ಅದರಿಂದ ತೊಂದರೆ ಬರೋದಿಲ್ಲ. ಹೆಚ್ಚಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಕು ಪ್ರಾಣಿಗಳಿಂದ ಈ ರೋಗ ಬರಲ್ಲ, ಆದರೆ ಸಾಕು ಪ್ರಾಣಿಗಳು ಕಾಡಿಗೆ ತೆರಳಿದಾಗ, ಕಾಡಿನಂಚಿನಲ್ಲಿರುವ ಸಾಕು ಪ್ರಾಣಿಗಳು, ಕಾಡಿನಂಚು ಅಂತ ಹೇಳಿದರೆ ಈಗ ನಮ್ಮ ಮನೆ ಪಕ್ಕದಲ್ಲಿ ಗುಡ್ಡ ಇದೆ, ಗುಡ್ಡಕ್ಕೆ ಮೇಲಿಕ್ಕೆ ದನ ಹೋಗ್ತದೆ, ಆಗ ಅವುಗಳಿಗೆ ಈ ಮಂಗನ ಕಾಯಿಲೆ ಅಥವಾ ಮಂಗನಿಗೆ ಕಚ್ಚಿದಂಥ ಉಣ್ಣಿಗಳು ಕಚ್ಚಿ ಆ ಉಣ್ಣಿಯನ್ನು ಹಿಡ್ಕೊಂಡು ಅವು ಬರ್ತವೆ. ಆ ಉಣ್ಣಿ ಅವುಗಳ ದೇಹದಿಂದ ನಮ್ಮ ದೇಹಕ್ಕೆ ಕಚ್ಚಿದ್ರೆ ಆಗ ಬರುವ ಸಾಧ್ಯತೆ ಇರ್ತದೆ. ಇಲ್ಲವಾದರೆ ನಮಗೆ ಸಾಕು ಪ್ರಾಣಿಯಲ್ಲಿ ತೊಂದರೆ ಕೊಡುವಂಥದ್ದು ಅಂದರೆ ದೊಡ್ಡ ಮಟ್ಟದ ತೊಂದರೆ ಕೊಡುವಂಥದ್ದು ರೇಬಿಸ್ ಒಂದು.
1: ಡಾಕ್ಟರ್, ಈಗ ಈ ಪ್ರಾಣಿಜನ್ಯ ರೋಗಗಳು ಈಗ ಪ್ರಾಣಿಯಿಂದ ಮನುಷ್ಯನಿಗೆ ಬರ್ತದೆ, ಹೌದು, ಮತ್ತೆ ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತದ?
0: ಕೆಲವೊಂದಷ್ಟು ರೋಗಗಳು ಆ ರೀತಿ ಹರಡ್ತದೆ, ಕೆಲವೊಂದಷ್ಟು ರೋಗಗಳು ಹರಡೋದಿಲ್ಲ. ಈ ಉದಾಹರಣೆಗೆ ಹೇಳೋದಿದ್ರೆ ರೇಬಿಸ್ ರೋಗ, ರೇಬಿಸ್ ರೋಗ ಅಥವಾ ಹುಚ್ಚು ನಾಯಿ ಕಡಿತದಿಂದ ಬರುವ ರೋಗ, ಹುಚ್ಚು ನಾಯಿ ಕಡಿತದ ರೋಗ ಮನುಷ್ಯನಿಂದ ಮನುಷ್ಯನಿಗೆ ಹರಡೋದಿಲ್ಲ. ಎಲ್ಲೋ ಒಂದೇ ಒಂದು ಪ್ರಕರಣದಲ್ಲಿ ಆತನ ಹುಚ್ಚು ನಾಯಿ ತೊಂದರೆಯಿಂದ ಬಳಲ್ತಾ ಇರುವನ ಕಣ್ಣಿನ ಕಾರ್ನಿಯ ತೆಗೆದು ಇಟ್ಟಿದ್ದಕ್ಕೆ ಹರಡಿದೇ ಹೊರತು ಇಲ್ಲದ್ರೆ ಹರಡೋದು ತುಂಬಾ ಕಮ್ಮಿ. ಆದರೆ ಕೋವಿಡ್, ಕೋವಿಡ್ ಪ್ರಾಣಿಯಿಂದ ಮನುಷ್ಯನಿಗೆ ಬದಲಾಯಿಸಿತು, ಆದರೆ ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತಾ ಇದೆ. ಏವಿಯನ್ ಇನ್ಫ್ಲುಯೆನ್ಸಾ ಅಂದರೆ ಹಕ್ಕಿ ಜ್ವರ, ಮನುಷ್ಯನಿಂದ ಮನುಷ್ಯನಿಗೆ ಹರಡ್ತದೆ, ಮೊದಲಿಗೆ ಅದು ಹಕ್ಕಿಯಿಂದ ಮನುಷ್ಯನಿಗೆ ಬಂತು. ಸೊ ಒಂದಷ್ಟು ರೋಗಗಳು ನೇರವಾಗಿ ಪ್ರಾಣಿಯಿಂದ ಮನುಷ್ಯನಿಗೆ ಬರುತ್ತೆ, ಹೆಚ್ಚಿನ ರೋಗಗಳು ಮನುಷ್ಯನ ದೇಹಕ್ಕೆ ಬಂದ ನಂತರ ಮನುಷ್ಯನಿಂದ ಮನುಷ್ಯನಿಗೆ ಹರಡುವಂಥ ಮ್ಯೂಟೇಷನ್ ಪಡ್ಕೊಳ್ತೇವೆ ಅಥವಾ ಪರಿವರ್ತನೆ ಹೊಂದ್ಕೊಳ್ತೇವೆ. ಈಗ ನಾವು ಏನು ನೋಡಿದ್ದೇವೆ, ನಿಫಾ ನಾವು ಕೇಳಲೇ ಇದ್ದಿರಲಿಲ್ಲ ಬಾವಲಿಯಿಂದ ಬರ್ತದೆ ಅಂತ. ಸೊ ನಿಫಾ ಒಂದು ದೊಡ್ಡ ಮಟ್ಟಿನ ರೋಗ, ಸಾವು 70% ಸಾವು ಸಂಭವಿಸ್ಬೋದು. ಇನ್ನೂ ಬೇರೆ ಬೇರೆ ರೋಗಗಳಿವೆ, ಒಂದಷ್ಟು ಮೈಕೋಸಿಸ್ ಫಂಗಸ್ ಇದೆ, ಬೇರೆ ಬೇರೆ ರೋಗಗಳಿವೆ. ಸೊ ಎಲ್ಲದಕ್ಕೂ ಜಾಗರೂಕತೆ ಇರಬೇಕಾದ್ದು, ನಾವು ಕಾಡನ್ನು ಡಿಸ್ಟರ್ಬ್ ಮಾಡಬಾರ್ದು ಅಥವಾ ಕಾಡನ್ನು ನಾವು ಪ್ರವೇಶಿಸಿ ಅವುಗಳಿಗೆ ತೊಂದರೆ ಕೊಡಬಾರ್ದು, ಅವುಗಳು ನಮ್ಮ ಅಂಚೆ ಬರದ ಹಾಗೆ ವ್ಯವಸ್ಥೆ ಮಾಡಬೇಕು. ಒಂದು ವೇಳೆ ನೀವು ಸಾಕ್ತಾ ಇದ್ರೆ, ಪ್ರಾಣಿಗಳನ್ನು ಸಾಕಲಿಕ್ಕೆ ನಮಗೆ ಯಾವುದೇ ಅಧಿಕಾರ ಇರುವುದಿಲ್ಲ, ಅಂದರೆ ಕಾಡು ಪ್ರಾಣಿಗಳನ್ನು, ನಮ್ಮ ಸಾಕು ಪ್ರಾಣಿಗಳಿಗೂ ಸೂಕ್ತ ರೀತಿಯಲ್ಲಿ ಸೂಕ್ತ ಸಮಯದಲ್ಲಿ ಸರಿಯಾದ ಲಸಿಕೆ ಹಾಗೂ ಸರಿಯಾದ ಚಿಕಿತ್ಸೆಯನ್ನು ನೀಡುವುದು.
1: ಈ ಪ್ರಾಣಿಜನ್ಯ ರೋಗಗಳು ಹಣ್ಣು ಹಂಪಲುಗಳ ಮೂಲಕ ಮನುಷ್ಯನಿಗೆ ಬರುವ ಸಾಧ್ಯತೆ ಇದೆಯಾ ಡಾಕ್ಟರ್?
0: ಈಗ ಒಂದು ಜಾತಿಯ ಫ್ರೂಟ್ ಬೈಟ್ ಇಂದ ಬರಬಹುದು ಅಂತ ಹೇಳ್ತೇವೆ, ಅಂದರೆ ನಿಫಾ, ಅಲ್ಲಿ ಬಾವಲಿ ತಿಂದು ಬಿಸಾಕಿದ ಹಣ್ಣಿನಿಂದ ಬರ್ಬೋದು. ಈ ರೇಬೀಸ್ ಬರಲೂಬಹುದು, ಬರದಿರಲೂಬಹುದು, ಇಂಥ ಒಂದಷ್ಟು ರೋಗಗಳು ಬರ್ಬೋದು. ಅದಕ್ಕೋಸ್ಕರ ನೋಡಿ, ಹಿಂದಿನ ಕಾಲದಲ್ಲಿ ಯಾರು ಮಡೆ ಆಗಿದೆ ಅದು ತಿನ್ನಬಾರ್ದು ಅಂತ ಹೇಳುವ ಕಾನ್ಸೆಪ್ಟ್ ಬಂದಿದ್ದೆ ಅದಕ್ಕೆ, ಕಚ್ಚಿದ್ದನ್ನು ತಿನ್ನಬಾರ್ದು ಅಂತ. ಅನಾನಸು ಕಚ್ಚಿದ್ರೆ ಅದನ್ನು ತಿನ್ನಲ್ಲ. ಎಷ್ಟೊಂದು ನಾವು ಪೇರಳೆ ಹಣ್ಣು ಇರ್ಬೋದು, ಅವುಗಳನ್ನು ಬಾವಲಿ ತಿಂತದೆ, ಅದನ್ನು ತಿನ್ನಲ್ಲ ಮನುಷ್ಯರು. ಸಾಮಾನ್ಯವಾಗಿ ಯಾವುದೇ ಪ್ರಾಣಿ ಕಚ್ಚಿದ ಹಣ್ಣನ್ನು ತಿನ್ನೋದು ಖಂಡಿತ ಆರೋಗ್ಯಕರ ಅಲ್ಲ.
1: ಡಾಕ್ಟರ್, ಈಗ ಈ ಪ್ರಾಣಿಜನ್ಯ ರೋಗಗಳಿಗೆ ಸಂಬಂಧಿಸಿದ ಹಾಗೆ ಸರ್ಕಾರದಿಂದ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗಿದೆ?
0: ನೋಡಿ, ಇದನ್ನು ಸರ್ಕಾರ ತುಂಬ ಮುಂದೆನೇ ಯೋಚಿಸಿತ್ತು. ಅದಕ್ಕೋಸ್ಕರ ಇವತ್ತು ಒನ್ ಹೆಲ್ತ್ ಅಂತ ಮಾತಾಡ್ತಾ ಇದ್ದೇವೆ ನಾವು. ಒನ್ ಹೆಲ್ತ್ ಅಂತೇಳಿ ಈ ಸಲದ ಥೀಮು ಅದೇ, ಒನ್ ಹೆಲ್ತ್ ಮೂಲಕ ಪ್ರಾಣಿಜನ್ಯ ರೋಗಗಳನ್ನು ತಡೆಗಟ್ಟುವ. ಒನ್ ಹೆಲ್ತ್ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಮನುಷ್ಯನ ಆರೋಗ್ಯ, ಪ್ರಾಣಿಯ ಆರೋಗ್ಯ ಮತ್ತು ಪ್ರಕೃತಿಯ ಆರೋಗ್ಯದ ಮೇಲೆ ಅವಲಂಬಿತವಾಗಿರುತ್ತೆ. ಈಗ ನಾನು ಚೆನ್ನಾಗಿರ್ಬೇಕಾದ್ರೆ ನನ್ನ ಮನೆಯಲ್ಲಿರುವ ಸಾಕು ಪ್ರಾಣಿಗಳು ಚೆನ್ನಾಗಿರ್ಬೇಕು, ಅಥವಾ ನನ್ನ ಸುತ್ತಮುತ್ತಲಿರುವ ಕಾಡಿನ ಪ್ರಾಣಿಗಳು ಚೆನ್ನಾಗಿರ್ಬೇಕು, ಅದರ ಜೊತೆ ಈ ಭೂಮಿ ಕೂಡ ಚೆನ್ನಾಗಿರ್ಬೇಕು. ಪ್ರಾಣಿಜನ್ಯ ರೋಗಗಳು ಮೊದಲಿಗಿಂತ ಈಗ ತುಂಬಾ ಜಾಸ್ತಿ ಆಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಪ್ರಕೃತಿ ಮತ್ತು ಪ್ರಾಣಿಗಳ ಜೊತೆ ನಾವು ಅನನ್ಯವಾಗಿರಬೇಕು, ಅವುಗಳನ್ನು ಕೂಡ ಬದುಕಲಿಕ್ಕೆ ಬಿಡಬೇಕಿತ್ತು, ಪ್ರಕೃತಿಯನ್ನು ಕೂಡ ಚೆನ್ನಾಗಿರ ಇಡಬೇಕಿತ್ತು, ಅದನ್ನು ಮಾಡ್ತಾ ಇಲ್ಲ. ಅದರಿಂದಾಗಿ ಇವತ್ತು ಸಾಕಷ್ಟು ರೋಗಗಳು, ಹೊಸ ಹೊಸ ರೋಗಗಳು ಬರ್ತಾ ಇವೆ. ಸೊ ಇವುಗಳೆಲ್ಲವನ್ನು

0: ಸರಿಪಡಿಸಲಿಕ್ಕೋಸ್ಕರ ಒನ್ ಹೆಲ್ತ್ ಅಂದರೆ ಪ್ರಾಣಿಗಳ ಆರೋಗ್ಯ, ಮನುಷ್ಯನ ಆರೋಗ್ಯ ಮತ್ತು ಪ್ರಕೃತಿ ಆರೋಗ್ಯ, ಈ ಮೂರನ್ನು ಸರಿಪಡಿಸಬೇಕು ಅಥವಾ ಅದರ ಬಗ್ಗೆ ಯೋಚಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟೇ, ಒಂದು ಸಿದ್ಧಾಂತವೇ ಇವತ್ತು ಒನ್ ಹೆಲ್ತ್.
1: ಇದರ ನಿಟ್ಟಿನಲ್ಲಿ ಏನೆಲ್ಲ ಚಟುವಟಿಕೆಗಳು ನಡೀತವೆ ಡಾಕ್ಟರ್?
0: ಈಗ ಏನಾಗುತ್ತೆ, ಮೊದಲೇ ಎಲ್ಲ ಏನಾಗ್ತಾ ಇತ್ತು, ಮನುಷ್ಯನಿಗೆ ಒಂದು ರೇಬಿಸ್ ಬಂತು ಅಂತ ಇಟ್ಕೊಳ್ಳುವ, ಆಗ ನಾವು ಅವನ ಬಗ್ಗೆ ಮಾತ್ರ ಯೋಚಿಸ್ತಾ ಇದ್ದೇವೆ. ಈಗ ಹಾಗೆಲ್ಲ ವೆಟರ್ನರಿ ಡಾಕ್ಟರ್ ಅಥವಾ ಪ್ರಾಣಿಗಳ ಡಾಕ್ಟರ್ ಯಾರಿರ್ತಾರೆ ಅವರನ್ನು ಕೂಡ ಕರಿತೇವೆ, ಮನುಷ್ಯರ ಡಾಕ್ಟರ್ಗಳು. ಅದೇ ರೀತಿ ಎನ್ವೈರನ್ಮೆಂಟಲಿಸ್ಟ್, ಪ್ರಕೃತಿಯ ಬಗ್ಗೆ ತಜ್ಞರು, ನಾವೆಲ್ಲ ಸೇರಿಕೊಂಡು ಸಭೆ ನಡೆಸ್ತೇವೆ. ಸಭೆ ನಡೆಸಿ ಈಗ ಒಂದು ಊರಲ್ಲಿ ಜಾಸ್ತಿ ಹುಚ್ಚುನಾಯಿ ಕಡಿತದ್ದು ತೊಂದರೆ ಬರ್ತಾ ಇದ್ರೆ ಯಾವ ರೀತಿ ಅದನ್ನು ನಾವು ತಡೆಗಟ್ಟಬಹುದು, ಪ್ರಾಣಿಗಳಿಗೆ ಲಸಿಕೆ ಹಾಕಬೇಕು, ಪ್ರಾಣಿಗಳಿಗೆ ಶೆಲ್ಟರ್ ಕೊಡಬೇಕು, ಶೆಲ್ಟರ್ ಅಂತ ಹೇಳಿದ್ರೆ ನಾಯಿಗಳಿಗೆ ನಿಲ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವುಗಳಿಗೆ ಒಂದೇ ಕಡೆ ಅನ್ನ ಹಾಕಬೇಕು. ಈಗ ಏನು ಮಾಡ್ತಾರೆ, ನೀವೊಂದು 4 ಬಿಸ್ಕೆಟ್ ತಗೊಂಡೋಗ್ತೀರಿ, ಇಲ್ಲಿ ಹಾಕ್ತೀರಿ, ಆಗ ನಿಮ್ಮ ಕಾಂಪೌಂಡ್ ಸುತ್ತಮುತ್ತ ನಾಯಿ ಬರ್ತದೆ, ಮತ್ತೆ ಇನ್ನೊಬ್ರು ಯಾರೋ ಬರ್ತಾರೆ ಅವರಲ್ಲಿ ಉಳಿದ ಅನ್ನ ಇರ್ತದೆ ಅದನ್ನು ಬೇರೆಲ್ಲೂ ಹಾಕ್ತಾರೆ, ಸೊ ಅಲ್ಲಿ ಹೋಗ್ತದೆ. ಅವತ್ತು 2 ದಿವಸ ಅಲ್ಲಿ ಅನ್ನ ಹಾಕೋದಿಲ್ಲ, ಆಗ ಅದಕ್ಕೆ ನಾಯಿಗೆ ಹಸಿವಾಗತ್ತೆ, ಕೋಪ ಬರುತ್ತೆ, ಅದರ ನಾರ್ಮಲ್ ಪ್ರಕ್ರಿಯೆ ಚೇಂಜ್ ಆಗತ್ತೆ, ಅದು ರುಚಿಗೆದ್ದು ಕಚ್ಚಬಹುದು. ಎಲ್ಲವೂ ಒಂದಕ್ಕೊಂದು ಅದು ಸಂಬಂಧಿಸಿದಾಗಿರ್ತದೆ, ಕಾರಣ ಎಲ್ಲವನ್ನು ಒಂದು ಸಿದ್ಧಾಂತದ ಮೇಲೆ ತಗೊಂಡು ಹೋಗ್ಲಿಕ್ಕೆ ಬೇಕಾದ ಪ್ರಯತ್ನಗಳು ತುಂಬಾ ದೊಡ್ಡ ಮಟ್ಟದಲ್ಲಿ
1: ಈಗ ಡಾಕ್ಟರ್ ಈ ವಿಚಾರವಾಗಿ ಸಾರ್ವಜನಿಕರು ಏನ್ ಮಾಡಬಹುದು ಮತ್ತೆ ಯಾವ ರೀತಿಯಾಗಿ ಅವರು ಮುಂಜಾಗ್ರತೆಗಳನ್ನು ವಹಿಸ್ಕೋಬಹುದು ಇದರ ಬಗ್ಗೆ ತಿಳಿಸಿ.
0: ಈಗ ಮೊದಲೇದಾಗಿ ಏನು ಅಂತ ಹೇಳಿ, ನಮ್ಮ ಲೊಕ್ಯಾಲಿಟಿ ಅಥವಾ ನಮ್ಮ ಪ್ರಾದೇಶಿಕಕ್ಕೆ ಸಂಬಂಧಪಟ್ಟಂತೆ ಇರುವ ಪ್ರಾಣಿಜನ್ಯ ರೋಗಗಳು ಯಾವು ಅಂತ ತಿಳ್ಕೊಳ್ಬೇಕು. ಈಗ ನಾವು ಆಗದಿಂದ ಇಷ್ಟೊತ್ತು ಮಾತಾಡಿದ ಹಾಗೆ ಸದ್ಯಕ್ಕೆ ನಮ್ಮಲ್ಲಿರುವಂಥದ್ದು ರೇಬಿಸ್. ರೇಬಿಸ್ ತಡೆಗಟ್ಟಲಿಕ್ಕೆ ಏನು ಮಾಡಬೇಕು, ನೀವು ಸಾಕುವ ಪ್ರಾಣಿಗಳಿಗೆ ಮೊದಲಿಗೆ ಲಸಿಕೆ ಕೊಡಿಸಿ. ಲಸಿಕೆ ಕೊಡಿಸುವುದು ಅಂತ ಹೇಳಿದ್ರೆ ಯಾವಾಗಾದರೂ ಒಮ್ಮೆ ಕೊಡಿಸುವುದಲ್ಲ, ವರ್ಷ ಪ್ರತಿ ಕರೆಕ್ಟಾಗಿ ಅದೇ ದಿವಸ ಕೊಡಿಸ್ಬೇಕು, ಪ್ರತಿ ದಿವಸ. ಅದಕ್ಕೆ ಪ್ರತಿ ಯಾವ ದಿವಸ ಕಳೆದ ವರ್ಷ ಕೊಟ್ಟಿದ್ದೋ ಅದೇ ದಿವಸ ಅಥವಾ ಒಂದು ದಿವಸ ಮುಂಚಿತವಾಗಿ ಕೊಡಿಸ್ಬೇಕು. ಪ್ರಾಣಿಗಳನ್ನು, ಮನುಷ್ಯರನ್ನು ಯಾವ ರೀತಿ ಅವುಗಳಿಗೆ ತೊಂದರೆ ಆದಾಗ, ಅವುಗಳಿಗೆ ಹುಷಾರಿಲ್ಲದಾಗ ಅಥವಾ ಅಂದರೆ ಅವುಗಳ ಆರೋಗ್ಯ ಏರುಪೇರಾದಾಗ ಚಿಕಿತ್ಸೆ ನೀಡ್ತೀರೋ ಅದೇ ರೀತಿ ಚಿಕಿತ್ಸೆ ನೀಡಬೇಕು. ಎಲ್ಲ ಸಾಕು ಪ್ರಾಣಿಗಳಿಗೂ ಅವುಗಳಿಗೆ ಸಂಬಂಧಪಟ್ಟ ಲಸಿಕೆಗಳಿರ್ತದೆ. ದನಕ್ಕೆ ಸಂಬಂಧಪಟ್ಟದ್ದು ಬೇರೆನೇ ಇರ್ತದೆ, ನಾಯಿಗೆ ಸಂಬಂಧಪಟ್ಟದ್ದು ಬೇರೆ ಇರ್ತದೆ, ಬೆಕ್ಕಿಗೆ ಸಂಬಂಧಪಟ್ಟ ಇರ್ತದೆ. ಆ ಲಸಿಕೆಗಳನ್ನು ಕಾಲಕಾಲ ಕೊಡಿಸಿದ್ರೆ ಅದರಿಂದ ಈ ರೇಬಿಸ್ ರೋಗ ಬರೋ ಸಾಧ್ಯತೆ ಇರುವುದಿಲ್ಲ. ಮನೆಯಲ್ಲಿ ಆಹಾರ ವಸ್ತುಗಳನ್ನು ಸರಿಯಾಗಿ ಮುಚ್ಚಿಟ್ಟು ತಿಂದ ಡಬ್ಬಗಳನ್ನು ಹೊರಗೆ ಬಿಸಾಡದಿದ್ದರೆ ಅಥವಾ ಆಹಾರ ವಸ್ತುಗಳನ್ನು ಚೆಲ್ಲದಿದ್ದರೆ ಆಗ ಇಲಿಗಳ ಉಪದ್ರವ ಕಮ್ಮಿ ಆಗುತ್ತೆ. ಇಲಿಗಳು ಕಮ್ಮಿ ಆದರೆ ಆಗ ಇಲಿಗಳಿಂದ ಬರುವಂಥ ಇಲಿ ಜ್ವರ ಕಮ್ಮಿ ಆಗ್ಬೋದು, ಹಾಂಟಾ ವೈರಸ್ ರೋಗ ಕೂಡ ಕಮ್ಮಿ ಆಗ್ತದೆ. ಸೊ ಇದು ಇಲಿಗಳಿಗೆ ಮತ್ತು ರೇಬಿಸ್ಗೆ ಸಂಬಂಧಪಟ್ಟಾಗಿ. ಈಗ ದನದಿಂದ ಬರುವ ರೋಗಗಳು, ಕ್ಷಯ ರೋಗ ಬರ್ಬೋದು. ಪ್ರಾಣಿಗಳ ಚೆನ್ನಾಗಿದ್ದರೆ ಅವುಗಳ ಜೊತೆ ಇರುವ ನಾವು ಕೂಡ ಚೆನ್ನಾಗಿರ್ತೀವಿ. ಪ್ರಾಣಿಗಳನ್ನು ನಾವು ಯಾವತ್ತು ನಮ್ಮವರ ಹಾಗೆ ನೋಡಿಕೊಂಡ್ರೆ ಖಂಡಿತ ಪ್ರಾಣಿಗಳಿಂದ ನಮಗೆ ರೋಗ ಹರಡೋದಿಲ್ಲ.
1: ಧನ್ಯವಾದಗಳು ಡಾಕ್ಟರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ.
0: ತಮಗೂ ಧನ್ಯವಾದಗಳು.
2: ಇದುವರೆಗೆ ಜುಲೈ 6 ಪ್ರಾಣಿಜನ್ಯ ರೋಗಗಳ ದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾ ಅಧಿಕಾರಿಗಳಾಗಿರುವ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಲತೀಶ್ ಪಾಲ್ದಾನೆ.
3: ಆಕಾಶವಾಣಿ ಮಂಗಳೂರು. ಯುವವಾಣಿ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಯಶಸ್ವಿ ನಾಯಕ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ, ಬಳಿಕ ಐಶ್ವರ್ಯ ಆರ್ ರಾವ್ ಅವರಿಂದ ದೇವರ ನಾಮಗಳು, ತದನಂತರ ಡಾಕ್ಟರ್ ಸ್ವಾತಿ ಎನ್ ಅವರಿಂದ ಭಾಷಣ ಮೂಡಿಬರಲಿದೆ. ಕಾರ್ಯಕ್ರಮದ ಮೊದಲಿಗೆ ಕೇಳಿ ಯಶಸ್ವಿ ನಾಯಕ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ಧೀಮಂತ್ ಭಟ್ಟ. ಇದೀಗ ನಿನ್ನೆ ನಮ್ಮಿತಿ ನಯ್ಯ ಶ್ರೀರಾಮ, ಸಿಂಹೇಂದ್ರ ಮಧ್ಯಮ ರಾಗ, ಮಿಶ್ರಛಾಪು ತಾಳ, ಮೈಸೂರು ವಾಸುದೇವಾಚಾರ್ಯರ ರಚನೆ.

ಇದುವರೆಗೆ ಯಶಸ್ವಿ ನಾಯಕ್ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಡುಗಾರಿಕೆ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ಧೀಮಂತ್ ಭಟ್ಟ. ಇನ್ನು ಮುಂದೆ ಕೇಳಿ ಐಶ್ವರ್ಯ ಆರ್ ರಾವ್ ಅವರ ಧ್ವನಿಯಲ್ಲಿ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ವಿಶ್ವಾಸ್ ಪಿ. ಇದೀಗ ಕೇಳಿ ಯಾರೇ ರಂಗನ, ರಚನೆ ಪುರಂದರದಾಸರು.

0: ಕೇಳುಗರೆ, ಇದುವರೆಗೆ ಐಶ್ವರ್ಯ ಆರ್ ರಾವ್ ಅವರ ಧ್ವನಿಯಲ್ಲಿ ದೇವರ ನಾಮಗಳನ್ನ ಆಲಿಸಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ಸಹಕಾರ ಗೌತಮ್ ಪಿಜಿ ಭಟ್, ಮೃದಂಗ ವಿಶ್ವಾಸ್ ಪಿ. ಕಾರ್ಯಕ್ರಮದ ಕೊನೆಯದಾಗಿ ಕೇಳಿ, ಮನೋವಿಕಾಸಕ್ಕೆ ಬೇಕು ಮಾನ್ಯತೆ, ಈ ವಿಷಯದ ಕುರಿತಾಗಿ ಮಾತನಾಡುತ್ತಾರೆ ಡಾಕ್ಟರ್ ಸ್ವಾತಿ ಎನ್.
1: ಉತ್ತರ ಕನ್ನಡದ ಒಂದು ಹಳ್ಳಿಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯೊಬ್ಬಳು ಬಿಎಸ್ಸಿ ಬಾಟನಿ ವಿಭಾಗದಲ್ಲಿ ಅತ್ಯುನ್ನತ ರ್ಯಾಂಕ್ ಗಳಿಸಿ ದೆಹಲಿಯ ಸಸ್ಯವಿಜ್ಞಾನ ವಿಶ್ವವಿದ್ಯಾನಿಲಯಕ್ಕೆ ಆಯ್ಕೆಗೊಂಡಿದ್ದಳು. ಆದರೆ ಆಕೆಯ ಮನೆಯಲ್ಲಿ ಅವಳನ್ನು ಕಳುಹಿಸಿಕೊಡಲು ತೀವ್ರ ವಿರೋಧ ವ್ಯಕ್ತವಾಗಿತ್ತು. ಆಗ ಹಿರಿಯ ಪ್ರಾಧ್ಯಾಪಕರೊಬ್ಬರು ಆಕೆಯ ತಾಯಿಯನ್ನು ಬರಹೇಳಿ, ನಿಮ್ಮ ಮಗಳು ಅಪೂರ್ವ ಪ್ರತಿಭೆಯನ್ನು ಹೊಂದಿದ್ದು ಇಂದು ಆಕೆಯ ಪ್ರತಿಭಾ ವಿಕಾಸಕ್ಕೆ ಅವಕಾಶವೊಂದು ಒಲಿದು ಬಂದಿದೆ, ಇದನ್ನು ಕಳೆದುಕೊಂಡಲ್ಲಿ ಮುಂದೊಂದು ದಿನ ನೀವೆಲ್ಲರೂ ಪಶ್ಚಾತ್ತಾಪ ಪಡಬೇಕಾಗಬಹುದು ಎಂದು ಎಚ್ಚರಿಸಿದರು.

ಆ ತಾಯಿಯ ಮನಸ್ಸಿನಲ್ಲಿ ಪ್ರಾಧ್ಯಾಪಕರು ಹೇಳಿದ ಒಂದೊಂದು ಮಾತು ಅಚ್ಚಳಿಯದೇ ಉಳಿದು ಮನೆಯವರೆಲ್ಲರ ಮನ ಒಲಿಸಿ ಮಗಳನ್ನು ಕಳುಹಿಸಿಕೊಟ್ಟರು. ಶಿಕ್ಷಕರ ಮಾತಿನಂತೆ ದೆಹಲಿಯಲ್ಲಿ ಆಕೆಗೆ ಸಸ್ಯವಿಜ್ಞಾನ ಕ್ಷೇತ್ರದಲ್ಲಿ ಸಂಶೋಧನೆಗೆ ಅನೇಕ ಅವಕಾಶಗಳು ದೊರೆತು ಇಂದು ಆಕೆಯ ಸಾಧನೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಅರಸಿಕೊಂಡು ಬಂದಿವೆ. ಮಾತ್ರವಲ್ಲದೆ ಮುಂದೆ ಸಸ್ಯವಿಜ್ಞಾನ ಕ್ಷೇತ್ರಕ್ಕೆ ಆಕೆ ಒಂದು ಅಪೂರ್ವ ಆಸ್ತಿಯಾಗಬಲ್ಲಳು. ಅಂದು ಅವಳ ತಾಯಿಯ ಆ ದಿಟ್ಟ ನಿರ್ಧಾರ ಇಂದು ಅವಳ ಭವಿಷ್ಯವನ್ನೇ ಬದಲಿಸಿದೆ. ಹೀಗೆ ಯಾವುದೇ ಒಂದು ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಹಿರಿಯರ ಕರ್ತವ್ಯ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ತನ್ನದೇ ಆದ ಪ್ರತಿಭೆ ಇರುತ್ತದೆ. ಪ್ರತಿಭೆಯು ಹಲವು ವಿಧದಲ್ಲಿ ಹಲವು ರೀತಿಯಲ್ಲಿರಬಹುದು. ಆದರೆ ಪ್ರತಿಭೆಗೆ ಸಿಗುವ ಪುರಸ್ಕಾರವು ಆ ಪ್ರತಿಭೆಯ ಬೆಳವಣಿಗೆಗೆ ದಾರಿಯಾಗುತ್ತದೆ. ಯಾವುದೇ ಪ್ರತಿಭೆಗೆ ಯೋಗ್ಯ ಪುರಸ್ಕಾರ ಸಿಕ್ಕಾಗ ಆ ಪ್ರತಿಭೆ ಮತ್ತಷ್ಟು ಹೆಚ್ಚಲು ಸಾಧ್ಯ. ಒಬ್ಬ ಯೋಗ್ಯ ಪ್ರತಿಭಾವಂತನಿಗೆ ಮಾನ್ಯತೆ ದೊರೆಯದಿದ್ದಾಗ ಆತ ಮಾನ್ಯತೆಯ ಕೊರತೆಯಿಂದ ಕುಗ್ಗಬಹುದು. ಆತ ಅದನ್ನು ಅರಸಿ ಬೇರೆಡೆಗೆ ಹೋಗಬಹುದು. ಇಂದು ಸಮಾಜದಲ್ಲಿ ಪ್ರತಿಭೆಯನ್ನು ಹೊಂದಿದ ಆತನಿಗೆ ಸನ್ಮಾನ ಮಾಡಿ ಪುರಸ್ಕಾರ ನೀಡಿರುವುದನ್ನು ಕಾಣುತ್ತೇವೆಯಾದರೂ ಓರ್ವ ವ್ಯಕ್ತಿಯಲ್ಲಿ ಅಡಗಿರುವ ನಿಜವಾದ ಪ್ರತಿಭೆಯನ್ನು ಗುರುತಿಸುವಲ್ಲಿ ವಿಫಲರಾಗಿದ್ದೇವೆ. ಆದ್ದರಿಂದಲೇ ಪ್ರತಿಭಾವಂತರ ಕೊರತೆಯು ಕಾಣುತ್ತದೆ. ಮಾತ್ರವಲ್ಲದೆ ಇದು ಹಲವು ಬಾರಿ ಪ್ರತಿಭಾ ಪಲಾಯನಕ್ಕೂ ಕಾರಣವಾಗುತ್ತದೆ. ಎಷ್ಟೋ ಬಾರಿ ಗಣ್ಯರು ಯಾವುದಾದರೂ ಅಧಿಕಾರ ಹೊಂದಿದಾಗ ಅಥವಾ ರಾಜಕಾರಣಿಗಳು ಶಾಸಕರೋ ಸಂಸದರೋ ಸಚಿವರೋ ಆದಾಗ ಸನ್ಮಾನಿಸುತ್ತೇವೆ. ಆದರೆ ಇದು ಸ್ವಾರ್ಥದ ದಾರಿ ಎನಿಸುತ್ತದೆ. ಅದರ ಬದಲಾಗಿ ಅವರು ಆ ಹುದ್ದೆಯನ್ನು ಸ್ವೀಕರಿಸಿ ಸಾಧನೆ ಮಾಡಿದ ನಂತರ ಸನ್ಮಾನಿಸಿದಲ್ಲಿ ಅದು ನಿಜವಾದ ಪುರಸ್ಕಾರ. ಇಲ್ಲವಾದಲ್ಲಿ ಅದು ವಿದ್ಯಾರ್ಥಿಯು ಶಾಲೆಗೆ ಹೊರಟ ಕೂಡಲೇ ಸನ್ಮಾನಿಸಿದಂತಾಗುವುದು. ಮನೆಯಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೆಲವು ಪ್ರತಿಭೆಗಳನ್ನು ಕಾಣಬಹುದು. ಅಂದವಾದ ಚಿತ್ರ ಬಿಡಿಸುವುದು, ನೃತ್ಯ ಮಾಡುವುದು, ಹಾಡುವುದು ಇತ್ಯಾದಿಗಳಿರಬಹುದು. ಆದರೆ ಮನೆಯಲ್ಲಿ ಹೆತ್ತವರು ಇಂತಹ ಪ್ರತಿಭೆಗಳನ್ನು ಗುರುತಿಸುವವರು ವಿರಳ. ಅಲ್ಲದೆ ಅಂತಹ ಮಕ್ಕಳಿಗೆ ಸೂಕ್ತ ಮಾರ್ಗದರ್ಶನವೂ ಸಿಗುತ್ತಿಲ್ಲ. ಇದರಿಂದಾಗಿ ಮಕ್ಕಳು ಕೇವಲ ಪುಸ್ತಕದ ಹುಳ ಎಂದೆನಿಸಿಕೊಳ್ಳುತ್ತಾರೆ. ಇದಕ್ಕೆ ಪೂರಕವಾಗಿ ಘಟನೆಯೊಂದನ್ನು ನೆನಪಿಸಿಕೊಳ್ಳುತ್ತಿದ್ದೇನೆ. ನಾನು ಹೈಸ್ಕೂಲಿನಲ್ಲಿ ಓದುತ್ತಿದ್ದ ಸಮಯ, ಶಾಲಾ ವಾರ್ಷಿಕೋತ್ಸವದ ದಿನದಂದು ಸಭಾ ಕಾರ್ಯಕ್ರಮಕ್ಕೆ ಶಾಸಕರು ಅತಿಥಿಗಳಾಗಿ ಆಗಮಿಸಿದ್ದರು. ಅವರು ಪ್ರಖ್ಯಾತ ಎಲೆಕ್ಟ್ರಾನಿಕ್ ಸಂಸ್ಥೆಯೊಂದಕ್ಕೆ ವಿದ್ಯಾರ್ಥಿಯೋರನನ್ನು ಶಿಫಾರಸು ಮಾಡಿದ್ದರಂತೆ. ಅತ್ಯುನ್ನತ ಅಂಕ ಗಳಿಸಿದ್ದರೂ ಆತ ಆಯ್ಕೆಯಾಗದೆ ಕಡಿಮೆ ಅಂಕ ಪಡೆದ ವಿದ್ಯಾರ್ಥಿ ಆಯ್ಕೆಗೊಂಡಿದ್ದನಂತೆ. ಅದೇಕೆ ಹಾಗೆ ಎಂದು ಪ್ರಶ್ನಿಸಿದ ಶಾಸಕರಿಗೆ ಸಿಕ್ಕ ಉತ್ತರ ಮಹತ್ತರವಾದುದು. ಇವರು ಶಿಫಾರಸು ಮಾಡಿದ್ದ ವಿದ್ಯಾರ್ಥಿ ಅಂಕದಲ್ಲಿ ಮಾತ್ರ ಮುಂದಿದ್ದ. ಆದರೆ ಆಯ್ಕೆಗೊಂಡ ವಿದ್ಯಾರ್ಥಿ ಕ್ರೀಡೆ, ಯಕ್ಷಗಾನ, ಸಂಗೀತ ಹೀಗೆ ಎಲ್ಲಾ ಕ್ಷೇತ್ರದಲ್ಲಿಯೂ ಮುಂದಿದ್ದನಂತೆ. ಆತನ ಬಹುಮುಖ ಪ್ರತಿಭೆಯನ್ನು ಆ ಸಂಸ್ಥೆಯು ಪುರಸ್ಕರಿಸಿದ್ದು ಸ್ಪಷ್ಟವಾಯಿತು. ಕೆಲವು ಮಕ್ಕಳು ಹಿರಿಯರಲ್ಲಿ ಕೇಳುವ ಕುತೂಹಲಕಾರಿ ಪ್ರಶ್ನೆಗಳು ಹಿರಿಯರನ್ನೇ ಚಿಂತೆಗೀಡು ಮಾಡುತ್ತವೆ. ಇಲ್ಲವೇ ಪದೇ ಪದೇ ಕೇಳುವ ಪ್ರಶ್ನೆಗಳು ತಾಳ್ಮೆಗೆಡಿಸುತ್ತವೆ. ಆದರೆ ಮಕ್ಕಳ ಇಂತಹ ಪ್ರಶ್ನೆಗಳಿಗಾಗಿ ಅವರನ್ನು ಗದರಿಸುವುದಕ್ಕಿಂತ ಸಮಯೋಚಿತ ಉತ್ತರಗಳನ್ನಿತ್ತು ಅವರಲ್ಲಿನ ಕುತೂಹಲಕಾರಿ ಪ್ರತಿಭೆಗಳನ್ನು ಗುರುತಿಸಿ ಸೂಕ್ತ ಮಾರ್ಗದರ್ಶನ ನೀಡುವುದು ಒಳಿತು. ಬದಲಾಗಿ ಮಕ್ಕಳನ್ನು ಗದರಿಸುವುದರಿಂದ ಅವರಲ್ಲಿನ ಆಸಕ್ತಿಯನ್ನು ಹೋಗಲಾಡಿಸಿದಂತಾಗುತ್ತದೆ. ಇದು ಬಾಲ ಪ್ರತಿಭೆಯ ವಿಕಾಸಕ್ಕೂ ಕುಂದು ತರಬಹುದು. ಇಂದು ಗ್ರಾಮೀಣ ಪ್ರದೇಶದಲ್ಲಿ ಅನೇಕ ಮಕ್ಕಳು ಪ್ರತಿಭಾವಂತರಿದ್ದರೂ ಹಿರಿಯರ ಅಜ್ಞಾನದಿಂದಾಗಿ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸದ ಸೌಲಭ್ಯ ಸಿಗುತ್ತಿಲ್ಲ. ಇದರಿಂದಾಗಿ ಎಷ್ಟೋ ಪ್ರತಿಭಾವಂತ ಮಕ್ಕಳು ಭವಿಷ್ಯದಲ್ಲಿ ಕಹಿಯನ್ನು ಕಾಣಬೇಕಾಗುತ್ತದೆ. ಆದ್ದರಿಂದ ಹಿರಿಯರು ಇಂತಹ ಪ್ರತಿಭೆಯನ್ನು ಗುರುತಿಸಿ ಮಾನ್ಯತೆ ನೀಡಿದಲ್ಲಿ ಮುಂದಿನ ಭವಿಷ್ಯವು ಸುಗಮವಾಗಬಹುದಾಗಿದೆ. ಶಾಲೆಗೆ ಹೋಗುವ ಮಕ್ಕಳಲ್ಲೂ ಹಿರಿಯರ ಪ್ರೋತ್ಸಾಹದ ಕೊರತೆಯು ಮಕ್ಕಳಲ್ಲಿನ ಅರಳುವ ಪ್ರತಿಭೆಯನ್ನು ತೀವ್ರವಾಗಿ ಕುಗ್ಗಿಸುತ್ತದೆ. ಸಾಮಾನ್ಯವಾಗಿ ಅನಕ್ಷರಸ್ಥರಲ್ಲಿ ಈ ರೀತಿಯ ಲೋಪವು ಹೆಚ್ಚಾಗಿರುತ್ತದೆ. ಬಾಲ ಪ್ರತಿಭೆಗೆ ಮಾನ್ಯತೆ ನೀಡದೇ ಇರುವುದರಲ್ಲಿ ಹೆತ್ತವರ ನಿರಕ್ಷರತೆಯೂ ಒಂದು ಕಾರಣವಾದರೆ ಎರಡನೆಯ ಕಾರಣ ಬಡತನ. ಇಂದು ಅನೇಕ ಕುಟುಂಬಗಳಲ್ಲಿ ವಿಪರೀತ ಬಡತನದಿಂದ ಪ್ರತಿಭೆಯುಳ್ಳ ಅರ್ಹ ವಿದ್ಯಾರ್ಥಿಗಳನ್ನು ಹೆತ್ತವರು ಮುಂದಿನ ವಿದ್ಯಾಭ್ಯಾಸಕ್ಕೆ ಕಳುಹಿಸಲು ಅಸಮರ್ಥರಾಗಿರುತ್ತಾರೆ. ಅಲ್ಲದೆ ಅಂತಹ ಮಕ್ಕಳನ್ನು ದುಡಿಮೆಗೆ ಉಪಯೋಗಿಸಿಕೊಳ್ಳುತ್ತಾರೆ. ಅವರಿಗೆ ಬಾಲಕಾರ್ಮಿಕ ನಿಷೇಧ ಕಾನೂನಿನ ಅರಿವೂ ಇರುವುದಿಲ್ಲ. ನಗರಗಳಲ್ಲಿ ಕಟ್ಟಡ ಕಟ್ಟುವ ಕಾರ್ಯಗಳಲ್ಲಿ ನೆರವಾಗುವ ಹಲವಾರು ಮಕ್ಕಳು, ಅನೇಕ ಬಾಲ ಭಿಕ್ಷುಕರು ಇಂದಿನ ಅವಿದ್ಯಾವಂತ ಬಡ ಹೆತ್ತವರಿಗೆ ಸಾಕ್ಷಿಯಾಗಿದ್ದಾರೆ. ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ, ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣರಾದವರಿಗೆ ಅನೇಕ ರೀತಿಯ ಸ್ಕಾಲರ್ಶಿಪ್ಗಳನ್ನು ಸರ್ಕಾರ ನೀಡುತ್ತದಾದರೂ ಬಡ ಪ್ರತಿಭಾ ವಿದ್ಯಾರ್ಥಿಗಳನ್ನು ಗುರುತಿಸುವಲ್ಲಿ ವಿಫಲವಾಗಿದೆ. ಕೆಲವೊಂದು ಸಂಘ ಸಂಸ್ಥೆಗಳು ಇಂತಹ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಪ್ರೋತ್ಸಾಹ ನೀಡುವುದನ್ನು ಕೆಲವು ಕಡೆ ಕಾಣಬಹುದು. ಉಡುಪಿಯಲ್ಲಿ ಯಕ್ಷಗಾನ ಕಲಾರಂಗ ಸಂಸ್ಥೆಯು ಕಳೆದ ಹಲವಾರು ವರ್ಷಗಳಿಂದ ಇಂತಹ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳನ್ನು ಹುಡುಕಿ ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಅನೇಕ ವಿಧದ ನೆರವನ್ನು ನೀಡುತ್ತಿರುವುದು ಗಮನಾರ್ಹ. ಸಂಸ್ಥೆಯು ದಾನಿಗಳ ನೆರವಿನಿಂದ ಸೂರೆ ಇಲ್ಲದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸೂರೊಂದನ್ನು ಕಲ್ಪಿಸಿಕೊಡುತ್ತಿದ್ದು ಇದು ವಿದ್ಯಾರ್ಥಿಗಳ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿ ತನ್ಮೂಲಕ ಅವರನ್ನು ಮತ್ತಷ್ಟು ಸಾಧನೆಯ ಪಥದಲ್ಲಿ ಸಾಗಿಸುತ್ತಿದೆ. ಶಾಲೆಗಳಲ್ಲಿ ಅಧ್ಯಾಪಕರು ವಿದ್ಯಾರ್ಥಿಗಳಲ್ಲಿನ ಆಸಕ್ತಿಗಳನ್ನು ಗುರುತಿಸಿ ಮಾನ್ಯತೆ ನೀಡಬೇಕು. ಮಕ್ಕಳಿಗೆ ಮಾನ್ಯತೆ ಎಷ್ಟು ಅವಶ್ಯಕ ಎಂಬುದು

0: ನುರಿತ ಶಿಕ್ಷಕರಿಗೆ, ಶಿಕ್ಷಣ ತಜ್ಞರಿಗೆ ಗೊತ್ತಿರುತ್ತದೆ. ಈ ಮಾನ್ಯತೆಯಿಂದ ಮಕ್ಕಳು ಖುಷಿಪಡುತ್ತಾರೆ. ಮಾಸಿಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ನೀಡಿದರೂ ಸಾಕು, ಮಕ್ಕಳ ಆನಂದಕ್ಕೆ ಪಾರವೇ ಇರುವುದಿಲ್ಲ. ಪ್ರತಿಭೆಯನ್ನು ಭೇಷ್ ಎಂದು ಹೊಗಳುವುದರಿಂದ ಆತ ಇನ್ನಷ್ಟು ಚುರುಕಾಗಿ ಹೆಚ್ಚಿನದನ್ನು ಸಾಧಿಸಬಯಸುತ್ತಾನೆ. ಸೂಕ್ಷ್ಮವಾಗಿ ನೋಡಬಲ್ಲ ಅಧ್ಯಾಪಕರಿಗೆ ಮಕ್ಕಳು ಮನಸ್ಸು ಮಾಡಿದರೆ ಇನ್ನೂ ಹೆಚ್ಚಿದನ್ನು ಸಾಧಿಸಬಲ್ಲರು, ಅವರಿಗೆ ಸೂಕ್ತ ಮಾರ್ಗದರ್ಶನದ ಅಗತ್ಯವಿದೆ ಎಂಬ ಅರಿವಾಗುತ್ತದೆ. ಮನೋವೈದ್ಯರೊಬ್ಬರು ಹೇಳುವಂತೆ, ವ್ಯಕ್ತಿಯನ್ನು ಪ್ರಚೋದಿಸಲು ಮಾನ್ಯತೆಗಿಂತ ಒಳ್ಳೆಯ ಟಾನಿಕ್ ಇನ್ನೊಂದಿಲ್ಲ. ಅನೇಕ ಸಂದರ್ಭಗಳಲ್ಲಿ ತಂದೆ ತಾಯಿ ಅಥವಾ ಅಧ್ಯಾಪಕರ ಗಮನ ಮತ್ತು ಪ್ರೋತ್ಸಾಹವಿಲ್ಲದೆ ಮಕ್ಕಳು ಮಂಕಾಗಿರುತ್ತಾರೆ. ಪ್ರಾಥಮಿಕ ಅಥವಾ ಪ್ರೌಢ ತರಗತಿಯ ಮಕ್ಕಳು ಹಿರಿಯರಾಗುತ್ತಲೇ ತನ್ನ ಸಹಪಾಠಿಗಳು ಉನ್ನತ ಶಿಕ್ಷಣದತ್ತ ಸಾಗಿ ಉನ್ನತ ಹುದ್ದೆಯಲ್ಲಿರುವುದನ್ನು ಕಂಡು ಕೊನೆಗೆ ಹಿರಿಯರು ನೀಡಿದ ಮಾನ್ಯತೆಯ ಬಗ್ಗೆ ಅರಿತು ಕೊರಗುತ್ತಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಶಿಕ್ಷಕರು ಕೇವಲ ವೇತನಕ್ಕಾಗಿ ಮಾತ್ರ ದುಡಿಯುವ ನೌಕರರಾಗಿರದೆ ಭಾವಿ ಪ್ರಜೆಗಳಾಗಿರುವ ಇಂದಿನ ಮಕ್ಕಳನ್ನು ಯೋಗ್ಯರನ್ನಾಗಿ ರೂಪಿಸುವಲ್ಲಿ ಶ್ರಮಿಸಬೇಕು. ಪ್ರತಿಯೊಂದು ಮಗುವಿನಲ್ಲೂ ತನ್ನದೇ ಆದ ಪ್ರತಿಭೆಯು ಅಡಗಿದ್ದು, ಅದಕ್ಕೆ ಸೂಕ್ತವಾದ ಪ್ರೋತ್ಸಾಹ ಸಿಕ್ಕಲ್ಲಿ ನಮ್ಮ ರಾಷ್ಟ್ರಕ್ಕೆ ಅದೊಂದು ಅಪೂರ್ವವಾದ ಸಂಪತ್ತಾಗಬಲ್ಲದು. ಶಾಲೆಯಲ್ಲಿ ಕಲಿಯುತ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿಯೂ ಮುಂದೆ ಈ ದೇಶದ ಪ್ರಧಾನಿಯೋ ರಾಷ್ಟ್ರಪತಿಯೋ ಆಗಬಹುದೆಂದು ಅಂದುಕೊಂಡು ನಾವು ಶಿಕ್ಷಣವನ್ನು ನೀಡಿದಲ್ಲಿ ನಾಳಿನ ದಿನ ಅವರು ಅಂತಹ ಹುದ್ದೆಯೊಂದನ್ನು ಅಲಂಕರಿಸಿ ಶ್ರೇಷ್ಠ ನಾಯಕರೆನಿಸಲು ಸಾಧ್ಯ. ಕತ್ತಿಯನ್ನು ಒರೆಗಲ್ಲಿಗೆ ಹಚ್ಚಿ ಹರಿತ ಮಾಡುವಂತೆ ಮಕ್ಕಳಲ್ಲಿನ ಪ್ರತಿಭೆಯನ್ನು ಮಾನ್ಯತೆಯ ಮಾತುಗಳಿಂದ ಚುರುಕುಗೊಳಿಸುವುದು ಒಳಿತು. ಕೆಲವು ಮಕ್ಕಳು ದೊಡ್ಡವರಾದಂತೆ ಹಿರಿಯರಿಗೆ ತಂದೆ ತಾಯಿಯರಿಗೆ ಎದುರಾಡುತ್ತಾರೆ. ಇಲ್ಲಿ ಮಕ್ಕಳ ತಪ್ಪಿಗಿಂತಲೂ ತಂದೆ ತಾಯಿಯಂದಿರು ಮಕ್ಕಳನ್ನು ಚೆನ್ನಾಗಿಡುವಲ್ಲಿ ವಿಫಲರಾಗಿದ್ದಾರೆ ಎನ್ನುವುದು ಸಮಂಜಸವೆನಿಸುತ್ತದೆ. ಮನೆಯ ಮೊದಲ ಪಾಠಶಾಲೆ ಜನನಿತಾನೆ ಮೊದಲ ಗುರು ಎಂಬ ಮಾತಿನಂತೆ ಬಾಲ್ಯದಿಂದ ಮನೆಯಲ್ಲಿ ಮಕ್ಕಳು ಕಲಿಯುವ ಸಂಸ್ಕಾರವು ಅವರ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಮಕ್ಕಳ ಮನಸ್ಸು ಯಾವಾಗಲೂ ನಾವು ಹೇಳಿದುದನ್ನು ಅನುಸರಿಸುವುದಕ್ಕಿಂತ ನೋಡಿದುದನ್ನು ಅನುಸರಿಸುವುದೇ ಹೆಚ್ಚು. ಹಾಗಾಗಿ ಹಿರಿಯರು ತಮ್ಮ ಒಂದೊಂದು ಚಲನವಲನಗಳಲ್ಲಿಯೂ ಮಕ್ಕಳಿಗೆ ಸ್ಫೂರ್ತಿಯಾದಲ್ಲಿ ಅವರೂ ದಾರಿ ತಪ್ಪುವ ಸಾಧ್ಯತೆ ಕಡಿಮೆ ಇರುತ್ತದೆ. ಮಕ್ಕಳು ಸಲುಗೆಯಿಂದ ಅತಿಯಾದ ತುಂಟತನವನ್ನು ಮಾಡಿದಾಗ ಶಿಕ್ಷಿಸುವುದೂ ಅನಿವಾರ್ಯ. ಮಾನ್ಯತೆ ನೀಡುವುದು ಎಂದಾಕ್ಷಣ ಮುದ್ದಿನಿಂದ ಸಾಕುವುದು ಎಂದರ್ಥವಲ್ಲ. ಮಕ್ಕಳ ಬೇಡಿಕೆಯನ್ನು ಎಷ್ಟರ ಮಟ್ಟಿಗೆ ಈಡೇರಿಸುವುದು ಅಗತ್ಯ ಎನ್ನುವುದರ ಅರಿವು ಹೆತ್ತವರಿಗೆ ಇರಬೇಕಾದುದು ಅಗತ್ಯ. ಮಕ್ಕಳನ್ನು ಅತಿಯಾದ ಮುದ್ದಿನಿಂದ ಬೆಳೆಸಿದಾಗ ಭವಿಷ್ಯದಲ್ಲಿ ಬರುವ ಜೀವನದ ಸವಾಲುಗಳನ್ನು ಎದುರಿಸಲು ಅವರು ಅಸಮರ್ಥರಾಗುತ್ತಾರೆ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಎಂಬ ಮಾತಿನಂತೆ ಭವಿಷ್ಯದಲ್ಲಿ ದಾರಿ ತಪ್ಪಿದರೆ ತಿದ್ದುವುದು ಕಷ್ಟಕರವೆನಿಸುತ್ತದೆ.
1: ಇದುವರೆಗೆ ಮನೋವಿಕಾಸಕ್ಕೆ ಬೇಕು ಮಾನ್ಯತೆ ಈ ವಿಷಯದ ಕುರಿತಾಗಿ ಮಾತನಾಡಿದವರು ಡಾಕ್ಟರ್ ಸ್ವಾತಿ ಎನ್. ಕೇಳುಗರೆ, ಇದು ಇಂದಿನ ಯುವವಾಣಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆಕಾಶವಾಣಿ ಮಂಗಳೂರು. ಇನಿತ್ತ ತುಳು ಕಾರ್ಯಕ್ರಮಡು ತುಳುವೆರ್ನ ಪರಪೋಕುದ ಗೊಬ್ಬುಲಿದ ಗಮ್ಮತ್ತು. ಈ ವಿಷಯದ ಬಗ್ಗೆ ಪಾತಿರುವಿರು ಅಕ್ಷತಾ ಶೇಖರ್.
2: ಗೊಬ್ಬು ನರಮಾನ್ಯನ ಬದುಕದ ಒಂಜಿ ಭಾಗು. ನರಮಾನಿ ಪುರು ಬಾಲೆ ಉಪ್ಪುನಗನೆ ಗೊಬ್ಬೆರೆ ಸುರುಮಲ್ಪುವೆ. ಒಂಜತ್ತಂಡ ಒಂಜಿ ಗೊಬ್ಬೆರೆ ಅತ್ತಂದಾಂಡ ತೂದು ಕುಸಿಪಡೆಪೆ. ಅವೇತೋ ಬಚ್ಚಲರಪುನ ಗೊಬ್ಬುಲು ಮದೆ ಅವೊಂದುಂಡು. ಅವೇನ ಕುಡೋರ ನೆಂಪು ಮಲ್ಪುಗತೆ. ಇಂಕ್ಲಿನ ಪರತಿರಿಡ್ದು ನಡತಿ ಬತ್ತಿ ಗೊಬ್ಬುಲಿನ ಪರಪೋಕು ಗೊಬ್ಬುಲು ಅತ್ತಂಡ ಜನಪದ ಗೊಬ್ಬುಲು ಪನ್ಪೇರು. ಅಂಚಿನ ಗೊಬ್ಬುಲದಂಚಿ ಒಂತೆ ದಿಟ್ಟಿ ಪಾರಾನಗ ನಮ್ಮ ಕಣ್ಣೆದುರುಗು ತೋಜುಂಡು ಚೆನ್ನೆಮಣೆ, ಕುಟ್ಟಿದೊಣ್ಣೆ, ಲಗೋರಿ, ತಾರಾಯಿ ಕುಟ್ಟುನ, ಕೆಸರದ ಗೊಬ್ಬು, ಪೆತ್ತಪಿಲಿ ಗೊಬ್ಬು, ಜುಬುಲಿ, ಕೋರಿಕಟ್ಟ, ಕಂಬುಲ, ಕಕ್ಕೆಗಿಳಿ, ತೂಟೇಗಾರ, ಅಜ್ಜಿಯಾಟ, ಕಲ್ಲಾಟ, ಕುದುರೆ ಗೊಬ್ಬು, ಮಂಗನಾಯಿ ಗೊಬ್ಬು, ರಾಕೆಟ್ ಗೊಬ್ಬು, ತಪ್ಪಂಗಾಯಿ, ತಾರಾಯಿ ಕುಟ್ಟುನ, ಮರಟು ಗೊಬ್ಬು, ಇಂಚ ಪಂಡೋಂದು ಪೋಯಿನಾತ್ ಉಂಡಾವೊಂದು ಬರ್ಪುಂಡು ತುಳುವೆರೆ ಗೊಬ್ಬುಲು. ಗೊಬ್ಬುಡು ಸೂರುದುಲೈದ ಗೊಬ್ಬು ಬೊಕ್ಕ ಜಾಲ ಗೊಬ್ಬೊಂದು ರಡ್ಡು ನಮೂನೆಲುಂಡು. ಚೆನ್ನೆಮಣೆ ತುಳುನಾಡು ಪುಗರ್ತೆಗೆ ತೊಂದಿನ ಬೆನ್ನಿ ಸಂಸ್ಕೃತಿದ ಮಾಮಲ್ಲ ಗೊಬ್ಬು ಪಂಡ ಅವು ಚೆನ್ನೆಮಣೆ. ಚೆನ್ನೆಮಣೆ ಪಂಡ ಚೆನ್ನೆ ಗೊಬ್ಬುನ ಮಣೆ.

ಗುಬ್ಬುಡು ಸೂರುದುಲೈದ ಗೊಬ್ಬು ಬೊಕ್ಕ ಜಾಲಗೊಬ್ಬೊಂದು ರಡ್ಡು ನಮೂನೆಲುಂಡು. ಚೆನ್ನೆಮಣೆ ತುಳುನಾಡುಡು ಪುಗರ್ತೆಗೆ ತೊಂದಿನ ಬೆನ್ನಿ ಸಂಸ್ಕೃತಿದ ಮಾಮಲ್ಲ ಗೊಬ್ಬು ಪಂಡ ಅವು ಚೆನ್ನೆಮಣೆ. ಚೆನ್ನೆಮಣೆ ಪಂಡ ಚೆನ್ನೆಗೊಬ್ಬುನ ಮಣೆ ಉಂದೊಂಜಿ ಮರತ ಮಣೆ. ಚೆನ್ನೆಮಣೆತ ಗೊಬ್ಬುಡು ಕೆಲವೊಂಜಿ ನಂಬುಲಿಗೆಲುವುಲ್ಲ. ಆಟಿ ತಿಂಗಳುಡು ಹೆಚ್ಚಾದ ಈ ಗೊಬ್ಬುನು ಗೊಬ್ಬುನ ಕ್ರಮ ಉಂಡು. ದಾಯ ಪಂಡ ಆಟಿ ತಿಂಗಳುಡು ಕೀರಿ ಕುಟುದು ಬರ್ಪಿ ಬರ್ಸ ಅಂಚಾದ್ ಇಲ್ಲಡ್ದು ಪಿದಡಿಯರೆ ಆವಂದಿನ ಪೊರ್ತು. ಆ ಪೊರ್ತುಡು ಚೆನ್ನೆಗೊಬ್ಬೊಂದು ಪೊರ್ತು ಕರಿಪುನ ಕ್ರಮ ಇತ್ತುಂಡು. ಅಂಚನೆ ಈ ಗೊಬ್ಬು ಗೇನ ಸಕ್ತಿನ ಹೆಚ್ಚ ಮಲ್ಪಣೊಂದು ಪನ್ಪೆರು. ಈ ಗೊಬ್ಬುಡು ಕೆಲವೊಂಜಿ ನಿಷೇಧಲು ಉಲ್ಲ. ಚೆನ್ನೆಮಣೆ ಗೊಬ್ಬುನಗ ಮೆಗ್ದಿ ಪಲಿಯರ್ಲು ಗೊಬ್ಬೆರಬಲ್ಲಿ ಪಂದ್ ನಂಬುಲಿಗೆ ಉಂಡು. ಚೆನ್ನೆಮಣೆ ಗೊಬ್ಬುನು ರಡ್ಡು ಜನ ಗೊಬ್ಬುವೆರು. ಚೆನ್ನೆಮಣೆಟ್ಟು ಒಟ್ಟು 14 ಗುಂಡಿಲು ಉಪ್ಪುಂಡು. ಒಂಜಿ ಪುಡೆಟ್ಟು 7 ಗುಂಡಿಲು ಉಪ್ಪುಂಡು. ಒಂಜಿ ಸರಿಯಾಯಿನ ಕ್ರಮಟ್ಟು ಚೆನ್ನೆದ ಕಾಯಿನ ಆ ಗುಂಡಿಲೇಡು ಪಾಡುವೆರು. ದುಂಬು ಚೆನ್ನೆಗೊಬ್ಬೆರೆ ಪೊಂಗರೆದ ಮರತ ಕಾಯಿನ ಗಳಸೊಂದು ಇತ್ತೆರು. ಇತ್ತೆ ಪೊಂಗರೆದ ಮರ ಕಮ್ಮಿಯಾವೊಂದು ಇಪ್ಪಿನಡ್ದಾವರ ಗುರುಗುಂಜಿ ಮಂಜೊಟ್ಟಿ ಪುಲ್ಕಟ್ಟೆ ಇಂಚಿತ್ತಿನ ಕಾಯಿಲಿನ ಗಲಸದ ಗೊಬ್ಬುವೇರು. ಇತ್ತಿದ ಕಾಲುಡು ಬರ್ಸ ಕಮ್ಮಿ. ಅಂಚನೆ ಬೇತೆ ಬೋಡಾಪಿನಾತ್ ಬೇಲೆ ಉಪ್ಪು ನಡೆದಾದ್ರ ಚೆನ್ನೆದ ಮಣೆ ಇತ್ತೆ ಅಟ್ಟ ಸೇರದಂಡು. ಕುಟ್ಟಿದೊಣ್ಣೆ ತುಳುವೇರೆನ ಗೊಬ್ಬುಡು ನನುಂಜಿ ಪುದರು ಪೋಯಿನ ಗೊಬ್ಬು ಪಂಡ ಅವು ಕುಟ್ಟಿದೊಣ್ಣೆ ಗೊಬ್ಬು. ಕನ್ನಡುಡು ಈ ಗೊಬ್ಬುನು ಗಿಲ್ಲಿದಾಂಡು ಪನ್ಪೆರು. ಈ ಗೊಬ್ಬುಗು ಮರತ ಕೋಲುಡು ಮಲ್ತಿನ ಒಂಜಿ ಮರಂಗೆದಾತು ಉದ್ದದ ಕೋಲು, ಒಂಜಿ ಗೇನದಾತ ಉದ್ದದ ಎಲ್ಲಿಯ ಕೋಲು ಬೋಡು. ಮಲ್ಲ ಕೋಲುನು ದೊಣ್ಣೆ ಪಂಡದಲ ಎಲ್ಲಿಯ ಕೋಲುನು ಕುಟ್ಟಿ ಪಂಡದಲ ಪನ್ಪೆರು. ಈ ಕುಟ್ಟಿದೊಣ್ಣೆ ಗೊಬ್ಬಿರೆ ಕಡಿಮೆ ಪಂಡ ರಡ್ಡು ಜನ ಬೋಡು. ಇಂದಿಟ್ಟು ಕುಟ್ಟಿದ ರಡ್ಡು ಕೊಡಿಲ ಸಪೂರ ಉಪ್ಪುಂಡು. ಕುಟ್ಟಿದ ರಡ್ಡು ಕೊಡಿನ್ಲ ಕತ್ತಿಡು ಪೆರೆಸಿದು ಒಂಜಿ ರೂಪಗು ಕೊನಪೆರು. ಐತ ನಡು ಎತ್ತರ ಉಪ್ಪುಂಡು. ಅವು 4-5 ಇಂಚಿದಾತು ಉದ್ದ ಉಪ್ಪುಂಡು. ದೊಣ್ಣೆ ಒಂಜೆಡ್ದು 1.5 ಫೀಟ್ ಉದ್ದ ಉಪ್ಪುಂಡು. ಗೊಬ್ಬುನ ಜೋಕುಲು ನೆಲತ ಮಿತ್ತು ಒಂಜಿ ಎಲ್ಲಿಯ ಉರುಟುದ ಗೆರೆ ಪಾಡ್ದಿಪ್ಪುವೆರು. ಅಲ್ಪ ಎಲ್ಲಿಯ ಗುಂಡಿ ಮಲ್ಪುವೆರು. ಗೊಬ್ಬುನಾಯಿ ಎದುರುದ ತಂಡುದ ಕ್ಲೆಡ ಪಂತ ಸುರುಮಲ್ಪೆರೆ ತಯಾರುಲ್ಲರ ಆ ಪಂಡದ ಕೇನೋಡು. ಅಪಗ ಹೋ ಪಂಡದು ಜೋರಾದ ಕಲ್ಕುವೆರು. ಎದುರು ತಂಡದಕ್ಲು ಹೋ ಪಂಡದು ಪಿರ ಉತ್ತರ ಕೊರಿಬೊಕ್ಕ ಪಾಡಿನ ಗೆರೆತ ಉಲೈ ರಡ್ಡು ಕಲ್ಲುದ ನಡುಟು ಒಂಜಿ ಕುಟ್ಟಿದೀವೋಡು. ಮಾತ ಸುತ್ತ ಉಂತಿನಕ್ಲು ತಯಾರಾಯಿ ಬುಕ್ಕ ದೊಣ್ಣೆದ ಒಂಜಿ ಕೊಡಿಟು ಬಲಪಾಡದು ಕುಟ್ಟಿನ ಕುಟ್ಟೋಡು. ನೆಲಕ್ಕು ಬೂರುನ ದುಂಬು ಕುಟ್ಟಿನ ಎದುರು ತಂಡದಕ್ಲು ಪತ್ತಿಯರಂಡ ಕುಟ್ಟಿನಾಯನ ಸರದಿ ಮುಗಿಲಕು ಪತ್ತಿಜೆರಂಡ ಕುಟ್ಟಿನಾಯಗ ಅಂಕ ತಿಕ್ಕುಂಡು. ಲಗೋರಿ ತುಳುನಾಡುದ ಪುಗಾರ್ತೆದ ಗೊಬ್ಬುಡು ಲಗೋರಿಲ ಒಂಜಿ. ಉಂದು ಜಾಲುಡು ಗೊಬ್ಬುನ ಗೊಬ್ಬು. ಈ ಗೊಬ್ಬುನು ಆಣಲು ಪೊಣ್ಣು ಜೋಕುಲು ಸೇರ್ದು ಗೊಬ್ಬುವೆರು. ಲಗೋರಿ ಪಂಡ ಪಿರಮಿಡ್ ಗೋಪುರ ಪನ್ಪಿನ ಅರ್ಥನು ಕೊರ್ಪುಂಡು. 7 ಪಲ್ಲೆಲೆನು ಒಂಜೆತ ಮಿತ್ತು ಒಂಜಿ ಪಿರಮಿಡ್ದ ಲೆಕ್ಕ ದೀವೋಡು. ಈ ಗೊಬ್ಬುಡು ರಡ್ಡು ತಂಡ ಉಪ್ಪುಂಡು. ಒಂಜಿ ತಂಡದಕ್ಕುಲು ಕಟ್ಟಿನ ಪಲ್ಲೆಲೆದ ರಾಶಿಗೆ ಚೆಂಡಿನ ದಕ್ಕೋಡು. ಬುಕ್ಕೊಂಜಿ ತಂಡದಕ್ಕುಲು ಅಕಲು ದಕ್ಕಿನ ಚೆಂಡಿನ ಪತ್ತೋಡು. ಪತ್ತೆರ ಆಯಿಜಂಡ ಅಕಲು ಪಲ್ಲದ ರಾಶಿನ ಪಿರಮಿಡ್ದ ಲೆಕ್ಕ ಕಟ್ಟುನ ದುಂಬು ಅಕ್ಲೆಗೆ ಚೆಂಡು ದಕ್ಕದು ಔಟು ಮಲ್ಪೋಡು. ಈ ಗೊಬ್ಬುಡು ಚೆಂಡು ಪತ್ತುನ ತಂಡದಕ್ಲು ಎದುರುದಕ್ಲು ಪಲ್ಲೆ ಕಟ್ಟರ ಬುಡಿಯರಬಲ್ಲಿ. ಪಲ್ಲೆ ಕಟ್ಟುನ ತಂಡದಕ್ಲು ಔಟ್ ಆವಂದಿ ಲೆಕ್ಕ ಪಲ್ಲೆ ಕಟ್ಟದು ಲಗೋರಿ ಪಂದು ಬೊಬ್ಬೆ ಪಾಡೋಡು. ಜುಬ್ಬುಲಿ ಈ ಗೊಬ್ಬುಗು ಕನ್ನಡಡು ಕುಂಟೆ ಬಿಲ್ಲೆ ಆಟ ಪನ್ಪೆರು. ಒಂದು ಜಾಲಡು ಗೊಬ್ಬುನ ಗೊಬ್ಬು. ಈ ಗೊಬ್ಬುಗು ಓಡು ಅತ್ತಂಡ ಸಪಾಯಿ ಇಪ್ಪುನಂಚಿನ ಪಲ್ಲೆಲೆನು ಗಳಸುವೆರು. ನೆಸಲೆ ತುಂಡು ಚಪ್ಪಡೆ ಕಲ್ಲು ಓಡುದ ತುಂಡು ಮರತ ತುಂಡುಲೆನ ಪುರ ಗಳಸುವೆರು. ಒಂದು ಹೆಚ್ಚಾದ ಪೊಣ್ಣು ಜೋಕುಲು ಗೊಬ್ಬುನ ಗೊಬ್ಬು. ಆಣು ಜೋಕುಲ್ಲ ಗೊಬ್ಬುವೆರು. ಈ ಗೊಬ್ಬುಗು ಒಂಜಿ ಮಲ್ಲ ಚೌಕ ಪಾಡ್ದು 4 ಅತ್ತಂಡ ಆಜಿ ಅತ್ತಂಡ ಎನ್ಮ ಭಾಗ ಮಲ್ಪುವೆರು. ನೆಕ್ಕು 4 ಚೌಕುಳಿ ಪಾಡೋಡು. ನೆನ್ನ ಕೋಲು ಕೊಂಬಕಾರಡು ಅತ್ತಂಡ ಚಾಕು ಪೀಸಿಡು ಗೆರೆನ ಗುರ್ತ ಮಲ್ಪೋಡು. ಬೊಕ್ಕ ದುಂಬೆದ್ದೆತ್ತದೀನ ಚಪ್ಪಟೆ ಕಲ್ಲೆನು ಒವಾಂಡ ಪುಡೆಡ್ದು ಚೌಕುಳಿದವುಲೈ ಅಡಕ್ಕಡು. ಐಡ್ದು ಬುಕ್ಕ ಒಂಟಿ ಕಾರಡು ಲಾಯ್ತೋಂದು ಸುರುತ ಚೌಕುಲಿದ ರಡ್ಡನೆಗು ಬೊಕ್ಕ ಮೂಜನೆಗು ಕಡೇಕು 4 ಬೊಕ್ಕ ಗೆರೆತ ಪಿದೈ ಪಾಡೋಡು. ಪಿದೈ ಪಾಡಿನ ಕಲ್ಲುದ ಮಿತ್ತು ರಡ್ಡು ಕಾರಲೆನು ಜೋಡಿಸಾದು ಲಾಯ್ಪೋಡು. ಬೊಕ್ಕ ಅವೆನು ಮುಟ್ಟೋಡು. ತಾರಾಯಿ ಕುಟ್ಟುನ ತಾರಾಯಿ ಕುಟ್ಟುನ ಗೊಬ್ಬು ತುಳುನಾಡಿಡು ಪಿರಾಕಿಡು ಪುದರ್ಗೆ ತೊಂದಿನ ಗೊಬ್ಬು. ರಡ್ಡು ಜನ ಒಂಜೊಂಜಿ ತಾರಾಯಿನ ನೆಲತ ಮಿತ್ತು ವಿರುದ್ಧ ದಿಕ್ಕಿಡು ಬುಡ್ಪೆರು. ಏರ್ನ ನೆಲಟ್ಟು ಬುಡಿನ ತಾರಾಯಿ ಪಿರೊಂಜಿ ತಾರಾಯಿಗೆ ತಾಗದು ರಡ್ಡು ಭಾಗ ಆಪುಂಡು ಆಯಸೋತಿಲೆಕ ತಾರ

0: ஒரி மரத்த திருத்திப்பி ஒரி நக்கு மரட்டிப்புயிரு மரத்த திருத்தித்தினாயே ஆயனா கோலு திருத்ததீது மரக்கு பர்த்தது மரட்டித்தினக்கிலனு முட்டோடு பொக்க திருத்தித்தி கோலுனு தூரதக்கோடு மரட்டித்தினாயே கோலு பெஜ்ஜிது பர்ப்புன தும்பு மரமித்தேரோடு அஜ்ஜி ஆட்ட ஈ கொப்புடு ரட்டு பாத்திரோள் இப்புவா அஜ்ஜில்ல ஜோக்குல்ல ஈ கொப்புகு போடாப்பின சாமானுலு கோலு கட்டி நெட்டு சுமாறு ரீதித கொப்புலுல்ல ஒஞ்சி கொப்புடு ಅಜ್ಜಿ ಜೋಕುಲೆಗೆ ಪೆಟ್ಟು ಕೊರ್ರೆ ಬೊಡದು ಬೆರಿಪತೋಂದು ಬರ್ಪುನೆ ಬುಕ್ಕೊಂಜೆಟ್ಟು ಅಜ್ಜಿನ ಸುತ್ತ ಜೋಕುಲು ಕುಲ್ಲು ದಿಪ್ಪಿರು ಅಜ್ಜಿ ಮಲ್ತಿಲೆ ಕಾನೆ ಅನುಕರಣೆ ಮಲ್ಪಿರು ಅಪಗ ಅಜ್ಜಿ ಪುಲ್ಲಿ ಪಾತರ ಕತೆ ನಡಪುಂಡು ರಾಕೇಟು ಗೊಬ್ಬು ಈ ಗೊಬ್ಬುಡು ಜೋಕುಲು ಕಾಕಜಿ ಅತ್ತಂಡ ರಟ್ಟಿನ ಗಲಸದು ರಾಕೇಟು ಇಮಾನ ಇಂಚಿನ ಆಕೃತಿಲಿನ ಮಲ್ತದು ಮಿತ್ತರಾಪಾದು ಗೊಬ್ಬುವೇರು ಕೆಲವರ ಏರೆನ ವಿಮಾನ ರಾಕೆಟ್ ದೂರ ಪೋದು ಬೂರುಂಡೋ ಪಂಡದು ಲೆಕ್ಕ ಪಾಡ್ದು ಏರೆನ ರಾಕೆಟ್ ದೂರ ಪೋಪುಂಡು ಅಕಲು ಗೆಂದಿ ಲೆಕ್ಕ ಕುದುರೆ ಗೊಬ್ಬು ಈ ಗೊಬ್ಬುಡು ಒರಿ ಕುದುರೆದ ಲೆಕ್ಕ ಅನುಕರಣ ಮಲ್ತಂಡ ಆಯನ ಮಿತ್ತು ಒಂಜು ಕುಂಟು ಪಾಡ್ದು ಆಯನ ಮಿತ್ತು ಒರಿ ಕುಲ್ಲುದು ನನೊರಿ ಕುದುರೆನು ಒಯ್ತೊಂದು ಪೋಪುನ ಲೆಕ್ಕ ಅನುಕರಣೆ ಮಲ್ಪೇರು ಇಂದಕ್ಕೆ ಕುದುರೆ ಗೊಬ್ಬು ಪನ್ಪೇರು ಮಂಗನಾಯಿ ಗೊಬ್ಬು ಈ ಗೊಬ್ಬುಡು ಒರಿ ನಾಯಿದ ಪಾತ್ರೋ ಒರಿ ದಿನಕ್ಲು ಮಂಗನ ಪಾತ್ರೋಡು ಪಿದೈ ಮಸ್ತು ಮರ ಇತ್ತಿನಲ್ಪ ಈ ಗೊಬ್ಬುನು ಗೊಬ್ಬುವೆರು ನಾಯಿದ ಪಾತ್ರೋಡು ಇಪ್ಪುನಾಯೇ ಮಂಗದ ಪಾತ್ರೋಡು ಇಪ್ಪುನಕ್ಲೇನು ಮುಟ್ಟುಂಡ ಅಕಲು ಗೊಬ್ಬುಡ್ದು ಪಿದೈ ಪೋವುಡು ಮಂಗನ ಪಾತ್ರೋಡು ಇಪ್ಪುನಕ್ಲು ಮರಡ್ದು ಮರಕ್ಕೆ ಪೋವಲಿ ನಾಯಿದ ಪಾತ್ರೋಡು ಇಪ್ಪುನಾಯೇ ಮಾತ ಮಂಗನು ಪತ್ತುನೇಟ ಈ ಗೊಬ್ಬು ನಡಪುಂಡು ಆಂಡ ಇತ್ತೆ ದಾದಾತಿನ ಪಂಡ ಮೊಬೈಲ್ಡ್ ದಾವರ ಗೊಬ್ಬುಲು ಪೂರ ಮದೆ ಆವೊಂದುಂಡು ನಮ್ಮ ಮದೆ ಆವೊಂದು ಇಪ್ಪಿನ ಗೊಬ್ಬುಲೇನು ಇಲ್ಲ ಜಾಲಡು ತಿಳಿಪು ಲೆಕ್ಕ ಮಲ್ಪುಗ ನಮ್ಮ ತುಳುನಾಡದ ಸಂಸ್ಕೃತಿನ ಓರಿಪಾಗ ನಮ್ಮ ದುಂಬುದಕ್ಲೆಗ್ಲ ಪಟ್ಟುಗ ಸುಲ್ಮೆಲು
1: ಇದಮುಟ್ಟ ಅಕ್ಷತಾ ಶೇಖರ್ ಮೆರೆಡ್ದು ತುಳುವೆರ್ನ ಪರಪೋಕುದ ಗೊಬ್ಬುಲೆದ ಗಮ್ಮತ್ತು ಈ ಸೇದ ಬಗ್ಗೆಟ್ಟು ಪಾತಿರ ಕೇಂಡರು ಉಂದು ಇನಿತ್ತ ತುಳು ಕಾರ್ಯಕ್ರಮ ನನತ್ತ ಹೆಗ್ಗಿಡು ಕುಡತಿಕ್ಕುಗ ಸೊಲ್ಮೆಲು.

ಶ್ರೋತೃಗಳು, ಇಂದು ರಾತ್ರಿ 9:30 ಜನಪದ ವೈವಿಧ್ಯ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಕಾರ್ಯಕ್ರಮ ಮೂಡಿಬರಲಿದೆ. ಸಂಪ್ರದಾಯ ಹಾಡುಗಳ ಯುವ ಜನಪದ ಕಲಾವಿದೆ ಸಂಗೀತ ಸಂಗಯ್ಯ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳಬಹುದು. 10:30 ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುತ್ತೂರು ಗಣೇಶ್ ಮತ್ತು ಬಳಗದವರಿಂದ ಸ್ಯಾಕ್ಸೋಫೋನ್ ವಾದನ ಕೇಳಬಹುದು. ನಾಳೆ ಬೆಳಿಗ್ಗೆ 6:30 ಬಿವಿ ಶಿವಣ್ಣ ಅವರಿಂದ ಚಿಂತನ ಪ್ರಸಾರವಾಗಲಿದೆ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ದೈವಿಕ್ ವಿ ಶೆಟ್ಟಿ. 7:15 ಜಂಡು ಆಯುರ್ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಯಕೃತ್ತಿನ ಕಾಯಿಲೆಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಸಂದರ್ಶನ ಕೇಳಬಹುದು. ಆಕಾಶವಾಣಿ ಮಂಗಳೂರು, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ಆ ಬಳಿಕ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.

ಫನಾ ಚಿತ್ರಕ್ಕಾಗಿ ಸೋನು ನಿಗಮ್, ಸುನಿಧಿ ಚೌಹಾಣ್, ಅಮೀರ್ ಖಾನ್ ಹಾಗೂ ಕಾಜಲ್ ಹಾಡಿರುವ ಗೀತೆ ಕೇಳಿದಿರಿ. ಪ್ರಸೂನ್ ಜೋಶಿ ಅವರ ರಚನೆಗೆ ಸಂಗೀತ ಜತಿನ್ ಲಲಿತ್. ಮುಂದೆ ಕೇಳಿ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ದಿಲ್ ಚಾಹ್ದಾ ಹೈ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ರಚನೆಯಿದು, ಸಂಗೀತ ಶಂಕರ್ ಎಹಸಾನ್ ಲಾಯ್.

ಹಿಂದಿ ಚಿತ್ರಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮುಂದಿನ ಕಾರ್ಯಕ್ರಮ.

0: ಆಕಾಶವಾಣಿ ಜನಪದ ವೈವಿಧ್ಯ ಮೂಡಲಪಾಯ ಯಕ್ಷಗಾನ ಪ್ರಸಂಗ ರತಿಕಲ್ಯಾಣ ಪ್ರಸ್ತುತಪಡಿಸಲಿದ್ದಾರೆ ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಕೇಳಿ ಮೂಡಲಪಾಯ ಯಕ್ಷಗಾನ.
1: ಗಜಾನನ ಪದ್ಮಾರ್ಗಂ ಗಜಾನನ ಮಹಾರ್ನಿಶಂ

0: ಕೊಡೈ ಸಾರಥಿ. ನನ್ನ ಮಗನಾದ ಮನ್ಮಥನಿಗೆ ತಕ್ಕ ಕನ್ನಿಕೆಯನ್ನು ಹುಡುಕುವ ಪ್ರಯುಕ್ತ ರಥವನ್ನು ಸಿದ್ಧಪಡಿಸಿಕೊಂಡು ಹೊರಡುವನಾಗು.
1: ಆಯ್ತು ಕಣಪ್ಪ, ಈಗಲೇ ಸಿದ್ಧಪಡಿಸ್ತೀನಿ ಕಣಪ್ಪ.

0: ದ್ರೌಪದ ನನ್ನ ಸತಿಯಾದ ರುಕ್ಮಿಣಿಯಲ್ಲಿ ಪಂಥವನ್ನು ಮಾಡಿದಂತೆ ನಾಳೆಗೆ 8 ದಿನ ತುಂಬುವುದರೊಳಗಾಗಿ ಮಗನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ತಂದು ವಿವಾಹವನ್ನು ನಡೆಸುತ್ತೇನೆಂದು ಪಂಥವನ್ನು ಮಾಡಿರುತ್ತೇನೆ. ಸಹೋದರಿ
1: ಅಣ್ಣಯ್ಯ,
0: ಈಗ ನೀನು ದೇಶ ದೇಶಗಳನ್ನೆಲ್ಲ ಸುತ್ತಿ ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯನ್ನು ಹುಡುಕಿಕೊಂಡು ತಂದು ವಿವಾಹವನ್ನು ನಡೆಸಿ ನನ್ನ ಮಾನವನ್ನು ಉಳಿಸುವಳಾಗಮ್ಮ ತಂಗಿ ಪಾಂಡವರ ಅರ್ಧಾಂಗಿ.
1: ಅಣ್ಣ, ನಿನ್ನಿಷ್ಟದಂತೆ ಆಗಲಿ. ಪಂಚಬಾಣನಿ ತಕ್ಕ ಕನ್ನಿಕೆಯನ್ನು ಹುಡುಕಲು ಹೊರಡುತ್ತೇನೆ.
0: ಹೋಗಿ ಬಾ ಸಹೋದರಿ.

0: ಪಾರ್ವತಿ. ಅಂಗವಂಗ ಕಳಿಂಗ ಕಾಂಬೋಜ ಕಾಶ್ಮೀರ ಮೊದಲಾಗಿ ಹಲವಾರು ದೇಶಗಳನ್ನು ತಿರುಗಿದಾಗ್ಯೂ
1: ಕಣಪ್ಪ
0: ನನ್ನ ಸುತನಾದ ಮನ್ಮಥನಿಗೆ ತಕ್ಕ ಸುಂದರಾಂಗಿಯು ಸಿಗಲೇ ಇಲ್ಲವಲ್ಲ.
1: ಸಿಗಲೇ ಇಲ್ಲವಲ್ಲಪ್ಪ.
0: ಏನು ಮಾಡಲಿ?
1: ಏನು ಮಾಡದಪ್ಪ?
0: ಇರಲಿ, ನನ್ನ ತಂಗಿಯಾದ ದ್ರೌಪದಾ ದೇವಿಯನ್ನು ಕರೆಯಿಸಿ ಆಕೆಯೊಡನೆ ತಕ್ಕ ಸಮಾಲೋಚನೆಯನ್ನು ನಡೆಸುತ್ತೇನೆ.
1: ನಡೆಸೋಣ ಗಣಪ್ಪ.
2: ಅಣ್ಣ, ಶ್ರೀಹರಿಯ ಪಾದಕ್ಕೆ ವಂದಿಸುವೆನು. ಜನಾರ್ದನ, ನನ್ನನ್ನು ಕರೆಸಿದ ಕಾರಣವೇನು? ತಿಳಿಸುವಂತನಾಗೋ ಅಣ್ಣ ಅನಂತಗುಣ ಸಂಪನ್ನ
0: ಸಹೋದರ.

0: ಎಲ್ಲವೋ ನಾರಿ, ನೀನು ಯಾರು? ಇಲ್ಲಿಗೆ ಬಂದಿರಲು ಕಾರಣವೇನು? ತಿಳಿಸುವಂಥವಳ ನಾರಿ ಮದನವಯ್ಯಾರಿ.
1: ರಾಜೋತ್ತಮ, ಪಾಂಡವರ ಪತ್ನಿ ದ್ರೌಪದಿ, ನಿಮ್ಮಲ್ಲಿ ಒಂದು ದೊಡ್ಡ ಕಾರ್ಯ ನಿಮಿತ್ತ ಬಂದಿರುತ್ತೇನೆ. ಭಾಷೆಯನ್ನು ಕೊಟ್ಟರೆ ಹೇಳುತ್ತೇನೆ ರಾಜೇಂದ್ರ.
0: ಅಮ್ಮ ದ್ರೌಪದ, ನಿನ್ನ ಕೋರಿಕೆ ಏನು? ಈಗೋ ಭಾಷೆಯನ್ನು ಕೊಟ್ಟಿರುತ್ತೇನೆ, ಅದೇನು ಸಾಂಗವಾಗಿ ಹೇಳು.
1: ಏನ

ಎಲ್ಲವೋ ಭ್ರಷ್ಟಳೆ, ಗೌಪ್ಯವಾದ ವಿಚಾರವನ್ನು ಏನೋ ಹೇಳುತ್ತೀಯ ಎಂದು ವಾಚನವನ್ನು ಕೊಟ್ಟರೆ ಕಳ್ಳ ಕೃಷ್ಣನ ಮಗನಿಗೆ ನನ್ನ ರತಿದೇವಿಯನ್ನು ಕೊಟ್ಟು ಲಗ್ನ ಮಾಡೆಂದು ಕೇಳುತ್ತಿರುವೆಯಾ? ಖಂಡಿತವಾಗಿಯೂ ಕೊಡುವುದಿಲ್ಲ. ಇಲ್ಲಿಂದ ನೀನು ಹೊರಡುವಂಥವಳಾಗು.

0: ತಂದೆಯವರ ಪಾದಕ್ಕೆ ವಂದಿಸುವೆನು.
1: ನಿನಗೆ ಮಂಗಳವಾಗಲಿ.
0: ತಂದೆಯೇ, ನಮ್ಮ ಪಟ್ಟಣಕ್ಕೆ ನಾರಿಯು ಬಂದು ನಾಳೆಯ ದಿನವೇ ಪಟ್ಟಣವನ್ನು ಸುಟ್ಟು ಸೂರೆ ಮಾಡಿ ನಿಮ್ಮ ಮಗಳನ್ನು ಮನ್ಮಥನಿಗೆ ಲಗ್ನವನ್ನು ಮಾಡುತ್ತೇನೆ ಎಂಬ ವಿಷಯ ಕೇಳಿ ತವಕದಿ ಬಂದೆನು ತಂದೆ.
1: ಮಗಳೇ, ಕೃಷ್ಣನ ತಂಗಿ ದ್ರೌಪದಿ ತನ್ನ ಅಣ್ಣನ ಮಗನಿಗೆ ಮನ್ಮಥನಿಗೆ ನಿನ್ನನ್ನು ಕೊಟ್ಟು ಲಗ್ನ ನಡೆಸುವೆಂದು ಕೇಳಿದಳು. ನಾನು ಕೊಡುವುದಿಲ್ಲ ಎಂದು ಪಂತವನ್ನು ಮಾಡಿದೆ. ಆಕೆಯೂ ಸಹ ಪಂತವನ್ನು ಮಾಡಿದಳು ಮಗಳೇ.
0: ತಂದೆಯೇ.

0: ನಮ್ಮಿಬ್ಬರ ಅನುಬಂಧ ಪೂರ್ವಜನ್ಮದ ಅನುಬಂಧ. ಮರು ಮಾತನ್ನಾಡದೆ ನಮ್ಮಿಬ್ಬರಿಗೆ ಲಗ್ನ ಕಾರ್ಯವನ್ನು ನಡೆಸುವರಾಗಿ ಜನಕ.
1: ಅಮ್ಮಯ್ಯ ಮಗಳೇ
0: ತನ್ನಿ.
1: ಅರಿಯದೆ ದ್ರೌಪದಾ ದೇವಿಯಲ್ಲಿ ಕಟುಗ್ರತರವಾಗಿ ಮಾತನಾಡಿದನು. ಅಲ್ಲದೆ ಮಾದ್ರಾ ದೇಶದ ಶಲ್ಯ ಭೂಪತಿಯ ಮಗನಿಗೆ ನಿನ್ನನ್ನು ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನವನ್ನು ಕೊಟ್ಟಿರುವೆನು. ಎಂತಹ ಮೋಸವಾಯಿತಮ್ಮ ಮಗಳೇ.
0: ತಂದೆ, ಎಂತ ಕೆಲಸವನ್ನು ಮಾಡಿದ್ದೀರಿ?
2: ಮನ್ನಿಸಿ.

0: ಅಮ್ಮ ದ್ರೌಪದ, ನನ್ನ ಅಪರಾಧವನ್ನು ಮನ್ನಿಸು. ನಿಮ್ಮ ಅಣ್ಣನ ಮಗನಿಗೆ ಕೊಟ್ಟು ಲಗ್ನ ಕಾರ್ಯವನ್ನು ನಡೆಸಲು ವರನನ್ನು ಕರೆತರುವರಾಗಿ.
1: ಅಯ್ಯ ಕಮಲ ಭೂಪತಿ.
0: ಅಮ್ಮ ದ್ರೌಪದ,
1: ನನಗೆ ಬಹಳ ಸಂತೋಷವಾಯಿತು. ಮುಂದಿನ ಕಾರ್ಯಕ್ಕೆ ಸಿದ್ಧರಾಗಿರಿ.
0: ತಮ್ಮಪ್ಪಣೆಯಂತಾಗಲಿ ತಾಯಿ.
1: ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ ತಾತೈ ತೈತ ದಿತ್ತೈ ತೈತ. ಅಗ್ರಜನಿಗೆ ನಮಸ್ಕರಿಸುವೆನು.
2: ನಿನಗೆ ಮಂಗಳವಾಗಲಿ. ಮೇಲೆ ಕೇಳು ಸಹೋದರಿ. ಸಹೋದರಿ.
1: ಅಣ್ಣಯ್ಯ,
2: ನೀನು ಹೋದ ಕಾರ್ಯವು ಜಯವಾಯಿತೋ ಅಥವಾ ಅಪಜಯವಾಯಿತು?
1: ಅಗ್ರಜ, ನಿನ್ನ ಕೃಪೆಯಿಂದ ಕಮಲಾವತಿಯ ಪಟ್ಟಣದಲ್ಲಿ ಕಮಲರಾಜನ ಮಗಳು ರತಿದೇವಿಯು ಪಂಚಬಾಣನೇ ತಕ್ಕ ಕನ್ನಿಕೆಯಾಗಿರುವಳು. ಕನ್ನೆಯನ್ನು ನಿಶ್ಚಯಿಸಿಕೊಂಡು ಬಂದಿರುತ್ತೇನೆ. ಜಾಗ್ರತೆ, ಲಗ್ನ ಕಾರ್ಯಕ್ಕೆ ಒಡವರಾಗಿ.
2: ಸಹೋದರಿ.
1: ಅಣ್ಣಯ್ಯ,
2: ಈ ನಿನ್ನ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳವಾಗಿ ಸಂತೋಷವಾಯಿತು. ನೀನಿನ್ನು ಅರಮನೆಗೆ ತೆರಳುವಳಾಗಮ್ಮ. ತಂಗಿ ಪಾಂಡವರ ಅರ್ಧಾಂಗಿ.
1: ಆಗಲಿ ಅಣ್ಣಯ್ಯ.
2: ಯಲಾಯಿ ಸಾರಥಿ.
3: ಅಪ್ಪೋ,
2: ನನ್ನ ಮಗನಾದ ಮನ್ಮಥನನ್ನು ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ಹೊರಡಲು ತಿಳಿಸುವನಾಗು.
3: ಆಯ್ತು ಕಣಪ್ಪ, ತಿಳಿಸ್ಕೊಂಬಂದ್ಬಿಡ್ತೀನಿ ಕಣಪ್ಪ.
4: ತಂದೆಯವರ ಪಾದಕ್ಕೆ ವಂದಿಸುವೆನು.
2: ಮನ್ಮಥ, ನಿನಗೆ ಕಲ್ಯಾಣವಾಗಲಿ. ಮೇಲೆ ಕೇಳು.
4: ತಂದೆ ನನ್ನನ್ನು ಕರೆಸಿದ ಕಾರಣವೇನು?
2: ಕಂದ, ಕಮಲ ಭೂಪತಿಯ ಮಗಳಾದ ರತಿದೇವಿಯೊಡನೆ ನಿನ್ನ ಲಗ್ನವು ನಿಶ್ಚಯವಾಗಿರುವುದು. ನೀನಿನ್ನು ಸಂತೋಷದಿಂದ ಸರ್ವಲಂಕಾರ ಭೂಷಿತನಾಗಿ ಲಗ್ನ ಮಂಟಪಕ್ಕೆ ತೆರಳುವನಾಗು ಕಂದ.
4: ತಮ್ಮಪ್ಪಣೆ ಅಂತ ಹೇಳಿ ತಂದೆ.
2: ಎಲಾಯಿ ಸಾರಥಿ.
3: ಅಪ್ಪೋ.

0: ದೇವ, ನೀವೆಲ್ಲರೂ ನನ್ನ ಪಟ್ಟಣಕ್ಕೆ ಬಂದು ನನ್ನನ್ನು ಧನ್ಯನನ್ನಾಗಿ ಮಾಡಿದ್ದೀರಿ. ನನ್ನ ಪಟ್ಟಣವು ಪವಿತ್ರವಾಯಿತು. ಅಲ್ಲದೆ ಪಾಂಡವರೆಲ್ಲರೂ ಬಂದಿರುವರೇ. ಏ ದೇವ, ಇದು ಅಲ್ಲದೆ ಒಂದು ಮುಖ್ಯ ವಿಚಾರ ಇರುವುದು ದೇವ. ಕರುಣ ಪ್ರಭಾವ
1: ಅಯ್ಯ ಕಮಲ ಭೂಪತಿ,
0: ಪರಮಾತ್ಮ
1: ಪಾಂಡವರಾದಿಯಾಗಿ ಎಲ್ಲರೂ ಸಹ ಬಂದಿರುವರು. ಅಂತಹ ವಿಚಾರವಾದರೂ ಏನಿದ್ದರು ತಿಳಿಸುವನಾಗೋ
0: ಪರಮಾತ್ಮ.
1: ದೇವ

0: ಪರಮಾತ್ಮ ಎನ್ನ ಸುತೆಯನ್ನು ರತಿಯನ್ನು ಕೌಂಡ್ಲೀಕನ ಮಗನಿಗೆ ಕೊಟ್ಟು ಲಗ್ನ ಮಾಡುತ್ತೇನೆಂದು ವಚನನ್ನು ಕೊಟ್ಟಿರುವೆನು. ಈ ವಿಚಾರ ಆತನಿಗೆ ತಿಳಿದರೆ ಲಗ್ನಕ್ಕೆ ತೊಂದರೆ ಮಾಡುವ ತವಕದಿಂದ ಲಗ್ನ ಕಾರ್ಯವನ್ನು ನಡೆಸಬೇಕು. ಜನಾರ್ದನ ಮುರಮರ್ದನ.
1: ಕಮಲ ಭೂಪತಿ,
0: ಪರಮಾತ್ಮ
1: ನೀನು ಸ್ವಲ್ಪವೂ ಚಿಂತಿಸಬೇಡ. ವಿಧಿ ಲಿಖಿತದಂತೆ ರತಿ ಮನ್ಮಥರ ಕಲ್ಯಾಣವು ಸಾಂಗೋಪಾಂಗವಾಗಿ ನೆರವೇರುವುದು.

0: ನಡ ತಂದು
1: ಕಮಲ ಭೂಪತಿಗೆ ವಂದಿಸಿದ
2: ನಮೋ ನಮೋ ಬಾವ ಪ್ರಾಣ ಸಂಜೀವ.
3: ನಿನಗೆ ಮಂಗಳವಾಗಲಿ ಕೌಂಡ್ಲಿಕ ಮಹಾರಾಜನೇ.
2: ಹೇ ಬಾವ
3: ಕೌಂಡ್ಲಿಕ ಮಹಾರಾಜನೇ,
2: ಇಂದು ನಿನ್ನ ಪಟ್ಟಣವೆಲ್ಲ ಶೃಂಗಾರದಿಂದಿರಲು ಕಾರಣವೇನು? ಅಲ್ಲದೆ ಸಕಲ ಬಂಧು ಬಾಂಧವರೆಲ್ಲ ಸೇರಿರುವರಲ್ಲ, ಕಾರಣವೇನು ಬಾವ ಪ್ರಾಣ ಸಂಜೀವ?
3: ಅಯ್ಯ ಕೌಂಡ್ಲಿಕ ರಾಜನೇ,
2: ಬಾವ
3: ಎನ್ನ ಮಗಳಾದ ರತಿದೇವಿಯನ್ನು ಶ್ರೀಹರಿಯ ಮಗನಾದ ಮನ್ಮಥನಿಗೆ ಕೊಟ್ಟು ಲಗ್ನ ಮಾಡಬೇಕೆಂದು ಕಾರಣ ಬಂಧು ಬಾಂಧವರೆಲ್ಲ ನೆರೆದಿರುವರು.
2: ಹೇ ಬಾವ
3: ನೀನೂ ಸಹ ಒಳ್ಳೆಯ ಸಮಯಕ್ಕೆ ಬಂದಿರುವೆ. ಈ ಲಗ್ನ ಮುಗಿಸಿಕೊಂಡು ಹೋಗೋನಾಗೋ ಗೆಳೆಯ ಮೋಹದ ಅಳಿಯ.
2: ಹೇ ಬಾವ
3: ಕೌಂಡ್ಲಿಕ ಮಹಾರಾಜ.

0: ಅವಿವೇಕನೇ,
1: ಏನವಿಕ ಅವಿವೇಕತನವನ್ನು ಮಾಡಿದೆ? ರಾಜಾದಿ ರಾಜನಾಗಿ ಇಂತಹ ನಡತೆಯನ್ನು ನಡೆಯಬಹುದೇನೋ? ಮಾನವನ್ನುಳಿಸಿಕೊಂಡು ಇರಬಹುದೇನೋ ಬಾಬಾ ಪ್ರಾಣ ಸಂಜೀವ?
0: ಅಯ್ಯ ಕೌಂಡ್ಲಿಕನೇ, ನನ್ನ ಮಗಳಾದ ರತಿದೇವಿಗಿಂತ ಮಿಗಿಲಾದ ಕನ್ನಿಕೆಯನ್ನು ತಂದು ನಿನಗೆ ಲಗ್ನವನ್ನು ಮಾಡುತ್ತೇನೆ. ತವಕದಿಂದಿರುವನಾಗೋ ಗೆಳೆಯ, ಮೋಹದ ಹಳಿಯ.
2: ಏ ಭಾವ,
3: ಅರ್ಜನಾರ್ಧನೇ ಬರಲಿ.

0: ಅಯ್ಯಾ ಕಮಲ ಭಗವತಿ,
1: ಹರಿ ಬ್ರಹ್ಮಾದಿಗಳೇ ಬರಲಿ, ಈ ಸೃಷ್ಟಿಯೇ ತಳಕೆಳಕಾಗಲಿ, ರತಿಯನ್ನು ಯನಗಿಟ್ಟು ಲಗ್ನ ನಡೆಸುವನಾಗೋ ಭಾವ ಪ್ರಾಣ ಸಂಜೀವ.
0: ಅಯ್ಯ ಅಳಿಯನೇ,
1: ಹೇ ಭಾವ,
0: ರತಿ ಮನ್ಮಥರ ಕಲ್ಯಾಣವು ವಿಧಿಲಿಖಿತವಾಗಿರುವುದು, ಆದ್ದರಿಂದ ಋತಪುಂಡಾಟ ಬೇಡವಯ್ಯ ಗೆಳೆಯ ಮೋಹದ ಅಳಿಯ.
1: ಎಲೇ ಭಾವ,
0: ಅಯ್ಯ ಕೌಂಡ್ಲಿಕನೇ.

0: ಅಮ್ಮಯ್ಯ ತಾಯೇ, ನೀವೀಗಲೇ ದುರ್ಗಿ ರೂಪವನ್ನು ತಾಳಿ, ಆ ದೈತ್ಯನನ್ನು ಸಂಹರಿಸಿ. ನಾನೀಗಲೇ ಸಂಜೀವಿನಿಯನ್ನು ತಂದು ಮೂರ್ಛೆಗೊಂಡಿರುವ ಕಮಲ ಪಾಂಡವರಾದಿಯಾಗಿ ಸರ್ವರನ್ನು ಎಚ್ಚರಗೊಳಿಸುತ್ತೇನಮ್ಮ ದ್ರೌಪದ.
1: ಎನ್ನ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಎಲ್ಲವೋ ಮಂಗ, ಮರದಿಂದ ಮರಕ್ಕೆ ಹೊರತು ನಿನ್ನ ಪರಾಕ್ರಮವನ್ನು ತೋರಬೇಡ. ಸಿದ್ಧನಾಗು.

0: ಸಕಲ ದೇವತೆಗಳನ್ನು ಸೋಲಿಸಿದೆಂಬ ಗರ್ವವನ್ನು ಪಡಬೇಡ. ನಿನ್ನ ಛಲವು ನನ್ನಲ್ಲಿ ನಡೆಯಲಾರದು. ಯುದ್ಧಕ್ಕೆ ಸಿದ್ಧನಾಗಲ. ಭ್ರಷ್ಟ ಪರಮ ಪಾಪಿಷ್ಟ
1: ಏನಲ್ಲ

0: ಮಾನವ ರಾಕ್ಷಸ
1: ಕಡುವೀರನಾದ ನನ್ನಲ್ಲಿ ಛಲವನ್ನು ಮಾಡಬೇಡ, ಅನ್ಯಾಯವಾಗಿ ಸಾಯಬೇಡ. ಸಾರಿ ಸಾರಿ ಹೇಳುತ್ತೇನೆ, ರತಿಯನ್ನು ಎರಗಿಟ್ಟು ಲಗ್ನ ನಡೆಸುವಳಾಗೆ ನಾರಿ ಮದನವಯ್ಯಾರಿ
0: ಎಲವ ರಾಕ್ಷಸ ಎದುರಾಗು.

0: ಸಮಸ್ತ ಭಾಗವತ ಮಂಡಲೀಕಿ
1: ಜೈ.
0: ಅನಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಮಂಡಲೀಕಿ
1: ಜೈ. ಇಂದಿರಾರಮಣ ಗೋವಿಂದ
0: ಗೋವಿಂದ ಗೋವಿಂದ ಅಂದವರ ಮನೆಗೆ ಆನಂದವಾಗಲಿ ಗೋವಿಂದ.

0: ಮೂಡಲಪಾಯ ಯಕ್ಷಗಾನ ಕೇಳುತ್ತಿದ್ದೀರಿ. ಪ್ರಸಂಗ ರತಿ ಕಲ್ಯಾಣ. ಪ್ರಸ್ತುತಪಡಿಸಿದವರು ತಿಪಟೂರು ತಾಲೂಕು ಅರಳಗುಪ್ಪೆಯ ಶ್ರೀ ಸಿದ್ಧಿವಿನಾಯಕ ಯಕ್ಷಗಾನ ಹವ್ಯಾಸಿ ಸಂಘದ ಪುಟ್ಟಸ್ವಾಮಿ ಎಆರ್ ಮತ್ತು ಸಂಗಡಿಗರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಮಂಗಳೂರು, ಸಮಯ 9:57, 20 ಸೆಕೆಂಡುಗಳು.

ಶ್ರೋತೃಗಳೇ, ನಾಳೆ ಬೆಳಿಗ್ಗೆ 7:15 ಝಂಡು ಆಯುರ್ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಯಕೃತ್ತಿನ ಕಾಯಿಲೆಗೆ ಆಯುರ್ವೇದದ ಚಿಕಿತ್ಸೆ, ಈ ವಿಷಯದ ಕುರಿತು ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಸಂದರ್ಶನ ಕೇಳಬಹುದು. 7:45 ಚಿತ್ರಗೀತೆಗಳ ರಾಗರಂಜನಿ, 9:00 ಸುಗಮ ಸಂಗೀತ, 10:00 ಸಿಐಟಿ ಎನ್ಸಿಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. 10:30 ಹೃದಯರಾಗ, ಶ್ರೋತೃಗಳ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ ಮೂಡಿಬರಲಿದೆ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪ್ರವೀಣ್ ಗೋಡ್ಖಿಂಡಿ ಅವರ ಬಾನ್ಸುರಿ ವಾದನದಲ್ಲಿ ರಾಗ್ ಆಹಿರ್ ಭೈರವ್ ಪ್ರಸಾರವಾಗಲಿದೆ. ನಾಳೆ ಮಧ್ಯಾಹ್ನ 12:05 ವನಿತಾ ವಿಹಾರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಸುಮಾರು 50 ವರ್ಷಗಳಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಾಗಿ ಮನೋವೈದ್ಯರಾದ ಡಾಕ್ಟರ್ ಕೆಎಸ್ ಪವಿತ್ರಾ ಅವರೊಂದಿಗೆ ಮಾತುಕತೆ ಪ್ರಸಾರವಾಗಲಿದೆ. ಒಂದು 1:00 ಪ್ರಗತಿ ಪಥ, ಎಂಟಿ ಯೋಗೇಶ್ ಕುಮಾರ್ ಅವರಿಂದ ಮಾಹಿತಿ ಕೇಳಬಹುದು. 1:20 ಸ್ವರಮಾಧುರ್ಯ ಅಜಯ್ ವಾರಿಯರ್ ಹಾಡಿರುವ ವಚನಗಳು. 1:30 ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು. 2:40 ಗಜಲ್ಗಳು ಪ್ರಸಾರವಾಗಲಿವೆ. ನಾಳೆ ಸಾಯಂಕಾಲ 5:30 ಸಂಸ್ಕೃತ ಪಾಠ. ಶಿಕ್ಷಕರಾಗಿ ಭಾಗವಹಿಸಲಿದ್ದಾರೆ ಡಾಕ್ಟರ್ ಮಧುಸೂದನ್ ಭಟ್. ವಿದ್ಯಾರ್ಥಿಗಳು ಶ್ರೀಧರ ಗಣೇಶ ಹೆಗ್ಡೆ ಹಾಗೂ ಅನ್ನಪೂರ್ಣ. ನಾಳೆ ಸಾಯಂಕಾಲ 6:05 ಕಿಸಾನ್ ವಾಣಿಯಲ್ಲಿ ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನದಲ್ಲಿ ಕೋಳಿ ಸಾಕಣೆ ಅನುಭವ ಕುರಿತು ಪುಣಚದ ದಿವಾಕರ ಟಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಾಳೆ ರಾತ್ರಿ 8:00 ಯುವವಾಣಿ, ಗೌತಮ್ ಕೃಷ್ಣ ದೆಂತಾಜಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪಕ್ಕವಾದ್ಯದಲ್ಲಿ ವಯಲಿನ್ ಗೌತಮ್ ಪಿಜಿ ಭಟ್, ಮೃದಂಗ ಧೀಮಂತ ಭಟ್. ಆ ಬಳಿಕ ಸೌಜನ್ಯ ಪಿ ಶರ್ಮಾ ಅವರಿಂದ ದೇವರ ನಾಮಗಳು, ಪಕ್ಕವಾದ್ಯ ವಯಲಿನ್ ಸಹಕಾರ ಪ್ರಣೀತ್ ಬಿ ಮತ್ತು ಮೃದಂಗ ವಿಶ್ವಾಸ್ ಪಿ. ನಾಳೆ ರಾತ್ರಿ 8:30 ಕಾವ್ಯಧಾರೆ, ಸ್ವರಚಿತ ಕವನಗಳ ವಾಚನ ಶುಭಲಕ್ಷ್ಮೀ ಆರ್ ನಾಯಕ್ ಅವರಿಂದ ಪ್ರಸಾರವಾಗಲಿದೆ. 9:30 100.3 ಆಕಾಶವಾಣಿ ಟೆಲಿಕ್ವಿಸ್ ಸಂಚಿಕೆ 7. ಕ್ವಿಜ್ ಮಾಸ್ಟರ್ ಆಗಿ ಭಾಗವಹಿಸಲಿದ್ದಾರೆ ಮೋಹನ್ದಾಸ್ ಮರಕಡ. ಕಾರ್ಯಕ್ರಮ ನಿರ್ವಹಣೆ ಪಿವಿ ಪ್ರಶಾಂತ್ ಕುಮಾರ್. ಆಕಾಶವಾಣಿ ಮಂಗಳೂರು. ಈಗ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುತ್ತೂರು ಗಣೇಶ್ ಮತ್ತು ಸಂಗಡಿಗರ ಸ್ಯಾಕ್ಸೋಫೋನ್ ವಾದನ ಕೇಳಿ. ಮೊದಲಿಗೆ ವರುಣ, ಷಣ್ಮುಖ ಪ್ರಿಯರಾಗ ಆದಿತಾಳ, ಡಾಕ್ಟರ್ ಎಂ ಬಾಲಮುರಳಿ ಕೃಷ್ಣ ಅವರ ರಚನೆ.

ಮುಂದೆ ಕೇಳಿ ತ್ಯಾಗರಾಜರ ಕೃತಿ ಭಾಗಾಯನಯ್ಯ ಚಂದ್ರಜ್ಯೋತಿರಾಗ ಆದಿತಾಳ.

ಇದುವರೆಗೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪುತ್ತೂರು ಗಣೇಶ್ ಮತ್ತು ಸಂಗಡಿಗರ ಸ್ಯಾಕ್ಸೋಫೋನ್ ವಾದನ ಕೇಳಿದಿರಿ. ಆಕಾಶವಾಣಿ ಮಂಗಳೂರು, ಸಮಯ 10:33. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಉದಿತ್ ನಾರಾಯಣ್ ಹಾಗೂ ಸಂಗಡಿಗರು ಹಾಡಿರುವ ಪರ್ವ ಚಿತ್ರದ ಗೀತೆ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಉದಿತ್ ನಾರಾಯಣ್ ಹಾಗೂ ನಾಗಚಂದ್ರಿಕಾ ಅವರ ಧ್ವನಿಯಲ್ಲಿ ಚಪ್ಪಾಳೆ ಚಿತ್ರದ ಗೀತೆ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ಆರ್ ಪಿ ಪಟ್ನಾಯಕ್.

0: ನಿವಾಗ
1: ಗಾಯಕ ಜೋಡಿ ಉದಿತ್ ನಾರಾಯಣ್ ಹಾಗೂ ಚಿತ್ರ ಹಾಡಿರುವ ಅಪ್ಪು ಚಿತ್ರದ ಗೀತೆ, ಶ್ರೀರಂಗ ಅವರ ರಚನೆಗೆ ಸಂಗೀತ ಗುರು ಕಿರಣ್.

ಅನುರಾಧ ಭಟ್ ಅವರೊಂದಿಗೆ ಉದಿತ್ ನಾರಾಯಣ ಅವರು ಹಾಡಿರುವ ಗೀತೆ ಕೇಳಿದಿರಿ. ಸಂತೋಷ್ ನಾಯ್ಕ್ ಅವರ ರಚನೆ ಇದು, ಸಂಗೀತ ಗುರುಕಿರಣ್, ಚಿತ್ರ ದಾಸವಾಳ. ಮುಂದೆ ಕೇಳಿ ಚಿತ್ರ ಅವರೊಂದಿಗೆ ಉದಿತ್ ನಾರಾಯಣ್ ಹಾಡಿರುವ ಗೀತೆ ಚಿತ್ರ ಕಾಶಿ. ಕೆ ಕಲ್ಯಾಣ್ ಅವರ ರಚನೆ ಇದು, ಸಂಗೀತ ಕೋಟಿ.

ಕಾರ್ಯಕ್ರಮದ ಕೊನೆಯಲ್ಲಿ ಮಹರ್ಷಿ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ಚಿತ್ರ ನಾಗೇಂದ್ರ ಪ್ರಸಾದ್ ಅವರು. ಸಾಹಿತ್ಯ ನೀಡಿದ್ದಾರೆ ಸಂಗೀತ ಶ್ರೀಮುರಳಿ.

ಇದುವರೆಗೆ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸಹ ಗಾಯಕರೊಂದಿಗೆ ಉದಿತ್ ನಾರಾಯಣ್ ಹಾಡಿರುವ ಗೀತೆಗಳನ್ನು ಕೇಳುತ್ತೀರಿ. ಆಕಾಶವಾಣಿ ಮಂಗಳೂರು. ಈಗ ನಾಳೆ ನಿಲಯದಿಂದ ಮೊದಲ ಪ್ರಸಾರದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಮುಂಜಾನೆ 6:10 ವಂದನ, 6:30 ಬಿ ವಿ ಶಿವಣ್ಣ ಅವರಿಂದ ಚಿಂತನ ಕೇಳುವಿರಿ. 6:40 ಕೆಳದಿ ಶಿವಪ್ಪ ನಾಯಕ UAHS ನೇಗಿಲ ಮಿಡಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಶಿವಮೊಗ್ಗ. 6:45 ಆರೋಗ್ಯ ಮಂಥನ, ಪ್ರಸ್ತುತಿ ಡಾಕ್ಟರ್ ದೈವಿಕ್ ವಿ ಶೆಟ್ಟಿ. ರೈತರಿಗೆ ಸಲಹೆ 6:50, 7:15 ಜಂಡು ಆಯುರ್ ಸಿಂಚನ ಪ್ರಾಯೋಜಿತ ಕಾರ್ಯಕ್ರಮ. ಯಕೃತ್ತಿನ ಕಾಯಿಲೆಗೆ ಆಯುರ್ವೇದದ ಚಿಕಿತ್ಸೆ, ಈ ಕುರಿತು ಡಾಕ್ಟರ್ ಶ್ರೇಯಶ್ರೀ ಎನ್ ಸುವರ್ಣ ಅವರೊಂದಿಗೆ ಸಂದರ್ಶನ. 8:30 ಚಿತ್ರಗೀತೆಗಳು, 9:00 ಸುಗಮ ಸಂಗೀತ, 10:00 CIT NCI.

0: ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ 10:30 ಹೃದಯ ರಾಗ ಶ್ರೋತೃಗಳ ಕೋರಿಕೆಯ ಚಿತ್ರಗೀತೆಗಳ ನೇರ ಫೋನಿನ್ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಪ್ರವೀಣ್ ಗೋಡ್ಖಿಂಡಿ ಅವರ ಬಾನ್ಸುರಿ ವಾದನ, ರಾಗ್ ಆಹಿರ್ ಭೈರವ್. 12:05 ವನಿತಾ ವಿಹಾರ. ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಸಂದರ್ಭದಲ್ಲಿ ಸುಮಾರು 50 ಹೆಚ್ಚು ವರ್ಷಗಳಿಂದ ವೈದ್ಯ ವೃತ್ತಿಯಲ್ಲಿ ನಿರತರಾಗಿರುವ ಕುಟುಂಬ ವೈದ್ಯೆ ಹಾಗೂ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ ಅವರೊಂದಿಗೆ ಮಾತುಕತೆ. 12:35 ಆರೋಗ್ಯ ಸಂಚಿಕೆಯಲ್ಲಿ ವೃದ್ಧಾಪ್ಯದಲ್ಲಿ ಬರಬಹುದಾದ ಮಾನಸಿಕ ಆರೋಗ್ಯ ಸಮಸ್ಯೆಗಳು, ಈ ಕುರಿತಂತೆ ಮನೋವೈದ್ಯರಾದ ಡಾಕ್ಟರ್ ಕೆಎಸ್ ಪವಿತ್ರ ಅವರೊಂದಿಗೆ ಸಂದರ್ಶನ. 1:00 ಪ್ರಗತಿಪಥ ಎಂಟಿ ಯೋಗೇಶ್ ಕುಮಾರ್ ಅವರಿಂದ ಮಾಹಿತಿ. 1:20 ಸ್ವರ ಮಾಧುರ್ಯ. 1:30 ಚಿತ್ರಗೀತೆಗಳ ಸಂಯೋಜಿತ ಕಾರ್ಯಕ್ರಮ. 2:15 ಹಿಂದಿ ಚಿತ್ರಗೀತೆಗಳು, 2:40 ಗಜಲ್ಗಳು ಪ್ರಸಾರವಾಗಲಿವೆ. ನಾಳಿನ ಸಾಯಂಕಾಲದ ಪ್ರಸಾರದಲ್ಲಿ 5:00 ಹಿಂದಿ ಚಿತ್ರಗೀತೆಗಳು, 5:30 ಸಂಸ್ಕೃತ ಪಾಠ. ಶಿಕ್ಷಕರು ಡಾಕ್ಟರ್ ಮಧುಸೂದನ್ ಭಟ್, ವಿದ್ಯಾರ್ಥಿಗಳು ಶ್ರೀಧರ ಗಣೇಶ್ ಹೆಗ್ಡೆ ಮತ್ತು ಅನ್ನಪೂರ್ಣ. 5:45 ಚಿತ್ರಗೀತೆಗಳು, 6:10 ಭಕ್ತಿಗೀತೆಗಳು, 6:30 ಅವಲೋಕನ, 6:50 ಕಿಸಾನ್ ವಾಣಿ, ಖೇತ್ ಬಚಾವೋ ಅಭಿಯಾನ, ಕೃಷಿ ಉಳಿಸಿ ಅಭಿಯಾನ. ಈ ಕಾರ್ಯಕ್ರಮದಲ್ಲಿ ಕೋಳಿ ಸಾಕಣೆ ಅನುಭವ ಕುರಿತು ಪುಣಚದ ದಿವಾಕರ ಟಿ ಅವರೊಂದಿಗೆ ಸಂದರ್ಶನ. 8:00 ಯುವವಾಣಿ, ಗೌತಮ್ ಕೃಷ್ಣ ದೆಂತಾಜಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಪಕ್ಕವಾದ್ಯದಲ್ಲಿ ವಯಲಿನ್ ಗೌತಮ್ ಪಿ ಜಿ ಭಟ್, ಮೃದಂಗ ಧೀಮಂತ ಭಟ್. ಆ ಬಳಿಕ ಸೌಜನ್ಯ ಪಿ ಶರ್ಮಾ ಅವರಿಂದ ದೇವರ ನಾಮಗಳು. ಪಕ್ಕವಾದ್ಯದಲ್ಲಿ ವಯಲಿನ್ ಪ್ರಣೀತ್ ಬಿ, ಮೃದಂಗ ವಿಶ್ವಾಸ್ ಪಿ. ಇವು ನಾಳೆ ನಮ್ಮ ನಿಲಯದಿಂದ ಮೂಡಿ ಬರಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಮಂಗಳೂರು, ಸಮಯ 11:05 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: ಆಕಾಶವಾಣಿ, ದ ನ್ಯೂಸ್ ರೆಡ್ ಬೈ ಆರ್ ಎಸ್ ರಘು. Prime Minister Narendra Modi arrived at Jakarta today on the first leg of his high-stake three-nation Indo-Pacific tour to Indonesia, Australia and New Zealand. Upon arrival at the Jakarta airport, Mr. Modi was personally received by Indonesian President Prabowo Subianto. Prime Minister Modi was accorded a grand and enthusiastic welcome from the local Indonesian community and the Indian diaspora. In a social media post, Mr. Modi said that India and Indonesia elevated their relations to a comprehensive strategic partnership in 2018, which has benefited the people. A vibrant cultural program featuring traditional Indonesian and Indian dance performances was organized to welcome the Prime Minister, reflecting the deep civilizational and cultural bonds shared by the two countries. During the visit, Prime Minister Modi will hold bilateral talks with Indonesian President Prabowo Subianto. Prime Minister Narendra Modi has said that Dr. Shyama Prasad Mukherjee was a great patriot and a visionary dedicated to the integrity of India. In his video message on the occasion of 125th birth anniversary of Dr. Mukherjee, Mr. Modi said the thought of Dr. Mukherjee is playing a major role in guiding modern India.
2: आज देश की धरती, पश्चिम बंगाल की धरती, अपने एक महान सपूत, एक महान देशभक्त, भारत की अखंडता के लिए समर्पित एक युगद्रष्टा को श्रद्धा पूर्वक स्मरण कर रही है। आज हम उस विचार बीज का गुणगान कर रहे हैं जो आधुनिक भारत को दिशा देने में बड़ी भूमिका निभा रहा है। मैं डॉक्टर मुखर्जी की 125वीं जन्म जयंती के अवसर पर उन्हें नमन करता हूं, अपनी श्रद्धांजलि अर्पित करता हूं।
1: द श्री राम जन्मभूमि तीर्थ क्षेत्र ट्रस्ट हैज एक्सेप्टेड द रेजिग्नेशंस ऑफ जनरल सेक्रेटरी चंपत राय एंड ट्रस्ट मेंबर डॉक्टर अनिल मिश्रा. Both had stepped down after their names surfaced in the alleged Ram Temple donation embezzlement case. Krishna Mohan has been appointed interim

ಹಲೋ, ಟೈಮ್ 5 hour 22 minutes 12 13 14 15 16 17